0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಅತಿಥಿ ವಿ ಜ್ಯೋತಿಯಲ್ಲಿ ನಿಮ್ಮೊಟ್ಟಿಗೆ. ಇವತ್ತು ಯಾರಿದ್ದಾರೆ ಅತಿಥಿ ಅಂತ ನೀವೇನಾದ್ರೂ ಯೋಚಿಸ್ತಾ ಇದ್ರೆ, ಯಸ್, ಇವ್ರ ಹೆಸರೇ ಬಾರಿ ಲೈಕ್ ಇತ್ತ, ತುಂಬಾ ಪಾಸಿಟಿವ್ ಆಗಿದೆ ಹೆಸರು. ಹೆಸರು ಎಂತ ಕೇಂದ್ರೆ, ಸಕಾರಾಮ ಸೋಮಯ್ಯಾಜಿ. ನಿಮ್ ಹೆಸರು ಕೇಂದ್ರಕ್ಕೂ ಸಾಕು, ಯಾಕಂದ್ರೆ ಇವರು ಕೆಲವೊಂದು ಕ್ಷೇತ್ರದಲ್ಲಿ ತುಂಬಾ ಆಕ್ಟಿವ್. ಆದ್ರೆ ಹೆಸರಿಗೋಸ್ಕರ ಎಂತದು ಕೆಲಸ ಮಾಡುದಲ್ಲ ಇವರು. ಇವ್ರ ಕೆಲಸ ಮಾಡುದು ಇವರ ಆತ್ಮತೃಪ್ತಿಗೋಸ್ಕರ, ಅದಕ್ಕಂತಾನೆ ದುಡಿತಾ ಇರೋರು. JNU ಅಂದ್ರೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಡೆಲ್ಲಿನಲ್ಲಿ ಪ್ರೊಫೆಸರ್ ಆಗಿದ್ದವರು ಸೋಷಿಯಾಲಜಿಯಲ್ಲಿ. ಅಲ್ಲಿ ರಿಟೈರ್ಡ್ ಆದ್ಮೇಲೆ ಅದ್ರ ಜೊತೆಗೆ ರಿಟೈರ್ಡ್ ಆಪಕ್ ಮುಂಚೆ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡಿರೋ, ಅದನ್ನೆಲ್ಲ ಈಗ ಅವ್ರ ಹತ್ರ ಮಾತಾಡೋಕಿತ್ತ. ಅದೆಲ್ಲ ಆಗಿ ಈಗ ನಿವೃತ್ತ ಜೀವನದಲ್ಲಿ ಮತ್ತೆ ಊರಿಗೆ ಬಂದ. ಊರಲ್ಲಿ ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ ಅಂತ ಹೇಳ್ತಾರೆ, ಅಂದ್ರೆ ಯಾರಿಗೆ ಏನನ್ನ ಪಡಿಲಿಕ್ಕೆ ಆಗ್ತಾ ಇಲ್ಲ, ಅಸಮರ್ಥರಾಗಿರುವಂತಹ ಮಕ್ಕಳಿಗೆ, ಅಂದ್ರೆ ಮೂಲಭೂತ ಸೌಕರ್ಯವನ್ನ ಪಡ್ಕೊಳ್ಳಿಕ್ಕೆ ಆಗದಿರುವಂತಹ ಮಕ್ಕಳಿಗೆ ಅವರ ಶಿಕ್ಷಣಕ್ಕೆ ಒಂದು ಎಂತ ಹೇಳ್ತಾರೆ, ಸಹಾಯವಾಗಿ. ಸಹಾಯ ಅಂದ್ರೆ ಅವ್ರಿಗೆ ಇಷ್ಟ ತಿಳಿಯೇನೋ, ಅವರು ಒಟ್ಟಿಗೆ ಇದ್ದ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ ಬದುಕಿಗಾಗ್ಲಿ ಸಹಾಯ ಮಾಡುವಂತೆ ಬದುಕ್ತಾ ಇರೋರು ನಮ್ಮ ಸಕಾರಾಮ ಸೋಮಯ್ಯಾಜಿ ಅವರು. ಅತಿಥಿ ವಿ ಜ್ಯೋತಿ ಕಾರ್ಯಕ್ರಮಕ್ಕೆ ನಮ್ಮ ಸಕಾರಾಮ ಸೋಮಯ್ಯಾಜಿ ಅವರಿಗೆ ಸ್ವಾಗತ. ಸ್ವಾಗತ. ಸ್ವಾಗತ.
3: ನಮಸ್ಕಾರ. ತುಂಬಾ ಸಂತೋಷ ಆಗ್ತಾ ಇದೆ. ನೀವು ಸ್ವಾಗತಕ್ಕೆ ನಾವು ನಿಮಗೆ ಧನ್ಯವಾದ ಹೇಳ್ತಾ, ಎಂತದು ಹೇಳೋಕಿಲ್ಲ, ನೀವು ಹೇಳಿದಷ್ಟು ಎಂತ ದೊಡ್ಡ ಕೆಲಸ ಅಂತ ಅಲ್ಲ. ಮನಸ್ಸಂತೋಷಕ್ಕಾಗಿ, ಆತ್ಮಸಂತೋಷಕ್ಕಾಗಿ ಒಂದಿಷ್ಟು ಮಕ್ಕಳ ಜೊತೆ ಕಾಲ ಕಳೀತಾ ಇದ್ದೇನೆ. ಮುಂಡಾಡಿ, ನಡೂರು, ಇಲ್ಲಿ ಎರಡು ಶಾಲೆಗಳು. ಒಂದು ಮುಂಡಾಡಿಲಿ ಒಂದು ವಿಶ್ವಜ್ಞಾನ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ, ಮತ್ತೆ ನಡೂರಿನಲ್ಲಿ ವಾಣಿ ಪ್ರೌಢ ಶಾಲೆ ಅಂತೇಳಿ. ಹೆಚ್ಚಿನ ಮಕ್ಕಳು ಎಲ್ಲ ಒಂದು ತೀರ ಬಡ ಕುಟುಂಬದಿಂದ ಬರ್ತಾರೆ. ಅವರಿಗೆ ಇಂಗ್ಲಿಷ್ ಮೀಡಿಯಂಗೆ ಒಪ್ಪದಾ ಇಲ್ಲಿ ಅಥವಾ ತುಂಬಾ ದುಡ್ಡು ಖರ್ಚು ಮಾಡಿ ಒಳ್ಳೆ ಶಾಲೆ ಕಳ್ಸೋಕೆಲ್ಲ ಆಗ್ತಿಲ್ಲ. ಒಂದೋ ಸರ್ಕಾರಿ ಶಾಲೆಗೆ ಹೋಯ್ಕು, ಒಂದೋ ಇಂಥ ಅನುದಾನಿತ ಶಾಲೆಲೇ ಇರ್ಕವರು. ಒಳ್ಳೆ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಒಪ್ಪಕ್ಕೆ ಅವ್ರ ಮನೆಯವ್ರಿಗೆ ಕಳ್ಸೋಕೆ ಆಗ್ತಿಲ್ಲ. ಅದಕ್ಕೋಸ್ಕರ ಆ ಶಾಲೆಲೇ ಒಂದು ನನ್ನಿಂದ ಆದಷ್ಟು ಮಕ್ಕಳಿಗೆ ಒಂದ್ ಸ್ವಲ್ಪ ಇಂಗ್ಲಿಷ್ ಹೇಳಿಕೊಡೋದು, ಮಕ್ಕಳಿಗೆ ಒಂದಿಷ್ಟು ಆತ್ಮಧೈರ್ಯ ತುಂಬುದು, ಅವ್ರದ್ದ ಒಂದು ಸರ್ವತೋಮುಖ ಅಭಿವೃದ್ಧಿ ಆಯ್ಕೆ ಅಂತೇಳಿ ಅವರೊಟ್ಟಿಗೆ ಇದ್ದೇನೆ ನಾನು. ಒಂದು ನಮ್ಮ ಹೈಸ್ಕೂಲ್ ಇಲ್ಲಿ ಒಂದು 80-82 ಮಕ್ಕಳಿದ್ದು ನಾನು ಬಂದಾಗ 2019 ನವೆಂಬರ್ಗೆ ಬಂದೆ ನಾನು. ಈಗ ಅದು ಫುಲ್ ಆಯ್ತು, 183 ಮಕ್ಕಳಾಗಿರಿ ಈಗ. ಪ್ರತಿ ಕ್ಲಾಸ್ ಅಲ್ಲೂ 60, 62, 63. ಈ ಸಲ ನಮ್ಮ 10th ಕ್ಲಾಸ್ ಹಂಗ 63 ಮಕ್ಕಳಿದ್ದು ರೆಕಾರ್ಡ್ ಅಂಬರ್. ಈ ಸಲ ಹಂಗೆ 63 ಮಕ್ಕಳು ಸೇರ್ತು
2: ನಿಜವಾಗ್ಲು.
3: ಅದು ಈಗ ಕಳೆದ 2-3 ವರ್ಷದಿಂದ 100% ರಿಸಲ್ಟ್ ಬರ್ತಾ ಇದೆ, ಎಲ್ಲ ಮಕ್ಕಳು ಪಾಸ್ ಆಗ್ತವೆ ಪರೀಕ್ಷೆ ಕೂತವು. ಆದ್ರೆ ನಾವು ತುಂಬಾ ಪ್ರಯತ್ನ ಮಾಡುತ್ತೆ, ಅಲ್ಲಿನ ಟೀಚರ್ಸ್ ನೆಲ್ಲ ಮೋಟಿವೇಟ್ ಮಾಡಿದ್ದೆ. ಅವರೆಲ್ಲ ಒಳ್ಳೆ ಒಂದು ಡೆಡಿಕೇಟ್ ಆಗಿ ಕೆಲಸ ಮಾಡ್ತಾರೆ. ಮತ್ತೆ ಊರಿನವರು ಪರವೂರ ದಾನಿಗಳು ಎಲ್ಲ ಸಹಾಯ ಮಾಡಿದ್ರು. ಶಾಲೆಗೆ 2 ಬಸ್ ತಗೊಂಬಂತು, ಮಕ್ಕಳಿಗೆ ಮೂಲಭೂತ ಸೌಕರ್ಯ ಇರಲೇ ಇಲ್ಲ, ಅವ್ರಿಗೆ ದೂರದಿಂದ ಬಪ್ಕೆಲ್ಲ ಹಾತಿರ್ಲೆ. 2 ಬಸ್ ತಗೊಂಬಂತು, ಒಂದು ಕರ್ನಾಟಕ ಬ್ಯಾಂಕಿನವ್ರು CSR ಒಳಗೆ ಕೊಟ್ರೆ, ಒಬ್ಬರು ಹಳೆ ವಿದ್ಯಾರ್ಥಿ ಆ ಶಾಲೆದು ಬೆಂಗಳೂರಂಗಿಂತ ಕಾಂಟ್ರಾಕ್ಟರ್ ಏನಾಗಿದ್ದಾರೆ ಅವರೊಂದು ಬಸ್ ಕೊಟ್ರೆ, ಹಂಗೆ ಈಗ ಮಕ್ಕಳಿಗೆ ಬಂದು ಹೋಗಕ್ಕೆ ಒಳ್ಳೆ ಬಸ್ ಇತ್ತು ಶಾಲೆ ಬಂದು ಖುಷಿ ಅವಕ್ಕೆ. ಒಳ್ಳೆ ನಮ್ಮ ಇದಂತಾರಲ್ಲ ನೀವು, ಆ ಮಕ್ಕಳ ಒಂದು ಸೆಲ್ಫ್ ರೆಸ್ಪೆಕ್ಟ್ ಹೆಚ್ಚಾದಂಗೆ ಕಾಣುತ್ತೆ ನಮ್ಗೆ. ಅವರಿಗೆ ಆ ಬಸ್ ಹಂಗೆ ಬಂದು ಇಳಿಯುವುದು ಮಾಡೋದು, ಯೂನಿಫಾರ್ಮ್ಸ್ ಎಲ್ಲ ಬಂದಿತ್ತು ಈಗ. ಮತ್ತೆ ಒಳ್ಳೆ ಓದ್ತಾರೆ ಮಕ್ಕಳು, ಅವರಲ್ಲಿ ಪ್ರತಿಭೆ ಇದೆ. ನಾನು ಗುರುತಿಸಿದ ಏನಂತಂದ್ರೆ, ಅವರ ಅವಕಾಶದಿಂದ ವಂಚಿತರಾಗಿದ್ದು ಬಿಟ್ರೆ ಅವರಲ್ಲಿ ಮತ್ತೆ ಏನೂ ಕೊರತೆ ಇಲ್ಲ. ನಾವು ಅವರಿಗೆ ಒಳ್ಳೆ ಅವಕಾಶ ಕಲ್ಪಿಸಿಕೊಟ್ರೆ ಅವ್ರು ಯಾರ ಮಕ್ಕಳಿಗೂ ಕಡಿಮೆ ಇಲ್ಲ, ಒಳ್ಳೆ ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸ್ತಾರೆ, ಸ್ಪೋರ್ಟ್ಸ್ ಅಲ್ಲೂ ಒಳ್ಳೆ ಹುಷಾರಿದ್ದಾರೆ. ಒಂದ್ ರೀತಿ ನಾವು ಏನ್ ಹೇಳ್ಬೋದು, ನಮ್ಮ ಹಳ್ಳಿಯಲ್ಲಿರುವಂತಹ ಒಂದು ಪ್ರತಿಭೆ ಇದೆಯಲ್ಲ, ಅದರ ಮುಂದೆ ನಿಜವಾಗಿ ಯಾವುದೇ ರೀತಿಯ ಕೃತಕತೆ ಇಲ್ಲ ಅವರಲ್ಲಿ. ಅವರು ಸ್ವಾಭಾವಿಕವಾಗಿ ಟ್ಯಾಲೆಂಟ್ ಇರುವಂತಹ ಮಕ್ಕಳು. ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ, ಊರಿನವರು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ, ಅವರ ಹೆತ್ತವರು ಕೂಡ ಈಗ ಅರ್ಥ ಮಾಡ್ಕೊಂಡು ಅವರು ಮುಂದೆ ಬಂದಿದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲ ಸೇರಿ ಎರಡು ಶಾಲೆನ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಅಂದ್ರೆ ಮೂಲಭೂತ ತೊಂದರೆ ಅಂತ ಗೊತ್ತಿದೆ ನಮ್ಮ ಶಾಲೆಲ್ಲಿ. ಈಗ ಒಬ್ರು ಯಾರು ಬಿಲ್ಡಿಂಗ್ ಮಾಡಿ ಕೊಟ್ರು, ಇನ್ನು ಬಸ್ ಬಂತು, ಪುಸ್ತಕ ಕೊಡ್ತಾರೆ, ನೋಟ್ ಪುಸ್ತಕ ಕೊಡ್ತಾರೆ, ಅದ್ರ ಮೇಲೆ ಎಲ್ಲ ಯೂನಿಫಾರ್ಮ್ ಕೊಡ್ತಾರೆ, ಎಂತ ಬೇಕಾದ್ರೆ ಅದೆಲ್ಲ ಕೊಡೋರಿದ್ರು. ಆದ್ರೆ ಸರ್ಕಾರದ ಒಂದು ನೀತಿಯಿಂದಾಗಿ ನಮ್ಗೀಗ ಮಾಸ್ಟರ್ನ ಅಪಾಯಿಂಟ್ ಮಾಡೋದಿಲ್ಲ. ಯಾರ್ಯಾರು ರಿಟೈರ್ಡ್ ಆದ್ರೆ ಆ ಪ್ಲೇಸಿಗೆ ರಿಪ್ಲೇಸ್ಮೆಂಟ್ ಇಲ್ಲ. 2015 ಈಚೆಗೆ ಎಷ್ಟು ಜನ ಟೀಚರ್ಸ್ ರಿಟೈರ್ಡ್ ಆಯ್ತು ಈ ಶಾಲೆಲ್ಲೆಲ್ಲ, ಆ ಟೀಚರ್ಸ್ ಅನ್ನ ರಿಪ್ಲೇಸ್ ಮಾಡಿಲ್ಲ.
2: ಸೊ ಈ ಎರಡು ಶಾಲೆಯಲ್ಲಿ ನೀವೀಗ ಆ ಕೊರತೆನ ಹೆಂಗ್ ತುಂಬಿಸ್ತಾ ಇದ್ರಿ?
3: ಈಗ ನೋಡಿ, ನಮ್ಮ ಹೈಸ್ಕೂಲ್ ಹಂಗೆ 3 ಜನ ಟೀಚರ್ಸ್ ಗೆ ಅನುದಾನಿತ ಶಾಲೆ ಆದ್ರಿಂದ 3 ಜನ ಟೀಚರ್ಸ್ ಗೆ ಗವರ್ಮೆಂಟ್ ಸಂಬಳ ಬರ್ತದೆ. ಮತ್ತೆ ಸಣ್ಣ ಪ್ರೈಮರಿ ಶಾಲೆಯಲ್ಲಿ 1 ಟೀಚರಿಗೆ ಮಾತ್ರ ಬರ್ತದೆ, ಅದು ಏಕೋಪಾಧ್ಯಾಯ ಮುಖ್ಯೋಪಾಧ್ಯಾಯ ಶಾಲೆ, ಒಬ್ಬರಿಗೆ ಮಾತ್ರ. ಈಗ ಅಲ್ಲಿ ನಾವು 1 ರಿಂದ 7 ರವರೆಗೆ 36-37 ಮಕ್ಕಳು ಇದ್ದದ್ದು, ಅಲ್ಲಿಗ 70 ಮಕ್ಕಳಾಗಿದ್ರು. ಈಗ ಅಲ್ಲಿ ನಾವೀಗ 5 ಕ್ಲಾಸ್ 6 ಕ್ಲಾಸಿಗೂ 6 ಜನ ಗೌರವ ಶಿಕ್ಷಕಿಯರನ್ನ ನೇಮಕ ಮಾಡ್ಕೊಂಡಿದ್ದೇವೆ. ಇಲ್ಲಿ ಹೈಸ್ಕೂಲ್ ಹಂಗೆ 3 ಜನಕ್ಕೆ ಸಂಬಳ ಬತ್ತು, ಉಳಿದ ಸಬ್ಜೆಕ್ಟ್ಗೆ 5 ಜನ ಗೌರವ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ದೇವೆ. ಅಂದ್ರೆ ಇಲ್ಲಿ 5 ಅಲ್ಲಿ 6, ಒಟ್ಟು 11 ಜನ ಗೌರವ ಶಿಕ್ಷಕ ಶಿಕ್ಷಕರನ್ನ ನಾವು ನೇಮಕ ಮಾಡ್ಕೊಂಡು ಅವರಿಗೆ ಒಂದು ಗೌರವ ಸಂಭಾವನೆ ಅಂತ ಕೊಡ್ತೇವೆ. ಅದರೊಳಗೆ 1-2 ಧರ್ಮಸ್ಥಳದ ಒಂದು ಸಂಸ್ಥೆ ವತಿಯಿಂದ, ಅದೇ ಅವರ ವೀರೇಂದ್ರ ಹೆಗಡೆ ಅವರ ಕಾರ್ಯಕ್ರಮದ ಅಡಿಯಲ್ಲಿ 2 ಟೀಚರ್ಗೆ ಸಂಬಳ ಅಲ್ಲಿಂದ ಬರ್ತದೆ, ಇಲ್ಲೊಂದು ಪ್ರೈಮರಿ ಶಾಲೆಗೂ ಬರ್ತದೆ, ಹೈಸ್ಕೂಲಿಗೂ ಬರ್ತದೆ. ಉಳಿದವರಿಗೆಲ್ಲ ಹೀಗೆ ದಾನಿಗಳು ಕೊಟ್ಟ ದುಡ್ಡೊಳಗೆ ನಾವೊಂದು ಎಷ್ಟು ಸಾಧ್ಯ ಇತ್ತು ಅಷ್ಟೊಂದು ಸಂಭಾವನೆ ಅಂತೇಳಿ ಕೊಡುದು. ತೀರಾ ಕಡಿಮೆ ಅದು, ಬಟ್ ಬೇರೆ ದಾರಿಯೇ ಇಲ್ಲ ನಮ್ಗೆ. ಆ ಟೀಚರ್ಸ್ಗೆ ಒಂದು ವ್ಯವಸ್ಥೆ ಆದ್ರೆ ಮತ್ತೆ ಏನೂ ಕೊರತೆ ಇಲ್ಲ ನಮ್ಮಲ್ಲಿ. ಒಳ್ಳೆ ಒಳ್ಳೆ ವಾತಾವರಣ ಇದೆ, ಒಳ್ಳೆ ಶಾಲೆ ಇದೆ, ಒಳ್ಳೆಯ ಬಿಲ್ಡಿಂಗ್ ಇದೆ, ಒಳ್ಳೆ ವ್ಯವಸ್ಥೆ ಇದೆ, ಎಲ್ಲ ಇತ್ತು. ಮತ್ತೆ ಟೀಚರ್ಸ್ ತುಂಬಾ ಮೋಟಿವೇಟ್ ಆಗಿದ್ದಾರೆ, ಎಲ್ಲ ಕ್ವಾಲಿಫೈಡ್ ಟೀಚರ್ಸ್. ಈವನ್ ನಮ್ಮ ಪ್ರೈಮರಿ ಶಾಲೆಯಲ್ಲಿ ಓದಿಸುವಂತ 2 ಟೀಚರ್ಸ್ ಅವರು ಕಳೆದ ವರ್ಷ ಬಂದದ್ದು. ಅವರೇ ನೀವು ಇಷ್ಟೆಲ್ಲ ಮಾಡುವಾಗ ನಮ್ದು ಒಂದು ಸೇವೆ ಇರಲಿ, ನಾವು ಮನೇಲಿ ಕುತ್ಕೊಂಡು ಏನ್ ಮಾಡೋದು ಅಂತ. ಅವ್ರಿಗೆ ಕೆಲಸ ಇರಲಿಲ್ಲ. ಅವರು ಒಬ್ರು BSc BEd ಆದವರಿದ್ದಾರೆ, ಒಬ್ರು BA BEd ಆದವರಿದ್ದಾರೆ. ನಮ್ಮ ಪ್ರೈಮರಿ ಶಾಲೆಯಲ್ಲಿ ಪಾಠ ಮಾಡ್ತಾರವ್ರು. ಹೈಸ್ಕೂಲಲ್ಲಿ ಇರೋರು ಅಷ್ಟೇ, ಎಲ್ಲ ಒಳ್ಳೆ ಮ್ಯಾಥ್ಸಿಗೆ ಎಲ್ಲ ಗೌರವ ಶಿಕ್ಷಕಿಯರೆ, MSc BEd ಆದವರು, ತುಂಬಾ ಒಳ್ಳೆ ಪಾಠ ಮಾಡ್ತಾರೆ. 100% ರಿಸಲ್ಟ್ ಬರ್ತಾ ಇದೆ ಪ್ರತಿ ವರ್ಷ, ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಒಂದ್ ಮಾತು ಹೇಳಕ್, ಮಕ್ಕಳೊಟ್ಟಿಗೆ ನಾವು ಏನ್ ಹಂಚಿಕೊಳ್ತೇವೆ ಅಥವಾ ಅವರೊಟ್ಟಿಗೆ ನಾವ್ ಏನ್ ಜೀವನ ಮಾಡ್ತೇವಲ್ಲ, ಅದೊಂದು ಸಂತೃಪ್ತ ಜೀವನ. ಯಾಕಂದ್ರೆ ಅದು ಯಾರ ಮಕ್ಕಳು, ಅವ್ರು ಯಾವ ಜಾತಿಗೆ ಅವರು, ಅದನ್ನ ಎಂತದೂ ನೋಡೋದಿಲ್ಲ ನಾವು. ಆ ಮಕ್ಕಳ ಒಂದು ಪ್ರತಿಭೆ ಮತ್ತೆ ಅವರ ಒಟ್ಟಿಗೆ ಅವರನ್ನ ನಾವು ಇನ್ನು ಒಂದು ಒಳ್ಳೆ ಪ್ರಜೆಗಳನ್ನಾಗಿ ಮಾಡಕ್ ಅನ್ನೋದು ಒಂದೇ ಉದ್ದೇಶ ಇರೋದ್ರಿಂದ ಆ ಮಕ್ಕಳಿಗೂ ಅಷ್ಟೇ. ನನ್ನ ಬಗ್ಗೆ ಏನು ಡಿಟೇಲ್ ಆಗಿ ಅವ್ರಿಗೆ ನಾನು ಏನು ಹೇಳಿಲ್ಲ ನಾನು ಯಾರು ಏನು ಅಂತೇಳಿ, ಬಟ್ ಅವ್ರಿಗೆ ಒಂದು ಖುಷಿ, ಏನು ಇವರು ನಮ್ಮ ಜೊತೆ ಇದ್ದಾರೆ ಅಂತೇಳಿ, ಇಷ್ಟೆಲ್ಲ ಅವಕಾಶಗಳನ್ನು ಕಲ್ಪಿಸಿ ಕೊಡ್ತಾ ಇದ್ದಾರೆ. ಮತ್ತೆ ನಾನು ಪ್ರತಿ ಮಗುನು ಮಾತಾಡಿಸ್ತೇನೆ. ಬೆಳಿಗ್ಗೆ ಹೋದ್ರೆ ನಾನು ಯಾವ ಮಕ್ಕಳನ್ನು ಮಾತಾಡಿಸದೆ ಬರುವುದಿಲ್ಲ. ಮತ್ ನಾನೊಂದು 1 ದಿನ 2 ದಿನ ಹೋಗದೆ ಇದ್ರೆ ಅವ್ಕೆ ಅಂತ, ನಿನ್ನೆ ಯಾಕೆ ಬರಲ್ಲ ಸರ್, ಎಲ್ಲಿದ್ದೀರಿ ನೀವು, ಎಲ್ಲಿ ಹೋಗಿದ್ದೀರಿ. ಹೌದು, ಮತ್ತೆ ಅಲ್ಲೊಂದು ಸಣ್ಣ ಶಾಲೆ ಹತ್ರ ಒಂದು ಅಂಗನವಾಡಿ ಇತ್ತು, ಅಲ್ಲಂತೂ ಒಂದು ಹೆಣ್ಣು 3 ವರ್ಷದ ಹೆಣ್ಣು ಹಂಗ, ನೀನು ಅಜ್ಜ ನಿನ್ನೆ ಯಾಕೆ ಬರಲ್ಲ ನೀನು, ಎದುರಿಸ್ಲ ಅಂದ್ರೆ ಹೊಕ್ಕಿಂದ ಕೆಂತಲವಳು. ಕಡೆಗೆ ಅಲ್ಲಿ ಟೀಚರ್ ಹೇಳ್ರಿ, ಅವ್ರಿಗೆ ಸರ್ ಅನ್ಕ ಮಗ ನೀನು, ನಾ ಹೇಳಿದೆ ಅವಳಿ ಅಂತ ಹೇಳಿರೋ ಅಡ್ಡಿಲ್ಲ, ಅಜ್ಜ ಅಂದ್ರೆ ನಾನು ಅಜ್ಜನೇ ಅಂದ, ಏನ್ ತೊಂದರೆ ಇಲ್ಲ. ಅಷ್ಟು ಖುಷಿ ಆಗ್ತ ಆ ಮಕ್ಕಳನ್ನ ಕಾಂಬತ್ತಿಗೆ. ಮತ್ತೆ ನಾವು ಅವರಿಗೆ ರಿವಾರ್ಡ್ ಕೊಡ್ತಾ ಇರ್ತೇನೆ, ಅಂದ್ರೆ ಅವ್ರಿಗೆ ಇಂಗ್ಲಿಷ್ ಹೇಳಿ ಕೊಟ್ಟು ಕೂಡಲೆ ನಾ ಪಾಠ ಅಂತ ಹೇಳಿ ಫಾರ್ಮಲ್ ಆಗಿ ಮಾಡೋದಿಲ್ಲ. ಅವರಿಗೆ ಕೂಕೊಂಡು ಪುಸ್ತಕ ತೆರೆದಿಟ್ಕೊಂಡು ಸಿಲೆಬಸ್ ಪ್ರಕಾರ ಪಾಠ ಮಾಡೋದಿಲ್ಲ. ಮರದಡಿ ಕುಡ್ಸ್ಕೊಂಡ್ರೆ ಮರದ ಬದಿಗೆ ಕೆಮ್ದಿ, ಮರಕ್ಕೆ ಅಂತ ಹೇಳುದು, ಎಲೆಗೆ ಅಂತ ಹೇಳುದು, ಹಾವಿಗೆ ಅಂತ ಹೇಳುದು, ಆಕಾಶಕ್ಕೆ ಅಂತ ಹೇಳುದು. ಒಂದಿನ ಎಲ್ಲ ಪ್ರಕೃತಿ ಬಗ್ಗೆ ಮಾತಾಡುದು, ಒಂದಿನ ನಿಮ್ ಮನೆಗೆ ಯಾರ್ಯಾರಿದ್ರು, ಅಜ್ಜ ಅಜ್ಜಿ ಅಮ್ಮ ಅಪ್ಪ ತಮ್ಮ ತಂಗಿ, ಅದಕ್ಕೆಲ್ಲ ಇಂಗ್ಲಿಷ್ ಹಂಗೆ ಅಂತ ಹೇಳಿ ಕೊಡುದು. ಹಾಗೆ ಈಗ ಹಾಯ್ ಹೆಂಗಿದ್ರಿ, ಹಲೋ ಹೌ ಆರ್ ಯು, ಅವಕಾಶದಿಗೆ ಹಾಯ್ ಹೆಂಗಿದ್ರಿ, ಹಲೋ ಹೌ ಆರ್ ಯು, ಅದೇ ನಮನೆ. ನಿನ್ನ ಹೆಸರು ಎಂತ ಮಗ, ವಾಟ್ ಈಸ್ ಯುವರ್ ನೇಮ್, ಸ್ಪೆಲ್ಲಿಂಗ್ ಆಗಲಿ ಅಥವಾ ಗ್ರಾಮರ್ ಆಗಲಿ ಎಂತಕ್ಕೂ ನಾನು ಅವ್ರನ್ನ ಹೆದರ್ಸೋದಿಲ್ಲ, ಧೈರ್ಯದಲ್ಲಿ ಇಂಗ್ಲಿಷ್ ಮಾತಾಡ್ತಾವ್, ತಪ್ಪಾರಡ್ಡಿಲ್ಲ ಅಂತ ಹೇಳಿ ತಿಳಿಸಿ ಕೊಡುದು ಅವ್ರಿಗೆ. ಹಂಗಾಗಿ ಅವ್ ಕಲ್ತ್ಕಂತ ಹೊತ್ತು ಕಡೆಗೆ ಅವ್ ಧೈರ್ಯ ಬತ್. ಈಗ ಸುಮಾರು ಮಕ್ಕಳು 1 ರಿಂದ 7 ವರೆಗಿನ ಮಕ್ಕಳು ಇಡೀ ಅವ್ರ ಮನೆ ಬಗ್ಗೆ, ನಮ್ ಶಾಲೆ ಬಗ್ಗೆ, ನಮ್ ಊರಿನ ಬಗ್ಗೆ ಎಲ್ಲ ಹೇಳ್ತಿರೋ
2: ಇಂಗ್ಲಿಷ್
3: ಇಂಗ್ಲಿಷ್ ಹಂಗೆ ಲಾಯಕ್ ಹೇಳ್ತಿರೋ. ಒಳ್ಳೆ ಅವ್ರ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ತಾರೆ, ಅದ್ರ ಮೇಲೆ ಶಾಲೆಯಲ್ಲೆಲ್ಲ ಹೇಳ್ತಾರೆ ನಮ್ಮಲ್ಲಿ ಇಷ್ಟು ಟೀಚರ್ಸ್ ಇದ್ದಾರೆ, ನಮ್ಮ ಶಾಲೆಯಲ್ಲಿ ಇಷ್ಟು ಕೋಣೆ ಉಂಟು, ನಮ್ಮ ಶಾಲೆಯಲ್ಲಿ ಈ ತರ ನನ್ನ ಕ್ಲಾಸ್ ಟೀಚರ್ ಇವ್ರು, ನನ್ನ ಹೆಡ್ ಮಾಸ್ಟರ್ ಇವ್ರು, ಎಲ್ಲ ಇಂಗ್ಲಿಷ್ ಹಂಗೆ ಹೇಳ್ತಾವೆ. ಅಂದ್ರೆ ಮಧ್ಯೆ ಮಧ್ಯೆ ಕೇಂದ್ರ ಹೇಳ್ತು, ಸೀದೋ ಹೇಳ್ತು. ಈಗ ನೀವ್ ಹೋಯ್ ಕೇಂದ್ರ ನೀನ್ ಯಾವ ಶಾಲೆಗೆ ಹೋಗ್ ನೀನ್ ಯಾವ ಕ್ಲಾಸ್ ಹಂಗಿದ್ದೆ ಎಲ್ಲ ಇಂಗ್ಲಿಷ್ ಹಂಗ ಹೇಳ್ತಾವ್ ಲಾಯ್ಕ್ ಹೇಳ್ತಾರೆ. ಅವರಿಗೆ ಖುಷಿ, ತುಂಬಾ ಖುಷಿ ಇದೆ ಆ ಮಕ್ಕಳಿಗೆ. ಅಂದ್ರೆ ನಾವು ಒತ್ತಡ ಹಾಕಿ ಕಲ್ಸಿಕೊಟ್ಟದಲ್ಲ ಅಥವಾ ಹೆದರಿಸಿ ಕಲ್ಸಿದ್ದಲ್ಲ, ಪಾಸ್ ಫೈಲ್ ಇಲ್ಲ. ನಮ್ಮ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಎಲ್ಲರೂ ಪಾಸೆ, ಎಲ್ಲರಿಗೂ ನೂರಂಗ್ ನೂರ್ ಮಾರ್ಕೆ, ಒಂದು ಫೈಲ್ ಆಗ್ತಿಲ್ಲ ಅದರಲ್ಲಿ, ಯಾರನ್ನೂ ಫೈಲ್ ಮಾಡೋದಿಲ್ಲ, ಒಂದು ಮಗುನು ಫೈಲ್ ಮಾಡೋದಿಲ್ಲ. ಮತ್ತೆ ಕೆಲಸಲ ಈಗ ಡಿಕ್ಟೇಷನ್ ಎಲ್ಲ ಕೊಡ್ತಾರಲ್ಲ ಬೇರೆಯವ್ರು ಕೊಟ್ಟರೆ, ನಾನು ಕೊಡ್ತೆ, ಒಂದು ಐದು ಹೂವಿನ ಹೆಸರು ಬರೀನಿ, ಎರಡು ಪ್ರಾಣಿ ಹೆಸರು ಬರೀನಿ. ಈಗ ಆ ಮಗು ಹೂವಿನ ಹೆಸರು ಬರೋತ್ತಿಗೆ ರೋಸ್ ಅಂತ ಬರೀತು, ಇನ್ನೊಂದು ಯಾವ್ದೋ ಬರೀತ, ಮತ್ತೊಂದು ಬರ್ತಿಲ್ಲ ಅವನಿಗೆ. ಈಗ ಉದಾಹರಣೆಗೆ ದಾಸವಾಳಕ್ಕೆ ಅಂತ ಹೇಳ್ಕೊಂಡು ಇಂಗ್ಲಿಷ್ ಅಲ್ಲಿ ನೆನಪಿಲ್ಲ, ಅವ ದಾಸವಾಳ ಅಂದ ಡಿ ಎ ಎಸ್ ಎ ವಿ ಎಲ್, ಅವನಿಗೆ ಫುಲ್ ಮಾರ್ಕ್ ಕೊಡ್ತೇನೆ. ಯಾಕಂದ್ರೆ ಆ ಹೂವಿನ ಹೆಸರು ಇಂಗ್ಲಿಷ್ ಅಲ್ಲಿ ಬರೀಕ್ ಕೂತಿರ್ತಾನೆ, ಹೂವಿನ ಹೆಸರು ಬರೆದಿದ್ರು ಅಡ್ಡಿಲ್ಲ. ಆ ತರ ಎನ್ಕರೇಜ್ ಮಾಡೋದ್ರಿಂದ ಅವ್ರು ಮತ್ತೊಂದ್ಸಲ ಕರೆಕ್ಟ್ ಕಲ್ತ್ಕೊಂಬರ್ತಾರೆ. ಹೆದರ್ಸೋಕಿಲ್ಲ ಒಂದು, ಎರಡನೇದಾಗಿ ಅವರ ಸುತ್ತಮುತ್ತಿನ ವಸ್ತುನೇ ಹೇಳಿಕೊಡುವುದು, ಕಠಿಣವಾದ ಶಬ್ದ ಇಲ್ಲ. ದಿವಸಕ್ಕೊಂದು ಸ್ವಲ್ಪ ಹೊಸ ಶಬ್ದ ಅಂತೇಳಿ ಪ್ರತಿನಿತ್ಯ ಅಸೆಂಬ್ಲಿ ಒಂದು ಹೊಸ ಶಬ್ದ ಹೇಳಿಕೊಡುತ್ತೆ, ಅದು ಬೋರ್ಡ್ ಅಲ್ಲೂ ಬರೀತು, ದೊಡ್ಡ ಮಕ್ಕಳು ಅದನ್ನ ರಿಪೀಟ್ ಮಾಡುತ್ತೆ. ಹಾಗಾಗಿ ಇಡೀ ಶಾಲೆ ದಿವಸಕ್ಕೊಂದು ಶಬ್ದ ಕಲಿತು ಹೊಸ ಶಬ್ದ, ಅದೊಂದು ಬೇರೆ ಕ್ರಮ. ಅದ್ರ ಮೇಲೆ ಒಂದು ಗೋಡೆ ಬರ ಅಂತೇಳಿ ವಾಲ್ ಮ್ಯಾಗಝಿನ್ ಅಂತ ಮಾಡಿತ್ತು, ಅದರೊಳಗೆಲ್ಲ ಬರ್ದು ಹಾಕ್ತಾರೆ ಅವರು. ಪ್ರತಿ ವಾರ ಚೇಂಜ್ ಮಾಡುತ್ತೆ ನಾವು ಅದನ್ನು, ಶುಕ್ರವಾರ ಶುಕ್ರವಾರ ವಾಲ್ ಮ್ಯಾಗಝಿನ್ ಚೇಂಜ್ ಮಾಡುತ್ತೆ ಅವರು. ಅದರೊಳಗೆ ಹಕ್ಕಿಗಳ ಹೆಸರು ಕನ್ನಡದಲ್ಲೂ ಇಂಗ್ಲಿಷ್ ನಲ್ಲೂ, ತರಕಾರಿಗಳ ಹೆಸರು, ಪ್ರಾಣಿ ಪಕ್ಷಿಗಳ ಹೆಸರು, ಹೂವಿನ ಹೆಸರು, ಇಂಥದ್ದೆಲ್ಲ, ಅಥವಾ ಅವ್ರಿಗೆ ಇಷ್ಟ ಬಂದದ್ದು. ಕೆಲಸಲ ಈಗ ಮಹಾತ್ಮ ಗಾಂಧಿ ಹುಟ್ಟಿದ ದಿನದ ದಿವಸ ಮಹಾತ್ಮ ಗಾಂಧಿ ಬಗ್ಗೆ ಬರ್ಕೊಂಬತ್ತರು, ಇಲ್ದಿದ್ರೆ ಸ್ವತಂತ್ರ ದಿನಾಚರಣೆಗೆ ಸ್ವತಂತ್ರ ದಿನಾಚರಣೆ ಬರ್ಕೊಂಬತ್ತರು, ಹಿಂಗೆ ಎಲ್ಲ ಬರೋಕಿರುತ್ತೆ. ಅದನ್ನೆಲ್ಲ ಬರೆಸ್ತೆ ಹೈಸ್ಕೂಲ್ ಲೆವೆಲಲ್ಲಿ, ಚೂರು ಮೇಲ್ಮಟ್ಟಕ್ಕೆ ಹೊತ್ತು ಅಲ್ಲಿ ಅವ್ರ ಹುಟ್ಟಿದ ಹಬ್ಬದ ಬಗ್ಗೆ ಬರೆಯುವುದು, ಊರಿನ ಜಾತ್ರೆ ಬಗ್ಗೆ ಬರೆಯುವುದು, ಇದನ್ನೆಲ್ಲ ಇಂಗ್ಲಿಷ್ ಅಲ್ಲಿ ಮಾಡಿಸೋದು. ಮತ್ತೆ ಮಾತಾಡು ಇಂಗ್ಲಿಷ್ ಕಲ್ಸೋದು ನಾನು ಅವರಿಗೆ. ಈಗ ಏ ಬಾ ಮರ್ಯಾ ಓಡಿ ಬಾ ಅನ್ಕೊಂಡು ಅವ್ರು ಹೇಳ್ತೀನಿ, ಹೇಳು ಹಂಗ ಹೇಳುದಲ್ಲ ಇಂಗ್ಲಿಷ್, ಪ್ಲೀಸ್ ಕಮ್ ಕಮ್ ಕ್ವಿಕ್ಲಿ, ನಾನ್ ನಿಂಗೆ ಕಾಯ್ತಾ ಇದ್ದೆ, ಒಟ್ಟೋಪ, ಇದನ್ನೆಲ್ಲ ಅವ್ರು ಕನ್ನಡದಲ್ಲಿ ಮಾತಾಡೋದನ್ನೇ ಇಂಗ್ಲಿಷ್ ಅಲ್ಲಿ ಹೇಳಿಕೊಡುದು
2: ಅವರು.
3: ಹೌದು, ಅವರಿಗೆ ಯಾವುದೇ ಕಾರಣಕ್ಕಾಗಿ ನಾವು ಹೇಳಿದ್ದು ಅವ್ರು ಹೇಳಿದ್ದು ಒಂದೇ ಅನ್ನಿಸ್ಬೇಕು. ಕನ್ನಡದಲ್ಲೇ ಇಂಗ್ಲಿಷ್ ಮಾತಾಡಿದಂಗಾಯ್ಕೆ, ಇಂಗ್ಲಿಷ್ ಅನ್ನೇ ಕನ್ನಡದಲ್ಲಿ ಮಾತಾಡಿದಂಗಾಯ್ಕೆ ಅವರಿಗೆ.
2: ಇದಪ್ಪ ಕಲಿಸೋ ವಿಧಾನ ಅಂದ್ರೆ, ನಮ್ಮಲ್ಲಿ ಇಂಗ್ಲಿಷ್ ಅಂದ ಕೂಡಲೇ ಎಲ್ಲಾ ಕನ್ನಡ ಮೀಡಿಯಂ ಮಕ್ಕಳ ಮಂಡೆಗೆ ಅಂತ ಎಪ್ಪತ್ಕೇಂದ್ರೆ ಯಬ್ಬಾ ಕಬ್ಬಿಣದ ಕಡಲೆ, ಇದು ನಂಗ ಆತಿಲ್ಯೋ, ಇದು ಆ ಮಕ್ಕಳಿಗಲ್ಲ, ನಾವು ಇಂಗ್ಲಿಷ್ ಕಲೋತಿಗೂ ಹಂಗೆ ಇದ್ದದ್ ಮಂಡೆಗೆ ಕಡೆಗುದಾತ ಅದೆಂತ ಭಾಷೆ ನಮ್ಗೆ ನಾಯ್ದಿದ್ದ ಮಾತಾಡುವ ಅಂತ ಮಾತಾಡು ಶುರು ಮಾಡದ್. ಅದೇ ಅದು ಪ್ರೀತಿಯಿಂದ ನಮ್ ಸುತ್ತಮುತ್ತಲ ಪರಿಸರದ ವಸ್ತುಗಳನ್ನೇ ತಕೊಂಡು ಇವ್ರು ಹೇಳಿಕೊಟ್ಟಂಗೆ ಹೇಳಿಕೊಟ್ರು, ನಂಗನ್ಸುತ್ ನಾವಲ್ಲಿ ಆಗಲಿಕ್ಕೆ ಇಂಗ್ಲಿಷ್ ಕಲ್ತಾತಿತ್ತೇನೋ ಅಂತ. ಸೊ ತುಂಬಾ ಒಳ್ಳೆ ಮೆಥಡ್ ಅಲ್ಲಿ ಕನ್ನಡ ಮಾಧ್ಯಮ ಮಕ್ಕಳಿಗೆ ಎಷ್ಟು ಲೈಕ್ ಇಂಗ್ಲಿಷ್ ಹೇಳಿಕೊಡ್ತಾ ಇದ್ರಿ, ಅವರಲ್ಲಿ ಕಾನ್ಫಿಡೆನ್ಸ್ ನೀವು ಹೆಚ್ಚು.

0: ಸೋಮಯಾಜಿಯವರು ನಮ್ಮ ಒಟ್ಟಿಗೆ ಮಾತಾಡ್ತಾ ಇದ್ರ. ಅವರು ಕನ್ನಡ ಮಾಧ್ಯಮ ಎರಡು ಶಾಲೆನ ಅಡಾಪ್ಟ್ ಮಾಡ್ಕೊಂಡು ಅಲ್ಲಿ ಎಷ್ಟು ಅಭಿವೃದ್ಧಿ ಮಾಡೋಕ್ ಸಾಧ್ಯ ಅಷ್ಟು ಅಭಿವೃದ್ಧಿಯನ್ನ ಮಕ್ಕಳೊಟ್ಟಿಗೆ ಆಯ್ಕೊಂಡು ಅವರಿಗೆ ಖುದ್ದಾಗಿ ಇಂಗ್ಲಿಷ್ ಅನ್ನು ಹೇಳಿಕೊಡ್ತಾ, ಅದಂತೂ ವಿಶೇಷವಾದ ರೀತಿಯಲ್ಲಿ ಇಂಗ್ಲಿಷ್ ಅನ್ನ ಹೇಳ್ಕೊಡ್ತಾ ಇದ್ರ. ಸೊ ಇದ್ರ ಬಗ್ಗೆ ಕೇಂತ ಭಾರಿ ಖುಷಿ ಆಯ್ತು ಸರ್. ಈಗ ನೀವು ರಿಟೈರ್ಡ್ ಆದ್ಮೇಲೆ ಆರಾಮಾಗಿ ಬದುಕಬಹುದಿತ್ತು ಅಲ್ದಾ? ಅದು ಡೆಲ್ಲಿಯಿಂದ ಊರಿಗೆ ಬಂದ ಊರಲ್ಲಿ ಎರಡು ಶಾಲೆನ ಅಡಾಪ್ಟ್ ಮಾಡ್ಕೊಂಡು ಆ ಮಕ್ಕಳಿಗೋಸ್ಕರ ಜೀವ ತೆಗಿತಾ ಇದ್ದೀರಿ ನೀವು ಅಂದ್ರೆ ಅದ್ರಲ್ಲಿ ನಿಮಗ್ ಖುಷಿ ಇದೆ. ಇಂಥದೊಂದು ಕೆಲಸನ ಮಾಡ್ಕ ನನ್ನ ನಿವೃತ್ತಿ ಆದ್ಮೇಲೆ ಅಂತ ಅನ್ಸೋದು ತುಂಬಾ ಅಪರೂಪ. ನಿಮ್ಗೆ ಅನ್ಸಿದ್ರೆ ಹಿಂದಿನ ಕಾರಣ ಎಂತ ಸರ್, ಒಂಚೂರು ಹೇಳಿ ಕಾಂಬ.
1: ಎಂತ ಇಲ್ಲ ಕಣಿ, ನಾನು ಡೆಲ್ಲಿಂಗ್ ಇಪ್ಪತ್ತಿಗೆ ಕಡಿಗಾಪತಿ ನಂಗೆ ಉಸಿರು ಬಿಡು ಪುಸ್ತಿರ್ಲ. ನಾಲ್ಕೆಲ್ಲ ದಿನ ಎರಡೆರಡು ವಿಮಾನ ಹತ್ತದಿದ್ದಿ. ಬೆಳಗತ್ತ ಒಂದ್ ವಿಮಾನ ಹತ್ತಿ ಒಂದಿ ಕೀಲ ಇಳಿದ ಮತ್ ಸಾಯಂಕಾಲ ಪುನಃ ವಾಪಸ್ ಹೋಗ್ತದೆ. ಆ ನಮ್ಮನೆ ಕೆಲಸದ ಒತ್ತಡ ಒಂದ್.
0: ಆಗ ಎಂತ ಕೆಲಸ
1: ಮಾಡ್ತಾ? ಮುಖ್ಯವಾಗಿ ಕೆಲವು ದೊಡ್ಡ ದೊಡ್ಡ ಪ್ರೊಜೆಕ್ಟ್ ಗೆ ಸೋಷಿಯಾಲಜಿ ಕನ್ಸಲ್ಟೆಂಟ್ ಆಗಿ ಹೋಗ್ತಿದ್ದೆ, ಸೋಷಿಯಾಲಜಿಸ್ಟ್ ಆಗಿ. ಅದು ಕೆಲ ದಿನ ಮಧ್ಯಪ್ರದೇಶಕ್ಕೆ ಹೋಗ್ಬಹುದು, ಭೋಪಾಲ್ ದತ್ರ, ಕೆಲ ದಿನ ರಾಂಚಿ ಜಾರ್ಖಂಡ್ ಗೆ, ಕೆಲ ದಿನ ಒಡಿಸ್ಸಕ್ಕೆ, ಕೆಲ ದಿನ ಅಸ್ಸಾಮಿಗೆ. ಹಿಂಗೆ ಅದು ವಾರದಲ್ಲಿ ಒಂದ್ಸಲ ಆಯ್ತು, ಎರಡ್ ಸಲ ಆಯ್ತು, ಎಷ್ಟೋ ಸಲ ನಾನು ಹೋದವ್ ನಾಲ್ಕು ದಿನ ಮೂರ್ ದಿನ ಅಲ್ಲೇ ಉಳಿದು ಇರ್ತಿದ್ದಿತ್ತು. ಕೆಲ ಸಲ ಬೆಳಿಗ್ಗೆ ಸಾಯಂಕಾಲ ಹೋಗ್ಬಹುದು, ಒಂದು ಮೀಟಿಂಗ್ ಅಟೆಂಡ್ ಆಗ್ಬೋದು. ಪ್ರೊಜೆಕ್ಟ್ ಗೆ ಹೆಚ್ಚು ಓದಿದ್ದೆ ನಾನು ಆಕ್ಚುಲಿ ಡೆವಲಪ್ಮೆಂಟ್ ಸೋಷಿಯಾಲಜಿಸ್ಟ್ ಅಂತಲೇ ನನ್ನನ್ನು ಗುರುತಿಸಿದ್ದಾರೆ. ನಾನು ಈ ವಾತಾವರಣದ ಬಗ್ಗೆ ಮತ್ತೆ ಇದ್ರ ಎನ್ವೈರನ್ಮೆಂಟ್ ಇತ್ತಲ್ಲ ಅದ್ರ ಬಗ್ಗೆ ತುಂಬಾ ಕೆಲಸ ಮಾಡೋಕೆ ನಂಗೆ ಅವಕಾಶ ಸಿಕ್ತು. ಮತ್ತೆ ಇನ್ನೊಂದು ಕೆಲಸ ನಾ ಮಾಡಿದ್ದೇನೆ ಅಂತ ಹೇಳಿದ್ರೆ, ಈಗ ದೊಡ್ಡ ದೊಡ್ಡ ಪ್ರೊಜೆಕ್ಟ್ ಬಂದಿತ್ತಲ್ಲ, ನೀರಾವರಿ ಪ್ರೊಜೆಕ್ಟ್ ಇರ್ಬೋದು ಅಥವಾ ವಿದ್ಯುತ್ತಿನ ಪ್ರೊಜೆಕ್ಟ್ ಸರ್ಕಾರದ, ಆ ಪ್ರೊಜೆಕ್ಟ್ ಅಲ್ಲಿ ಬರುವತ್ತಿಗೆ ಸುಮಾರು ಹಳ್ಳಿಗಳನ್ನ ಖಾಲಿ ಮಾಡಿಸ್ಕ. ಯಾಕಂದ್ರೆ ಆ ಜಾಗ ಎಲ್ಲ ತಕೊಳತ್ತು, ನೀರು ತುಂಬತ್ತು, ಒಂದ್ ಅದಕ್ಕೆ ಮಾಡೋಕ್ ಅಷ್ಟು ಜಾಗ ಬೇಕು. ಹಠಾತ್ತಿಗೆ ಅಲ್ಲಿರೋ ಜನರನ್ನ ಅಲ್ಲಿಂದ ಇನ್ನೊಂದು ಕಡೆಗೆ ನಾವು ಅದನ್ನ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಅಂದ್ರೆ ಅವ್ರನ್ನ ಅಲ್ಲಿಂದ ಕರ್ಕೊಂಡೋಗಿ ಮತ್ತೊಂದು ಜಾಗದಲ್ಲಿ ರೀಸೆಟಲ್ಮೆಂಟ್ ಮಾಡ್ಕೊವ್ರನ್ನ, ಪುನರ್ವಸತಿ ಮಾಡಿಸೋ. ಅದು ನಮಗೆ ಮೂಲಭೂತವಾಗಿ ನಮ್ದೊಂದು ಸಬ್ಜೆಕ್ಟ್ ಅದು ಸಮಾಜಶಾಸ್ತ್ರದಲ್ಲಿ. ಒಂದು ಬಹಳ ಕಷ್ಟ, ಯಾವುದೇ ಒಂದು ದಿಕ್ಕಲ್ಲಿ ಬದುಕಿದವ್ರನ್ನ ಇನ್ನೊಂದು ದಿಕ್ಕಿ ತಗೊಂಡು ಹೊಸ ಪುನಃ ಹೊಸ ಒಟ್ಟು ಮಾಡೋದು ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಅವ್ರದ್ದು ಇಡೀ ನಾಗರಿಕತೆನೇ ನಾವು ಡಿಸ್ಟರ್ಬ್ ಮಾಡಿದಂಗೆ ಆಯ್ತು. ಆದ್ರೂ ಪ್ರೊಜೆಕ್ಟ್ ಡೆವಲಪ್ಮೆಂಟ್ ಮಾಡ್ತೀವಿ ಬೇಕಾಯ್ತು ಅಂತ ಕಡೆಗಳಲ್ಲಿ ನಾನು ಸುಮಾರು ಕೆಲಸ ಮಾಡಿದೆ. ಅಷ್ಟೊತ್ತಿಗೆ ಒತ್ತಡ ತುಂಬಾ, ಇಂತಿಷ್ಟು ದಿವಸದೊಳಗಡೆ ಖಾಲಿ ಆಯ್ಕು, ಇಲ್ದಿದ್ರೆ ಸರ್ಕಾರದ ಲೇಟ್ ಆತ ಪ್ರೊಜೆಕ್ಟ್, ಹಂಗೆಲ್ಲ ಇರ್ತಿದ್ದಿತ್ತು. ಅಟತಿ ನಾವು ಅಲ್ಲೇ ಇದ್ದೆಲ್ಲ ಕೆಲಸ ಮಾಡಿತ್ತು, ಒಬ್ರೇ ಅಲ್ಲ ಟೀಮ್ ಇರ್ತಿದ್ದಿತ್ತು. ಒಬ್ರು ಲಾಯರ್ ಇರ್ತಿದ್ರು, ಮತ್ತೆ ಅದರೊಳಗೆ ಕೆಲವು ಸಮಾಜಶಾಸ್ತ್ರ ಅಲ್ದಿದ್ದವ್ರು, ಆಂಥ್ರೋಪಾಲಜಿ ಅವ್ರು ಎಲ್ಲರೂ ಬೇಕಾಗ್ತದಕ್ಕೆ. ಆ ರೀತಿ ಒಟ್ಟಿನಲ್ಲಿ ಸೋಷಿಯಲ್ ಸೈನ್ಸ್ನವ್ರು ಬೇಕು. ಇಂಜಿನಿಯರ್ಸ್ಗಳು ನಾವು ಜಾಗ ಖಾಲಿ ಮಾಡಿಸಿ ಅವ್ರಿಗೆ ಜಾಗ ಬಿಟ್ಕೊಟ್ಟ ಮೇಲೆ ಅವ್ರ ಪ್ರೊಜೆಕ್ಟ್ ಮಾಡೋದು ಬಿಟ್ರೆ ಅವ್ರ ಕೈಲಾಗ್ತಿಲ್ಲ ಇದು
0: ಮಾಡ್ಕೊಂಡು
1: ಕೆಲಸ ಮಾಡ್ತಿದ್ವಿ. ಮನುಷ್ಯರೊಟ್ಟಿಗಿದ್ದು ಮನುಷ್ಯರನ್ನ ಕನ್ವಿನ್ಸ್ ಮಾಡಿ ಅವರನ್ನೆಲ್ಲ ರೀಸೆಟಲ್ ಮಾಡುವಂತದ್ದು. ಆ ಅಷ್ಟೊತ್ತಿಗೆ ಏನಾಯ್ತು ನಂಗೆ ಬತ್ತ ನಂಗೆ ಅನಿಸ್ತು, ಇದೆಲ್ಲ ಎಂಥದ್ದು ಪ್ರಯೋಜನ ಇಲ್ದಿದ ಕೆಲಸ. ಏನ್ ಪ್ರಯೋಜನ ಐತಿ ಈ ನಮೂನಿ ಮಾಡ್ಕೊಂಡು? ನಾವು ದುಡ್ಡು ಒಂದಿಷ್ಟು ದುಡಿಲಕ್ಕ, ಪ್ರತಿ ತಿಂಗಳು ದುಡ್ಡು ದುಡಿಲಕ್ಕ, ಗಮ್ಮತ್ತಂಗ ವಿಮಾನದಂಗ್ ತಿರುಗ್ಲಕ್ಕ, ದೊಡ್ಡ ಟೈ ಕೋಟ್ ಪ್ಯಾಂಟ್ ಹಾಕೊಂಡು ಹೋಗ್ಲಕ್ಕ ಎಲ್ಲ ಮಾಡ್ಲಕ್ಕ. ಅದು ಬಿಟ್ರೆ ಇದ್ರಲ್ಲಿ ಏನು ಜೀವನದಲ್ಲಿ ಏನು ಸಾರ್ಥಕತೆ ಕಾಣುವುದಿಲ್ಲ ಅನ್ಸು ಶುರುವಾಯ್ತು. ಕಡೆಗೆ ಬತ್ತ ಅದು 2018 ಸ್ವಲ್ಪ ಹೆಚ್ಚಾಯ್ತು, 19 ತೀರ ಹೆಚ್ಚಾಯ್ತು, ಬೇಡ ನಂಗೆ ಅಂತ ಹೇಳಿ. ಕಡೆಗೆ ನನ್ನ ಎರಡನೇ ಮಗಳಿಗೆ ಕೆಲಸ ಸಿಕ್ಕದ ದಿನ ನಾನು ನನ್ನ ಹೆಂಡತಿನ ಮಕ್ಕಳನ್ನ ಕೂಡಿಸ್ಕೊಂಡು, ಎರಡು ಮಕ್ಕಳನ್ನ ಕೂಡಿಸ್ಕೊಂಡು ಹೇಳಿದೆ, ಇನ್ನು ನಾ ಕೆಲಸ ಮಾಡೋದಿಲ್ಲ, ನಂಗೆ ಏನೋ ಒಂದ್ ರೀತಿ ಸಾಕು ಅನಿಸ್ತಾ ಇತ್ತು. ನೀವು ಮೂರು ಜನ ಒಳ್ಳೆ ಕೆಲ್ಸಕ್ಕೆ ಬಂದ್ರಿ ಅಲ್ಲ, ನನ್ನ ಹೆಂಡತಿಯು ಕೆಲಸ ಮಾಡ್ತಲ್ಲ, ಹಂಗಾಗಿ ಬೇಡ ಇನ್ನು ನಂಗೆ ಕೆಲಸ ಬೇಡ. ನಾಲ್ಕು ಜನ ದುಡ್ದು ಎಂತ ಮಾಡೋದು ಆ ದುಡ್ಡನ್ನ, ನಂಗೆ ಬೇಡದೇ ಬೇಡ ಕೆಲಸ, ನಾ ಊರಿಗೆ ಹೋಗ್ತೆ, ಊರಿಗೆ ಹೋಗಿ ಏನಾದ್ರು ಮಾಡ್ತೆ ಅಂತ ಹೇಳಿ ಫಸ್ಟಿಗೆ ಅವ್ರಿಗೆ ನಮ್ಮನೆ ಬೇಜಾರಾಯ್ತು. ಕಡೆಗೆ ನನ್ನ ಒಂದು ಮನಸ್ಥಿತಿ ಕಂಡು ಅವ್ರಿಗೆ ಅನಿಸ್ತು, ಬಹುಶಃ ಇವರಿಗೆ ಇದು ಯಾವ್ದ್ರಲ್ಲೂ ಖುಷಿ ಆಗ್ತಾ ಇಲ್ಲ, ಹೋಗ್ಲಿ ಅಂತೇಳಿ ಒಂದ್ ನಂಗೆ ಪರ್ಮಿಷನ್ ಕೊಟ್ಟರು ಅವ್ರು. ಬಹಳ ಒಂದು ಬೇಜಾರದಂಗೆ ಬಂದೆ ನಾನು, ಬಂದು ನಾನು ಅತ್ಯತ್ ಕಾಂಬತ್ತಿ ಈ ಶಾಲೆದ ಒಂದು ಸ್ಥಿತಿ ಕಂಡೆ ನಾನು. ಇದು ಮುಚ್ಚಿ ಹೋಗ್ತಾ ಇದ್ದಿತ್ತು, ಈ ಶಾಲೆನ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಟೀಚರ್ಸ್ ಇಲ್ಲದೆ ಇದ್ದರಿಂದ, ಇರೋ ಟೀಚರ್ಸ್ ನೀವೆಲ್ಲಾದ್ರೂ ಹೆಚ್ಚುವರಿ ಟೀಚರ್ಸ್ ಅಂತ ಹೇಳಿ ಗವರ್ಮೆಂಟಿನ ಶಾಲೆಗೆ ಎಲ್ಲಿಗಾದ್ರು ಹೋಯ್ನಿ, ಶಾಲೆ ಮುಚ್ಚುವ ಮಕ್ಕಳು ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ರು ಎರಡೂ ಶಾಲೆಯವರು. ಬಟ್ ಈಗ ನಾನು ಕೇಂದ್ರ ಅವ್ರನ್ನ ಆಡಳಿತದವ್ರನ್ನ ಮತ್ತೆ ಟೀಚರ್ಸ್, ನಾವು ಯಾಕೆ ನಡೆಸೋಕಾಗ, ಒಂದ್ ಎರಡು ವರ್ಷ ಪ್ರಯತ್ನ ಮಾಡ್ತೆ ನಾನು, ನೀವೆಲ್ಲ ನಂಗೆ ಸಹಕಾರ ಕೊಟ್ರಿ. ಅವರಿಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಬರಲ್ಲ, ಎಂತ ಇವತ್ತು ಡೆಲ್ಲಿಂದ ಬಂದಿದ್ರು ನೀಗಳು ಓಡಿ ಹೊತ್ತನೇನೋ ಹೇಳಕತ್ತಿಲ್ಲ, ಅಥವಾ ಎಂತ ಮಂಡ್ಯಪೇಟೆನೋ ಯಾಕೆ ಈ ನಮ್ಮನೆ ಇವರಿಗೆ ಎಂತ ಇದೆ, ನೀ ಯಾರು ನಂಬಲೇ ಇಲ್ಲ ನನ್ನ ಫಸ್ಟಿಗೆ. ಬಹಳ ಸಂಶಯದಲ್ಲಿ ಮನ್ಸಲ್ಲಿ ಮನ್ಸಲ್ಲಿ ಹ್ಯಾಂಗು ಮುಚ್ಚುದಲ್ದ ಇರ್ಲಿ ಅನ್ಕೊಂಡು ಹಾ ಅಂದ್ರು. ಅದ್ರ ಮೇಲೆ ನಾವು ಒಂದ್ ನಿಧಾನ ಹಂತ ಹಂತವಾಗಿ ಊರ್ನವ್ರ ಜೊತೆ ಒಂದ್ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳೋದು, ರ್ಯಾಪೋ ಬೆಳೆಸ್ಕೊಳ್ಳೋದು ಅಂದ್ರೆ ಊರ್ನವರಿಗೂ ಒಂದ್ ಮನೆ ಹೊಸಬ್ರಲ್ದ ಯಾರು ಏನ್ ಅಂತೇಳಿ. ಅಂದ್ರೆ ನಾನು ಸರಳನಾಗಿ ಬಿಟ್ಟೆ, ನನ್ನ ಪ್ಯಾಂಟ್ ಶರ್ಟ್ ಟೈ ಕೋಟ್ ಬೂಟ್ಸ್ ಎಲ್ಲ ಹೋಯ್ತು, ಒಂದ್ ಪಂಚೆ ಒಂದ್ ಬೆಳಿ ಅಂಗಿ ಇಟ್ಟೆ. ಮತ್ ನಾನು ಮನೆ ಇಲ್ಲೇ ನಂಗೆ, ಯಾಕಂದ್ರೆ ನಾ ಮನೆಗೆ ಹೋಗ್ತೇ ಇಲ್ಲೇ.

0: ಈಗ 5 ವರ್ಷದಿಂದ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಅಲ್ಲೇ ಒಂದು ದೇವಸ್ಥಾನದಂಗೆ ಆಯ್ಕೊಂಡ್ ನಾನು. ಆ ದೇವಸ್ಥಾನದಂಗೆ ಬೆಳಗತ ಜಪ ತಪ ಅದ್ರ ಮೇಲೆ ನಾನೇ ಒಂಚೂರು ತಿಂಡಿ ಮಾಡಿ ತಿನ್ಕೊಂಡು ಅಲ್ಲೇ ಬಾಮಿಕಟ್ಟೆಲ್ ಸ್ನಾನ ಎಲ್ಲ ತಣ್ಣೀರಂಗೆ ಸ್ನಾನ ಅಲ್ಲೇ ಕಡೆಗೆ ಒಂಚೂರು ತಿಂಡಿ ಅವಲಕ್ಕಿ ಅಂತಾರ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕೊಂಡು ಶಾಲೆಗೆ ಹೋಗೋದು. ಶಾಲೆಯಲ್ಲಿ ಮಕ್ಕಳೊಟ್ಟಿಗೆಲ್ಲ ಕಂಪ್ಲೀಟ್ ಅಸೆಂಬ್ಲಿಂದ ಹಿಡಿದು ಒಂದು 11:40 ಸಣ್ಣ ಮಕ್ಕಳೊಟ್ಟಿಗೆ ಇರೋದು. ಕಡೆ ಮಧ್ಯಾಹ್ನ ಬಂದು ಒಂದು ಗಂಜಿ ಅನ್ನ ಮಾಡ್ಕೊಂಡು ಉಂಬುದು. ಕಡೆ ಮಧ್ಯಾಹ್ನ ಮೇಲೆ ಹೈಸ್ಕೂಲಿಗೆ ಹೋಗೋದು, ಅಲ್ಲೊಂದಿಷ್ಟು ಸಮಯ ಕಳೆಯೋದು. ಸಾಯಂಕಾಲ ಬಂದು ಮತ್ತೊಂದಿಷ್ಟು ಭಜನೆ ಕೀರ್ತನೆ ಹೇಳಿ ಅದೇ ದೇವಸ್ಥಾನಕ್ಕೆ ಮನ್ಕಂ. ಅದು ದೇವಸ್ಥಾನ ಅಂದ್ರೆ ಮತ್ತೆ ಜನ ಬಂದು ಹೋಗ ದೇವಸ್ಥಾನ ಅಲ್ಲ, ಒಂದು ಕಾಡಿನ ಮಧ್ಯೆ ಇದೆ, ಒಳ್ಳೆ ಪ್ರಶಾಂತ ವಾತಾವರಣ. ನಂಗೆ ಧ್ಯಾನವೂ ಆಯ್ತು, ಅಂದ್ರೆ ಧ್ಯಾನ ಯೋಗ ಜೊತೆಯಲ್ಲಿ ಇದೊಂದು ಕರ್ಮಯೋಗ ಅಂತ ಮಕ್ಕಳೊಟ್ಟಿಗೆ ಕಾಲ ಕಳೆಯೋದು.
1: ಎರಡೂ ಒಟ್ಟಿಗೆ
0: ಒಟ್ಟಿಗೆ, ಯಾವುದು ಫಲಾಪೇಕ್ಷೆ ಇಲ್ಲ. ನನಗೆ 5 ವರ್ಷದಿಂದ ಯಾರ ಹತ್ರ ಏನು ಒಂದು ಪೈಸ ತಗೊಳ್ಳಲ್ಲ. ಯಾರು ಏನಾದ್ರು ಕೊಟ್ಟದಿದ್ರು ಅದು ಒಂದೋ ಶಾಲೆಗೆ ಒಂದೋ ದೇವಸ್ಥಾನಕ್ಕೆ, ನಾನಿರೋ ದೇವಸ್ಥಾನಕ್ಕೆ. ಅಂದ್ ದೇವಸ್ಥಾನ ಅದೊಂದು ಸಾರ್ವಜನಿಕ ಕೆಲಸ ಮಾಡುವಂತ ದೇವಸ್ಥಾನ, ಅಲ್ಲೂ ನಾವು ಲಾಭದ ದೃಷ್ಟಿ ದೇವಸ್ಥಾನ ಅಲ್ಲ. ಅದು ಬಂದವರು ದೇವರಿ ಕೈಮಗಿತ್ರು, ಮತ್ತೆ ಅಲ್ಲಿ ಒಂದು ಸಣ್ಣ ಮದುವೆ ಮಂಟಪ ಎಲ್ಲ ಇತ್ತು. ಅದಕ್ಕೆ ಯಾವ್ದಕ್ಕೂ ಬಾಡಿಗೆ ಗಿಡಿಗೆ ಅಂತ ಇಲ್ಲ, ಮದುವೆಗೆ ಇದೆಲ್ಲ ಹತ್ತು ಬಡವರದ್ದು. ಅಲ್ಲಿ ಮದುವೆ ಹತ್ತು ಬೈಕಿ ಮದುವೆ ಆಗುತ್ತೆ.
1: ನೀವು ಇಷ್ಟೆಲ್ಲ ಹೇಳೋತಿಗೆ ನಂಗೆ ಕುತೂಹಲ ಸರ್, ಇದ್ಯಾವ ದೇವಸ್ಥಾನ ಅಂತ ನಮ್ಗೆ ಗೊತ್ತಿಲ್ಲದೆ.
0: ಇಲ್ಲಿ ಕಾಡೂರ್ನಲ್ಲೇ ಇರುವಂತದ್ದು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಅಂತೇಳಿ, ಹೊಸಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ಹೊಸಕಟ್ಟೆ ಮುಂಡಾಡಿ ಅಂತೇಳಿ ಕಾಡೂರಿನ ಒಂದು ಭಾಗ ಅದು. ಅದು ಕಾಡೊಳಗೆ ಇದಿತ್ತು, ಇತ್ತೀಚೆಗೆ ಎಲ್ಲ ಊರಿನವರು ಮತ್ತು ಭಕ್ತಾದಿಗಳು ಸೇರಿ ಅದನ್ನು ಒಳ್ಳೆ ಒಂದು ರೀತಿಯಲ್ಲಿ ರಿನೋವೇಟ್ ಮಾಡಿದ್ರು, ಅಂದ್ರೆ ರಿಜನೋವೇಟ್ ಆಗಿದೆ. ಅದು ಒಳ್ಳೆ ರೀತಿಯ ಒಂದು ಪುನರ್ ಅಂತ ಹೇಳ್ತೀವಿ ಅದಕ್ಕೆ, ಸಂಪೂರ್ಣವಾಗಿ ಒಳ್ಳೆ ದುಡ್ಡು ಖರ್ಚು ಮಾಡಿ ಚಂದ ಮಾಡಿದ್ದಾರೆ,
1: ಪುನರ್ನಿರ್ಮಾಣ.
0: ಹೌದು, ಪುನರ್ನಿರ್ಮಾಣ ಆಗಿದೆ. ಅದರಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ ಆ ದೇವಸ್ಥಾನದಲ್ಲಿ ಅದಕ್ಕೆ ಗೋಡೆ ಬಾಗಿಲು ಬೀಗ ಇಲ್ಲ. ಒಂದು 3 ಫೀಟ್ ಸುತ್ತ 3-4 ಫೀಟ್ ಪಾಗಾರದ ಕಣೆಗೆ ಮ್ಯಾಲ ಒಳ್ಳೆ ಮಾಡಿತ್ತು. ಮತ್ತೆ ನಾವೀಗ ಮನ್ಕೊಂಡು ಅದ್ರಂಗೆ ಅಂದ್ರೆ ಗಾಳಿ ಮಳೆ ಬೀಸೋತಿಗೆ ಗಾಳಿ ಮಳೆ ಬೀಸುತ್ತ, ಗಾಳಿ ಆಚಿಂದೀಚಿ ಬತ್ತು, ಒಳ್ಳೆ ಜೋರ್ ಈ ಆಷಾಢಿ ಬಪ್ಪತ್ತಿಗೆ ಒಳ್ಳೆ ಸಿಬ್ರು ಒಡ್ಡತ್ತು ಸಮ.
1: ಹೌದು,
0: ನಾವು ಅಲ್ಲೇ ಮನ್ಕಂ ಲಾಯ್ಕ್ ಹತ್ತು, ಅಲ್ಲಿ ಯಾವುದೇ ರೀತಿಯ ಹೆದರಿಕೆ ಇಲ್ಲ. ಮತ್ತೆ ಒಂದು 6 ಗಂಟೆ ಮೇಲೆ ಯಾರು ಬತ್ತಿಲ್ಲ, ಬಪ್ಪವರಿದ್ರೆ 6 ಗಂಟೆವರೆಗೆ ಬತ್ತರು ದೇವಸ್ಥಾನಕ್ಕೆ. 6 ಗಂಟೆಯಿಂದ ಬೆಳಿಗ್ಗೆ ಒಂದು 7 ಗಂಟೆವರೆಗೆ ನಾವು ಅಲ್ಲೊಂದು ಇಬ್ಬರು ಬಿಟ್ಟರು, ಮತ್ತೆ ಯಾರು ಮನುಷ್ಯರಿಲ್ಲ. ಅಲ್ಲೊಬ್ರು ಹಳೆಯವರಿದ್ರು ಮೊದಲಿಂದ ಪೂಜೆ ಮಾಡ್ಕೊಂಡಿಪ್ಪವರು, ಅವರೊಬ್ಬರು ಇದ್ರು, ಅವ್ರೊಂದು ಬದಿ ಮನ್ಕಂತ್ರೆ ನಾನೊಂದು ಬದಿಯಲ್ಲಿ ಮನ್ಕಂತೆ. ಅವ್ರದ್ದು ದಿನ ಪೂಜೆ ಮಾಡೋ ಕೆಲಸ ಮಾತ್ರ, ಅವ್ರದ್ದೇನು ಮತ್ತೇನಿಲ್ಲ. ನಂದು ಇದೆ, ನಾನು ಪೂಜೆ ಗೀಜೆ ದೇವಸ್ಥಾನದೊಳಗಿನ ಕೆಲಸ ಅಂತ ಮಾಡೋದಿಲ್ಲ. ನಂದೇ ಜಪ ತಪ ಆದಿಶಂಕರಾಚಾರ್ಯರನ್ನು ನಾನು ಒಂದು ರೀತಿಯಲ್ಲಿ ಈಗ ಅಭ್ಯಾಸ ಮಾಡಕ್ ಶುರು ಮಾಡಿದೆ. ಅವರ ಒಂದು ವೇದಾಂತ ಫಿಲಾಸಫಿನ ಒಂದು ಸ್ವಲ್ಪ ಈಗ ಅಭ್ಯಾಸ ಮಾಡ್ತಾ ಇದ್ದೇನೆ. ಅದರಿಂದ ಖುಷಿ ಸಿಗ್ತಾ ಇದೆ. ಈ ಧ್ಯಾನ ಅದಾಯ್ತು, ಮಕ್ಕಳೊಟ್ಟಿಗೆ ಕರ್ಮಯೋಗ. ಅದಕ್ಕೆ ಸರಿಯಾಗಿ ಆ ಮ್ಯಾನೇಜ್ಮೆಂಟ್ನವರು ಮತ್ತೆ ಆ ಟೀಚರ್ಸ್ಗಳು ಅವರೆಲ್ಲ ಈ ತುಂಬಾ ಸಹಕಾರ ಕೊಟ್ರು. ಅವರಿಗೆಲ್ಲ ಭಾರಿ ಖುಷಿ ಆಯ್ತು, ಒಂದು ಒಳ್ಳೆ ಕೆಲಸ ಆಗ್ತಾ ಇದೆಯಲ್ಲ ಅಂತ ಹೇಳಿ ಊರಿನವರು ಸೇರ್ಕೊಂಡ್ರು. ಊರಿನವ್ರು ಸೇರಿದ್ರು, ಪರ ಊರಿನವ್ರು ಸೇರಿದ್ರು, ನನ್ನ ಜೊತೆ ಓದಿದ ನನ್ನ ಕ್ಲಾಸ್ಮೇಟ್ಗಳಿಗೆಲ್ಲ ಗೊತ್ತಾಯ್ತು, ಅವರೆಲ್ಲ ಸಹಾಯ ಮಾಡಕ್ ಶುರು ಮಾಡಿದ್ರು. ನನ್ನ ಜೊತೆ ಕೆಲಸ ಮಾಡಿದ ಕಲೀಗ್ಸ್ಗಳು ಅವರೆಲ್ಲ ಯಾರಿಗೂ ನಮ್ಮ ಊರು ಗೊತ್ತಿಲ್ಲ. ಮಧ್ಯಪ್ರದೇಶದವ್ರು ಹೆಲ್ಪ್ ಮಾಡ್ತಾರೆ, ಮತ್ತೆ ಮಹಾರಾಷ್ಟ್ರದವ್ರು ಹೆಲ್ಪ್ ಮಾಡ್ತಾರೆ, ಡೆಲ್ಲಿಯವ್ರು ಹೆಲ್ಪ್ ಮಾಡ್ತಾರೆ, ಹರಿಯಾಣದವ್ರು ಹೆಲ್ಪ್ ಮಾಡ್ತಾರೆ. ಅವರಿಗೆಲ್ಲ ನನ್ ಗೊತ್ತಾಯ್ತು, ನಾನು ಹಿಂಗ್ ಮಾಡ್ತೆ ಅಂತೇಳಿ ಅವ್ರಿಗೊಂದು ವಿಷಯ ತಿಳಿಸಿದೆ. ಹೀಗಿತ್ತು ನಮ್ಮ ಶಾಲೆ, 2 ಶಾಲೆ ಮಾಡ್ತಿದ್ರು. ಅವರೆಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಸಹಾಯ ಮಾಡಿದ್ರು. ಹಾಗೆ ಒಂದೊಂದೇ ವ್ಯವಸ್ಥೆ ಆಗೋ ಶುರುವಾಯ್ತು. ಮತ್ತೆ ಮ್ಯಾನೇಜ್ಮೆಂಟ್ ನಲ್ಲಿರೋರಿಗೂ ತುಂಬಾ ಖುಷಿ ಆಯ್ತು, ಅವರು ಮುಂದೆ ಬಂದ್ರು. ಸ್ವಲ್ಪ ಬೇರೆ ಕಡೆ ಎಲ್ಲ ಹೋಗೋದು ಮಾಡೋದೆಲ್ಲ ಮಾಡ್ತ ನಾವು ಮಕ್ಕಳಿಗೋಸ್ಕರ. ಹಾಗೆ ಈಗ ಪೇರೆಂಟ್ಸ್ ಈಗ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಅಂದ್ರೆ ಕಂಟಿನ್ಯೂಸ್ ಆಗಿ ನಮ್ಮ ಶಾಲೆಯಲ್ಲಿ ಮೊದಲು ಪೇರೆಂಟ್ ಮೀಟಿಂಗ್ ಎಲ್ಲ ನಡೀತಿರ್ಲಿಲ್ಲ. ಈಗ ನಾವು ಅಲ್ಲಿ ಪ್ರಾಪರ್ ಆಗಿ ಅವ್ರನ್ನ ಪ್ರತಿ ಒಂದು ವರ್ಷಕ್ಕೊಂದು 3-4 ಮೀಟಿಂಗ್ ಮಾಡತ್ತೆ. ನಾವು ಒಳ್ಳೆ ರೀತಿಯಿಂದ ಅವರೊಟ್ಟಿಗೆ ಮಾತಾಡತ್ತೆ, ಅವರಿಗೆ ಮಧ್ಯಾಹ್ನ ಊಟ ಹಾಕಿ ಕಳಿಸುತ್ತೆ. ಅವ್ರಿಗೆ ಬಂದವರಿಗೆ ನಾವು ಒಳ್ಳೆ ರೀತಿ ಉಪಚಾರ ಮಾಡಿ ಅವ್ರ ಮಕ್ಕಳ ಬಗ್ಗೆ ಅವ್ರಿಗೆ ಹೇಳಿ, ನಿಮ್ಮ ಮುಂದಿನ ಭವಿಷ್ಯ ಇವರು, ನಮ್ಮ ದೇಶದ ಭವಿಷ್ಯ, ನಿಮ್ಮ ಭವಿಷ್ಯ, ನೀವು ಎಷ್ಟೆಲ್ಲ ಒದ್ದಾಡೋದು ಯಾರಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ. ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡದೇ ಇದ್ರೆ ಅಥವಾ ಅವ್ರನ್ನೊಂದು ಅವ್ರ ಕಾಲ್ ಮೇಲೆ ನಿಲ್ಲೋಂಗ್ ಮಾಡದೇ ಇದ್ರೆ ನೀವಿಷ್ಟು ಒದ್ದಾಡಿ ಏನ್ ಪ್ರಯೋಜನ? ನಿಮ್ಮ ಊರು, ನಿಮ್ಮ ಆಸ್ತಿ ಪಾಸ್ತಿ, ನಿಮ್ ಮನೆ ಎಲ್ಲ ಉಳಿದಿ ಮಕ್ಕಳಿಂದಾಗಿ. ಅವ್ರನ್ನ ಉಳಿಸ್ಕ, ನಾವು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಉಳಿಸಿರ, ನಿಮ್ಗೊಳ್ಳೇನ್ ಮಾಡಿದ್ರೆ ಈಗ ನೀವು ಇವ್ರನ್ನ ಉಳಿಸ್ಕಲ್ಲ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿದೆ. ಅವ್ರಿಗೆ ಅದು ಅರ್ಥ ಆಯ್ತು. ಹಂಗಾಗಿ ಈಗ ಅವ್ರು ಸಂಪೂರ್ಣವಾಗಿ ನಮ್ ಜೊತೆಗಿದ್ದಾರೆ. ಅವ್ರಿಗೆ ಒಂದು ಖುಷಿ ಬಂದಿದೆ, ಮಕ್ಕಳು ನಮ್ ಮಕ್ಕಳು ಒಳ್ಳೇದಾಗ್ತಾ ಇದ್ದಾರೆ, ರಿಸಲ್ಟ್ ಒಳ್ಳೆ ಬರ್ತಾ ಇದೆ. ಮತ್ತೆ ನಾವು ಬರೀ ಪುಸ್ತಕದ್ದು ಮಾತ್ರ ಅಲ್ಲ, ಎಲ್ಲಾ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಏನೇನ್ ಮಾಡಕ್ ಸಾಧ್ಯ ಇತ್ತು ಎಲ್ಲ ಮಾಡ್ತಾ ಇತ್ತು. ಸ್ಪೋರ್ಟ್ಸ್ ಹಂಗ್ ತುಂಬಾ ಮಕ್ಕಳನ್ನ ಮುಂತರ ಪ್ರಯತ್ನ ಮಾಡ್ತಾ ಇತ್ತು. ಒಬ್ಬ ಗೆಸ್ಟ್ ಟೀಚರ್ ಸ್ಪೋರ್ಟ್ಸ್ನವರು ಎಂಪೆಡ್ ಆಗಿದೆ ಅವರಿಗೆ, ಒಳ್ಳೆ ಒಳ್ಳೆ ಜನ, ಅವರು ತುಂಬಾ ಹೆಲ್ಪ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಕಂಪ್ಯೂಟರ್ ಶುರು ಮಾಡಿತ್ತು ನಾವು, ಅಂದ್ರೆ ನಮ್ಮ ಶಾಲೆಯಲ್ಲಿ ಎಸ್ ಎಲ್ ಸಿ ಪಾಸ್ ಆದ ಮಗುಗೆ ಒಂದು ಎಸ್ ಎಲ್ ಸಿ ಸರ್ಟಿಫಿಕೇಟ್ ಮಾತ್ರ ಅಲ್ಲ, ಅವರಿಗೆ ಎರಡು ಸಿಗ್ತದೆ, ಆ ಮಗ ಆಗಲಿ ಮಗಳಾಗಲಿ. ಅವಳು ಹೋಗೋತ್ತಿಗೆ ಆ ಮಗು ಎಸ್ ಎಲ್ ಸಿ ಸರ್ಟಿಫಿಕೇಟ್ ಪಾಸ್ ಆಗಿರ್ತದೆ, ಹೆಚ್ಚಾಗಿ ಒಳ್ಳೆ ಡಿಸ್ಟಿಂಕ್ಷನ್ ಅಥವಾ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾರೆ. ಜೊತೆಗೆ ಅವರಿಗೆ ಕಂಪ್ಯೂಟರ್ ನಾಲೆಜ್, ಒಂದು ಕಂಪ್ಯೂಟರ್ ಲ್ಯಾಬ್ ಮಾಡಿತ್ತು ನಾ, ಎಲ್ಲರ ಹತ್ರ ಬೇಡಿ ಕಂಪ್ಯೂಟರ್ ತಂದು ಒಂದು ಕಂಪ್ಯೂಟರ್ ಲ್ಯಾಬ್ ಇತ್ತು, ಇನ್ನೂ ಅದರಲ್ಲಿ ಕೆಲಸ ಬಾಕಿ ಇತ್ತು, ಒಳ್ಳೇದು ಮಾಡ್ಕೋದನ್ನ. ಅದೇ ರೀತಿಯಲ್ಲಿ ನಾವು ಇಂಗ್ಲೀಷ್ ಹೇಳಿಕೊಡುತ್ತೆ, ಅವರಿಗೆ ಇಂಗ್ಲೀಷ್ ಮಾತಾಡೋಕೆ ಬರ್ತು, ಅವರಿಗೆ ಕಂಪ್ಯೂಟರ್ ನಾಲೆಜ್ ಇತ್ತು, ಎಸ್ ಎಲ್ ಸಿ ಇತ್ತು. ಹಂಗೆ ಅವ್ರು ಹೊರಗೆ ಮತ್ತೆ ಒಂದು ಹೊಲಿಗೆ ಮಿಷನ್ ಇತ್ತು ಒಂದಿಷ್ಟು, ಎಲ್ಲ ಮಕ್ಕಳಿಗೂ ಹೊಲಿಗೆ ಹೇಳಿಕೊಡುತ್ತೆ. ಇದನ್ನೆಲ್ಲ ಮಾಡಿ ಅವ್ರಿಗೆ ಏನು ಮಾಡಿತ್ತು ಅಂದರೆ, ಮತ್ತೆ ನಮ್ಮ ಎರಡೂ ಶಾಲೆಯಲ್ಲಿ ಮಕ್ಕಳು ತರಕಾರಿ ಬೆಳೆಸ್ತು, ಮಧ್ಯಾಹ್ನ ಊಟಕ್ಕೆ ಬೇಕಾಗುವಷ್ಟು ತರಕಾರಿ ಬೆಳೆಸುತ್ತೆ, ಅಲ್ಲೇ ನೀರಿನ ವ್ಯವಸ್ಥೆ ಮಾಡ್ಕೊಂಡಿತ್ತು, ಬಸ್ಸಿನ ವ್ಯವಸ್ಥೆ ಬಂದು ಹೋಗಕ್ಕೆ ಮಾಡ್ಕೊಂಡಿತ್ತು. ಇದೆಲ್ಲ ಮೊದಲು ಇರಲಿಲ್ಲ, ಎರಡೂ ಶಾಲೆಗೆ ನೀರು ತಂತು ನಾವು.
1: ಇಲ್ಲಿಂದ ಹೆಂಗ್ ತಂದ್ರಿ ಸರ್?
0: ಸೀತಾ ನದಿಗೆ ಸುಮಾರು 2 ಕಿಲೋಮೀಟರ್ ಆಯ್ತು ನಮ್ಮ ಹೈಸ್ಕೂಲಿಗೆ. ನಾವು MCFನವರು CSR ಒಳಗೆ ನಮ್ಗೆ ದುಡ್ಡು ಕೊಟ್ಟರು, ಒಂದು 7.5 ಲಕ್ಷ ರೂಪಾಯಿ ಕೊಟ್ಟರು, ಮತ್ತೊಬ್ಬರು ಸ್ವಲ್ಪ ಕೊಟ್ಟರು, ಎಲ್ಲ ಸೇರಿ ಒಂದು 8.5-9 ಲಕ್ಷ ಖರ್ಚಾಯ್ತು. ಅದಕ್ಕೆ 2.5 ಕಿಲೋಮೀಟರ್ ಒಂದು ಭೂಮಿ ಅಡಿಯಲ್ಲಿ ಒಂದು 5 ಫೀಟ್ ಅಡಿ ಹೊಂಡ ಮಾಡಿ ಒಳ್ಳೆ ಪೈಪ್ ಹಾಕಿ 4 ಇಂಚ್ ನೀರು ಹೊಳೆಯದೆ ನೀರು ಬರ್ತದೆ ನಮ್ಮ ಶಾಲೆಗೆ. ಅದರಿಂದ ನಾವು ಒಂದು ಸ್ಪ್ರಿಂಕ್ಲ್ ಎಲ್ಲ ಹಾಕಿ ಒಂದು 500 ಚಿಲ್ಲರೆ ಅಡಕೆ ಮರ ಹಾಕಿತ್ತೀಗ. ಒಳ್ಳೆ ಜಾಗ ಕೊಟ್ಟಿರ ಶಾಲೆ ಮಾಡಿದ ಮಾಸ್ಟರ್, ಒಬ್ರು ರಿಟೈರ್ಡ್ ಮಾಸ್ಟರ್ ಅವರು, ನಿಮ್ಗೆಲ್ಲ ಗೊತ್ತಿರ್ಬೋದು ಶಿವರಾಮ್ ಮಾಸ್ಟರ್ ಅಂತ ಹೇಳಿ, ಬಾರಿ ನಡೂರ್ನವ್ರು, ಅವರದ್ದೇ ಶಾಲೆ ಅದು. ಅವ್ರ ಕಾಲದಲ್ಲಿ ಅಷ್ಟು ಒಂದು ಯೋಚನೆ ಮಾಡಿ ಶಾಲೆ ಮಾಡಿದ್ದವ್ರು, ಅಂದ್ರೆ ನಮ್ಮ ಊರಲ್ಲಿರೋ ಮಕ್ಕಳಿಗೆ ತೊಂದರೆ ಆಗಬಾರ್ದು ವಿದ್ಯಾಭ್ಯಾಸಕ್ಕೆ, ಅವ್ರಿಗೆ ಓದಕ್ಕೆ ಒಳ್ಳೇದಾಯ್ಕ ಅಂತೇಳಿ ಅವರು 50ನೇ ಇಸ್ವಿಯಲ್ಲಿ ಕಾಡೂರಿಲಿ ಒಂದು ಸಣ್ಣ ಶಾಲೆ ಮಾಡ್ತಾರೆ. ಕಡೆಗೆ 84ನೇ ಇಸ್ವಿಯಲ್ಲಿ ತನ್ನ ಊರು ನಡೂರಿನಲ್ಲೇ ತನ್ನದೇ ಜಾಗದಲ್ಲಿ ಒಂದು 5 ಎಕರೆ ಜಾಗದಲ್ಲಿ ಒಂದು ಹೈಸ್ಕೂಲ್ ಮಾಡಿ 3 ಎಕರೆ ಗ್ರೌಂಡ್ 2 ಎಕರೆಯಲ್ಲಿ ಒಂದು ಬಿಲ್ಡಿಂಗ್ ಮಾಡಿ ಹೊತ್ತರವರು. ಅವರ ಕಾಲ ಆದ ನಂತರ ಈ ಪರಿಸ್ಥಿತಿಗೆ ಬಂದ ಶಾಲೆ, ಯಾಕಂದ್ರೆ ಅವರು ಫಸ್ಟ್ 5 ವರ್ಷ ಯಾವುದೇ ಒಂದು ಸಹಾಯ ಇಲ್ಲದೇನೆ ನಡ್ಸ್ಕೊಂಡೋಗಿ ಕಡೆ ಗೌರ್ಮೆಂಟಿನ ಗ್ರಾಂಟ್ ಬರೆಸುವ ಶಾಲೆ ನಡೀತು, ಚಂದ ಒಳ್ಳೆ ನಡೀತು. ಕಡೆಗೆ ಈಗ ಈ ಸರ್ಕಾರದ ನೀತಿಯಿಂದ ಅವ್ರು ರಿಟೈರ್ಡ್ ಆದ್ರ, ಎಲ್ಲ ಟೀಚರ್ಸ್ ರಿಟೈರ್ಡ್ ಆಗ್ತಾ ಬಂದ್ರೆ ಈಗ ಕಡೆಗೀಗ ಈ ಪರಿಸ್ಥಿತಿ ಬಂತು. ಆದ್ರೆ ಆ ಜಾಗ ಅಷ್ಟು ಚಂದ ಇತ್ತು, ಅದ್ರಲ್ಲಿ ಈಗ ನಾವು ಒಂದು 521 ಅಡಕೆ ಗಿಡ ಹಾಕಿತ್ತು. 2 ವರ್ಷ ಆಯ್ತು, ಈಗ ಇನ್ನೊಂದು ವರ್ಷದಲ್ಲಿ ಫಲ ಬರುವಂತದ್ದು, ಕೆಲವದ್ರಲ್ಲೆಲ್ಲ ಹೂ ಬಪ್ಪು ಶುರು ಆಯ್ತು. ಅಂದ್ರೆ ಯಾವ್ದೇ ರೀತಿ ಸೆಲ್ಫ್ ಸಫಿಷಿಯಂಟ್ ಆಗ್ಬೇಕು ಈಗ ಶಾಲೆ ಅಂತ.
1: ಎಸ್, ಯಾವ್ದ್ರ ಮೇಲೆ ಡಿಪೆಂಡ್ ಆಯ್ದೆ ಮುಂದುವರ್ಕೊಂಡು ಹಾಪಂಗಿರ್ಕ ಅಂತ ಹೇಳಿ ಅಲ್ದಾ. ಈಗ ನೀರನ್ನ ನೀವು ತರಿಸಿದ್ರೆ ಅಂದ್ರೆ ಸೀತಾ ನದಿಯಿಂದ ಕುಡಿಲಿಕ್ಕೆ ಹೆಂಗೆ, ಅದನ್ನ ಡೈರೆಕ್ಟ್ ಯೂಸ್ ಮಾಡ್ತಾರ?
0: ಮಾತ್ರ ಬಾವಿ ಇತ್ತು ಶಾಲೆಯಲ್ಲಿ, ಬಾವಿ ಕುಡಿಯುವ ನೀರಿಗೆ ಬೇಕಾಗುವಷ್ಟು ಬಾವಿ ಇತ್ತು. ಹೊಳೆ ನೀರನ್ನ ಬರೀ ಇದಕ್ಕೆ ಗಿಡ
1: ತೋಟಕ್ಕೆ
0: ಅಂದ್ರೆ ಮೊದ್ಲು ಅಲ್ಲಿ ಬಣ ಬಣ ಬಣ ಅಂತಿದ್ದಿತ್ತು, ಈಗ ಹಂಗಲ್ಲ, ಫುಲ್ ಹಸಿರಾಯ್
1: ಗ್ರೀನೋ ಗ್ರೀನ್
0: ತುಂಬಾ. ನಂದೊಂಥರ ನಾನು ಅದನ್ನ ಗ್ರೀನ್ ಶಾಲೆ ಅಂತ ಕರೀತು, ಹಸಿರು ಶಾಲೆ ಅಂತ. ಸುತ್ತಿನ ಬೇಲಿಯೂ ಹಸಿರೆ.
1: ಹೌದಾ?
0: ನಾವು ಮತ್ತೆಂತ ಮುಳ್ಳುಬೇಲಿ ಅಂತ ಮಾಡಲ್ಲ. ಮತ್ತೆ ಸಾಯಂಕಾಲ ಪತ್ತಿಗೆ ಊರ್ನವರು ಮತ್ತೆ ಕೆಲವು ಈಗ ಆದಿತ್ಯವರೆಲ್ಲ ಬಂದು ಬೇರೆಯವರು ಆಟ ಆಡ್ತಾರೆ ಗ್ರೌಂಡ್ ಅಲ್ಲಿ. ಮತ್ತೆ ಎಲ್ಲರಿಗೂ ನಾವೀಗ ಹೇಳಿದ್ ನೀವೆಲ್ಲ ಉಪಯೋಗಿಸ್ಲಕ್ಕೆ, ಇದೆಲ್ಲರನ್ನು ನಾವೀಗ ಎನ್ಕರೇಜ್ ಮಾಡ್ತಾ ಇತ್ತು. ಕೆಲವು ಭಜನಾ ತಂಡದವ್ರು ಬಂದು ಭಜನೆ ಕಲಿತರು ಸಾಯಂಕಾಲ ಆಗತ್ತಿ, ಒಂದು ಹಾಲ್ ಇತ್ತು ಅದರೊಳಗೆ, ಮೊದಲು ಅದೆಲ್ಲ ಇರಲಿಲ್ಲ. ಈಗ ನಾವೇನ್ ಮಾಡಿತ್ತು ಅಂದ್ರೆ ಸಮಾಜದೊಟ್ಟಿಗೆ ಹೆಚ್ಚು ಹೊಂದ್ಕೊಳ್ತಾ ಇದ್ದೇವೆ, ಅವರದ್ದು ನಮ್ಗೆ ಸಹಕಾರ ಇರುತ್ತೆ. ನಮ್ದಲ್ದೇನೆ ಈಗ ಸ್ಪೋರ್ಟ್ಸ್ ಗೇಮ್ಸ್ ಬೇರೆಯವ್ರು ಮಾಡಿದ್ದಾರೆ, ಅವರಿಗೆ ಅವಕಾಶ ಮಾಡಿಕೊಡುತ್ತೆ. ಯಾರ ಹತ್ರ ಏನು ಬಾಡಿಗೆ ದುಡ್ಡು ಏನು ತಗೊಳ್ಳೋದಿಲ್ಲ. ಮತ್ತೆ ಮಕ್ಕಳ ಚಟುವಟಿಕೆಗಳು ಹೆಚ್ಚಾಗ್ತದೆ, ಗ್ರೌಂಡ್ ಅಲ್ಲಿ ಮಕ್ಕಳು ಬೇರೆಯವರು ಬಂದದನ್ನ ಆಡೋದನ್ನೆಲ್ಲ ಕಾಣ್ತಾವಲ್ಲ, ಅವರೊಟ್ಟಿಗೆ ಇವರಿಗೂ ಒಂದು ಎನ್ಕರೇಜ್ಮೆಂಟ್ ಆಗ್ತದೆ. ಮತ್ತೆ ಮಕ್ಕಳನ್ನ ನಾವು ಒಂದು ರೀತಿಯಲ್ಲಿ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಅವರಿಗೆ ನೀವು ಯಾವುದಕ್ಕೂ ಹೆದರುಕಾಗ ಧೈರ್ಯವಾಗಿ ಮುಂದೋಗ್ಬೇಕು, ಸತ್ಯದಿಂದ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊಂಡು, ಮತ್ತೆ ಗೊತ್ತಿಲ್ಲದನ್ನ ಕೇಳಬೇಕು. ಮತ್ತೆ ಟೀಚರ್ಸ್ ಅದನ್ನ ಈಗ ಮೊದಲು ಶುರುವಿಗೆ ಅವ್ರಿಗೆ ಕಷ್ಟ ಅನಿಸ್ತು, ಇದೆಲ್ಲ ಎಂತಕ್ಕೆ ಪಾಠ ಮಾಡಿ ಹೊರ ಸಾಕಲ್ಲ ಅಂತ. ಈಗ ಟೀಚರ್ಸ್ಗಳು ತುಂಬಾ ಎಂಗೇಜ್ ಆಗಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ. ಆ ಗೌರವ ಶಿಕ್ಷಕಿಯರು ಮಾಡುವಂತ ಕೆಲಸ ಇತ್ತಲ್ಲ, ಅದು ವರ್ಣಿಸಲ ಸಾಧ್ಯ. ತುಂಬಾ ಕೆಲಸ ಮಾಡ್ತಾರೆ. ನಮ್ ಸ್ಪೋರ್ಟ್ಸ್ ಡೇ ಸ್ಕೂಲ್ ಡೇ ಎಲ್ಲ ನೀವು ಬಂದ್ ಕಾಣಕ್ ಚಂದ
1: ಆಗ್ತದೆ,
0: ಬಹಳ ಖುಷಿಯೇ ಖುಷಿ.
1: ನೀವ್ ಅದನ್ನ ವರ್ಣಿಸೋದಕ್ಕ ಅಂದ್ರೆ ನಮ್ಗೆ ಒಂಚೂರು ಬಂದು ಕಾಣಕ ಮಗ ಆಗ್ತು ಮಾರ್ರೆ, ಅಷ್ಟು ಲೈಕ್ ಹೇಳ್ತಾ ಇದ್ರೆ. ಆಕ್ಚುಲಿ ಅಂದ್ರೆ ಅಷ್ಟು ಒಳ್ಳೆ ಕೆಲಸ ಆತಿತ್ತು ಆ ನಡೂರು ಮತ್ತೆ ಇನ್ನೊಂದ್ ಶಾಲೆ ಕಾಡೂರು ಇಪ್ಪದಲ್ಲ,
0: ಅಂದ್ರೆ ಮುಂಡಾಡಿ. ಹಿಂಗೆ
1: ಮುಂಡಾಡಿ ಆ ಎರಡು ಶಾಲೆ ತುಂಬಾ ಪುಣ್ಯ ಮಾಡಿತ ಅಂತ.
0: ಪುಣ್ಯ ಮಾಡಿತ್ತು, ಯಾಕಂದ್ರೆ ನಮ್ಗೊಂದು ಅವಕಾಶ ಮಾಡಿಕೊಟ್ರಲ್ಲ ಅವ್ರು.
1: ಆದ್ರೆ
0: ಫುಲ್ ಆಧ್ಯಾತ್ಮಕ ಹೊತ್ತಿದ್ನೇನು ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಒಂದು ರೀತಿಯಲ್ಲಿ ಬೇರೆ ವಿಚಾರದಲ್ಲಿ ಬ್ಯಾಡ್ ಅನಿಸಿಬಿಟ್ಟಿದ್ದು, ನಾನು ಧ್ಯಾನವೇ ಮಾಡ್ಕೊಂಡಿರುವಂತ ಬಂದದ್ದು. ಕಡೆಗೆ ಇದೊಂದು ಕರ್ಮಯೋಗ ಹಗಲಲ್ಲಿ ಇರಲಿ ಅಂತೇಳಿ ಅದೀಗ ತುಂಬಾ ನನ್ನನ್ನು ಎಂಗೇಜ್ ಮಾಡ್ತೀಗ.
1: ವೆರಿ ನೈಸ್,
0: ತುಂಬಾ ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಮತ್ತೆ ಆರೋಗ್ಯ, ಇನ್ನೊಂದು ಮಾತನ್ನ ಹೇಳಲ್ಲ, ಆ ಡೆಲ್ಲಿ ಒತ್ತಡದಲ್ಲಿ ಏನಾಯ್ತು, ನಂಗೆ ಸ್ವಲ್ಪ ಆರೋಗ್ಯ ಹಾಳಾಯ್ತು. ಆರೋಗ್ಯ ಹಾಳದಂದ್ರೆ ನಂಗೆ ಗೊತ್ತಾಗ ಶುರು ಆಯ್ತು. ಅದಕ್ಕೆ ನಂಗೆ ಅರ್ಧ ಮನಸ್ಸಿ ಬೇಜಾರದ್ದು. ಇಲ್ಲಿ ಬಂಪತಿಗೆ ಅಲ್ಲಿ ಡೆಲ್ಲಿಲೇ ಒಂದು ಟೆಸ್ಟ್ ಮಾಡಿದೆ ನಾನು. ಟೆಸ್ಟ್ ಮಾಡಿದಾಗ ಇತ್ತಲ್ಲ ಡಾಕ್ಟರ್ದು ಬಿ ಪಿ ಶುಗರ್ ಅದೆಲ್ಲ ಬರ್ದು ನೀವು ಮಾತ್ರೆ ತಗೊಂಡ್ ನಾಳೆ ಅಂದಂತೆ. ಇಲ್ಲಿ ಬಂದ್ಕೊಂಡು ನಮ್ಮ ತಮ್ಮ ಒಬ್ಬ ಡಾಕ್ಟರ್, ಅವ ಅದನ್ ಕಂಡು ಅಯ್ಯೋ ಅವ ಮತ್ತೊಂದು ಡಾಕ್ಟರ್ ಹತ್ರ ಕರ್ಕೊಂಡೋದ. ಅಲ್ಲೂ ಅವರು ಹಂಗೆ ನಾಳೆಯಿಂದ ನಿಮ್ಗೆ ಮಾತ್ರೆ ಅಂದ್ರೆ ಕಡೆ ನಾನು ಆ ಡಾಕ್ಟರ್ ನನ್ನ ಬದಿ ಕರ್ಕೊಂಡೆ ಕ್ಯಾನ್ ಯು ಗಿವ್ ಮೀ 3 months ಟೈಮ್ ಅಂದೆ. ಒಂದು 3 ತಿಂಗಳು ನಂಗೆ ಪುರ್ಸೋದ್ ಕೊಡಿ ಮದ್ವೆ. ಯಾಕೆ ಕೇಳಿ ನಾನು 3 ತಿಂಗಳು ಬಂದು ಹೇಳ್ತೇನೆ ನಿಮ್ಗೆ ಅಂದೆ. ಕಡೆಗೆ ನನ್ನ ತಮ್ಮನ್ ಕನ್ವಿನ್ಸ್ ಮಾಡ್ರು ಅವರು, ಈ 3 ತಿಂಗಳು ನಂತರ ಶುರು ಮಾಡೋರು, ಈಗ ಮಾತ್ರ ಬೇಡ. ಬಂದೆ ನಾನು ಆ 3 ತಿಂಗಳಲ್ಲಿ ಓಡಾಡಿದ್ನಲ್ಲ ಬರೀ ಜಾಗದಲ್ಲಿ, ತಣ್ಣೀರು ಮಿನ್ಕೊಂಡು ಜಪ ತಪ ಮಾಡ್ಕೊಂಡು ನಾನೇ ಗಂಜಿ ಮಾಡಿ ಉಂಬುದು ಶಾಲೆಗೆ ಹೋಗುದು ಬಪ್ಪುದು ಆ ನೆಲಲ್ಲೆಲ್ಲ ಓಡಾಡಿದ್ನಲ್ಲ. 3 ತಿಂಗಳು ಬಿಟ್ಟು ಟೆಸ್ಟ್ ಮಾಡಿಕೊಳ್ಳೋ ಅವ್ರು ಡಾಕ್ಟರ್ ನೀವೆಂತ ಮಾಡ್ರಿ. ನಾ ಎಂತ ಮಾಡ್ಲಿಲ್ಲ, ನಾ ಮನುಷ್ಯನಾಗಿ ಬದುಕು ಶುರು ಮಾಡಿದೆ, ನೆಲದ ಮೇಲೆ ಓಡಾಡಕ್ಕೆ ಶುರು ಮಾಡಿದೆ, ಗಂಜಿ ಉಂಡೆ. ಅದ್ರ ಮೇಲೆ ದೇವ್ರ ದಯದಿಂದ ಇವತ್ತಿನವರೆಗೆ ಈಗ 5ನೇ ವರ್ಷ ಯಾವ ಮಾತ್ರೆ ಇಲ್ಲ, ಯಾವ ಮದ್ದು ಇಲ್ಲ. ಅವತ್ ನಾನೇನಾದ್ರು ಮಾತ್ರೆ ತಗೊಂಡಿದ್ರೆ ಡೆಲ್ಲಿಲೇ ಹಾಕೊಂಡು ಮಾತ್ರೆ ತಗೊಂಡು ಸಂಪಾದನೆ ಮಾಡಿದ್ರು ಒಟ್ಟಿಗೆ ಓಡ್ತಾ ಹಾಕೊಂಡಿದ್ರು ಗೊತ್ತ. ಇಷ್ಟೊತ್ತಿಗೆ ನಾನು ಆಸ್ಪತ್ರೆ ಹೆಂಗೆ ಅಥವಾ ಏಳು ಲೋಕವೇ ಬಿಡ್ತಿದ್ದೇನು. ಈಗ 2 ವರ್ಷ ಕರೋನಾ ಬಂತಲ್ಲ, ನಂಗೆ ಕೆಲವರೆಲ್ಲ ಫೋನ್ ಮಾಡಿಕೊಂಡ್ ಅಯ್ಯೋ ಆಕ್ಸಿಜನ್ ನಂಬರ್ ಅದು. ನಾ ಹೇಳಿದೆ ನಾನು ಆಕ್ಸಿಜನ್ ಚೇಂಬರ್ ಒಳಗೆ ಮನ್ಕೊಂತ, ಹಾಡಿ ಮರ ಗೋಡೆ ಇಲ್ಲ, ಒಳ್ಳೆ ಆಕ್ಸಿಜನ್ ಚೇಂಬರ್ ಒಳಗೆ ಮನ್ಕೊಂತೆ ನಾನು. ನಮ್ಗೆ ಆಕ್ಸಿಜನ್ನೇ ಇಪ್ಪದಲ್ಲಿ. ಏರ್ ಕ್ವಾಲಿಟಿ ಇಂಡೆಕ್ಸ್ ಡೆಲ್ಲಿಲಿ 400-450 ಎಲ್ಲ ಹತ್ತು ನವೆಂಬರ್, ಪಟಾಕಿ ಎಲ್ಲ ಹೊಡೆದು ಮತ್ತೆ ಅದೆಂತೆಲ್ಲ ಆಪತ್ತಿಗೆ. ಇಲ್ಲ 50ಕ್ಕಿಂತ ಕಡಿಮೆ, ಅಷ್ಟು ಶುದ್ಧ. ಕೆಲ ಸಲ 35-36 ಇರುತ್ತೆ. ನಮ್ಮ ಅಲ್ಲಿರೋ ವಾತಾವರಣ ಎಷ್ಟು ಶುದ್ಧ ಇದೆ ಅಂದ್ರೆ ಆ ನೀರು, ನಾವು ಬಾವಿದೆ ನೀರು ಕುಡಿತ್ತು, ಅಷ್ಟು ಶುದ್ಧ ನೀರಿತ್ತು ಅಲ್ಲಿ. ಅಷ್ಟು ಖುಷಿ ಆಗುತ್ತೆ. ಈವನ್ ನಿಮ್ಮ ಹೊಳೆ ನೀರಿತ್ತಲ್ಲ, ಕಡೆ ಕಡೆಗೆ ಪ್ರತಿ ಚೂರು ಹಾಳಾದ್ ಬಿಟ್ರೆ ಸುರುವಿಲ್ ಹೊಳೆ ನೀರು ಸಹ ಅಷ್ಟು ಲಾಯಕ್ ಇರುತ್ತೆ. ಸುಮಾರು ಈಗ ಜನವರಿವರೆಗೆ ಒಳ್ಳೆ ನೀರು ಇರುತ್ತೆ ಹೊಳೆ ನೀರು, ಸೀತಾ ನದಿದು ಹರಿಯ ನೀರು. ಅದು
1: ಕೇಳುಗ್ರೇನ್ರಿ ಅಲ್ಲ, ನಮ್ಮ ಬಿಪಿ ಶುಗರ್ ಎಲ್ಲದಕ್ಕೆ ಮದ್ದು ಅಂತ ಕೇಳಿದ್ರೆ ಮನ್ಸರ್ ತರ ಟೆನ್ಷನ್ ಬಿಟ್ಟು ಬರೀ ಬದುಕುದಷ್ಟೇ, ಅಂದ್ರೆ ನಮ್ಮ ಬೇಕಾದಂಗೆ ಬದುಕುದು. ಈಗ ನಮ್ಮ ಸಕಾರಾಮ ಸೋಮಯಾಜಿಯವರು ಆ ಡೆಲ್ಲಿಯ ಆ ಒತ್ತಡದ ಜೀವನ, ಆ ದುಡ್ಡಿನಿಂದ ಓಡೋದಂದ್ರೆ ಅದು ಅನಿವಾರ್ಯ ಅಂತ ಮಾಡೋಕಿಲ್ಲ, ಬಟ್ ಅದನ್ನೆಲ್ಲದನ್ನು ಬಿಟ್ಟು ಇಲ್ಲಿ ಬಂದಾಗ ಅಲ್ಲೇನು ಬಿ ಪಿ ಶುಗರ್ ಅಂತ ಹೇಳಿರು, ಊರಿಗೆ ಬಂದು ಏನ್ ಟೆಸ್ಟ್ ಮಾಡಿರ, ಅದೆಲ್ಲವೂ ಕಡೆಗೆ ನಿಲ್ಲ, ಎಂತದು ಇಲ್ಲ, 0000. ನೌ ಹೀಸ್ ಹ್ಯಾಪಿ ಆ್ಯಂಡ್ ಹೀಸ್ ಹೆಲ್ದಿ, ಎರಡು ಸಿಕ್ಕಿದೆ, ಅದೇ ಖುಷಿಯಲ್ಲಿದ್ದಾರೆ. ಈಗ ಇನ್ನಷ್ಟು ಮಾತಾಡೋಕಿತ್ತು ಆಯ್, ಆ ಮಾತಾಡೋ ವಿಷಯ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಇವರು ಮಾತಾಡೋದ್ಕೇಂದ್ರೆ ವೆರಿ ಸಿಂಪಲ್, ಕಾಮಕ್ ವೆರಿ ಸಿಂಪಲ್, ಆಕ್ಚುಲಿ ಇವ್ರ ಲೈಫ್ ಹೆಂಗಿತ್ತು ನಮಗ್ ಗೊತ್ತಿಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೊತ್ತು ಹೊತ್ತಲ್ಲೇ ರಿವೈಂಡ್ ಮಾಡುವ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಅತಿಥಿವಿ ಜ್ಯೋತಿಯಲ್ಲಿ ನಮ್ಮೊಟ್ಟಿಗೆ ಸಕಾರಾಮ ಸೋಮಯಾಜಿ ಅವರಿದ್ದಾರೆ. ನಿಜವಾಗ್ಲೂ ಇವ್ರ ಹತ್ರ ಮಾತಾಡ್ತಿದ್ರು, ಯಾರಾದ್ರೂ ಸಕಾರಾತ್ಮಕವಾಗಿ ಯೋಚನೆ ಮಾಡ್ಕ, ಅಷ್ಟು ಪಾಸಿಟಿವ್ ಹೀಸ್ ಅಂಡ್ ಸಿಂಪಲ್ ಆಗಿ ಬದುಕ್ತಾರೆ. ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ. ದಿಲ್ಲಿನಲ್ಲಿ ದಿನಕ್ಕೆ 2 ಫ್ಲೈಟ್ ಚೇಂಜ್ ಮಾಡ್ಕೊಂಡು ಅಲ್ಲಿಗೆ ಇಲ್ಲಿಗೆ ಅಂತ ಇಡೀ ಊರು ದೇಶ ಸುತ್ತಾ ಇದ್ದವರು ಇವತ್ತು ಸಿಂಪಲ್ ಲಿವಿಂಗ್, ಅಷ್ಟು ಸಿಂಪಲ್. ಅವ್ರ ಹತ್ರ ಒಂದು ಚಾಪೆ ಇತ್ತು, ಇಲ್ಲ ಚಾಪೆ ಮಲಗ್ತೀರ ಸರ್ ನೆಲದ ಮೇಲೆ?
0: ಚಾಪೆಲ್ಲ ಮಲಗ್ತೇನೆ, ಆದ್ರೆ ಇದಿಲ್ಲ ಎಂತ ಹಾಸಿಗೆ ಅಲ್ಲ, ಚಾಪೆ
1: ಬರೀ ಹಸಿ,
0: ಒಂದು ಹಸಿ ಒಂದು ಒಲ್ಲಿ
1: ಅಷ್ಟೇ.
0: ಅದೇ ಸುಖ,
1: ಅದೇ ಸುಖ
0: ಅಂದ್ರೆ ನಂಗೆ ಸತ್ಯ ಹೇಳ್ಕಂದ್ರೆ, ನಾವೀಗ ಏನ್ ಹೊಸ ಹೊಸ ವಿಷಯದಲ್ಲಿ ನಾವು ಹುಡುಕುತ್ತಲ್ಲ, ಒಳ್ಳೆ ಹಾಸಿಗೆ ಬೇಕು ಮತ್ತೆ ಫುಲ್ ಏರ್ ಕಂಡೀಷನ್ ಬೇಕು. ನಿಜವಾಗಿ ಹೇಳ್ಕಂದ್ರೆ ಅಲ್ಲೇ ನಾವು ತಪ್ಪು ಮಾಡ್ತಾ ಇರೋದು. ಅಂದ್ರೆ ನಾನು ನಿಮ್ಗೆಲ್ಲ ಗೊತ್ತಿರಬೇಕು, ಸಾಕು, ಒಂದು ಪುಸ್ತಕ ಇತ್ತು ಇನಫ್ ಇಸ್ ಇನಫ್ ಅಂತ, ಒಂದು ಅಮೆರಿಕದವರೊಬ್ರು ಒಂದು ಪುಸ್ತಕ ಬರೆದಿರು. ಅಂದ್ರೆ ನಾವು ಯಾವುದೋ ಒಂದಿನ ನಂಗೆ ಸಾಕು ಅನ್ನೋದು ಬರ್ಕಂಬ್ರು ನಮ್ಮ ಬಾಯಂಗೆ. ಅಂದ್ರೆ ಬೇಕು ಬೇಕಂದ್ರೆ ಅದಕ್ಕೆ ಅಂತೀವೇ ಇಲ್ಲ, ಎಷ್ಟು ಮಾಡ್ಕೊಂಡ್ರು ಇನ್ನೂ ಬೇಕು ಇನ್ನೂ ಬೇಕಂದ್ರೆ. ಇದು ಸಾಕು ಅಂದ್ರೆ ಒಂದು ಮಟ್ಟಕ್ಕೆ ಬಂದ ಮೇಲೆ ಇನ್ನು ನಂಗೆ ಸಾಕು ನನ್ನ ಜೀವನ. ಈಗ ಉದಾಹರಣೆಗೆ ಈಗ ನಾನು ಇನ್ನು ಎಷ್ಟು ದಿನ ಬದುಕರು, ನಂಗೆ ಬೇಕಾಗೋಷ್ಟಿತ್ತು ದೇವ್ರ ದಯದಿಂದ, ಅತಿ ಆಸೆಯೇ ಇಲ್ಲ ಆ ಇತಿಮಿತಿಗಳ ಬದುಕಕ್ಕೆ ಹೋಗಿ. ಈಗ ಚಾಪೆ ಅಂದ್ರೆ ಕಾಣಿ, ನಾನು 8:30 ಮನ್ಕೆಂತೆ ಸಾಯಂಕಾಲ, ಬೆಳಗತ್ತ 4:00 ಹಕ್ಕಿಗಳು ಕೂಗುದು, ನಾನು ಹೇಳುದು ಒಟ್ಟಿಗೆ, ನನ್ನ ಯಂತ್ರ ಎಂತ ಅಲಾರಾಮ್ ಇಲ್ಲ ಎಂತ ಇಲ್ಲ, ಅಲ್ಲಿ ಸುತ್ತ ಹಕ್ಕಿ ಇದ್ದು ಅವು ಬೆಳಗತ್ತೆದ್ದು ನನ್ನ ಏಳಿಸ್ತು ಚಿಲಿ ಚಿಲಿ ಚಿಲಿ ಅಂತವು. ಅಷ್ಟು 4:30-5 ಎದ್ದಾಯ್ತು, ಎದ್ದ ಕೂಡಲೇ ಬಾಮೇಲೆ ತಣ್ಣೀರಲ್ಲಿ ಮೀಯುವುದು, ಅದ್ರ ಮೇಲೆ ಆ ತಣ್ಣೀರಲ್ಲಿ ಮಿಂದು ನಾವು ಏನು ಒಂದಿಷ್ಟು ಹೊತ್ತು ಧ್ಯಾನ ಮಾಡುತ್ತಲ್ಲ ಅದ್ರ ಶಕ್ತಿ, ಆ ಶಕ್ತಿ ಇತ್ತಲ್ಲ. ನಿಮ್ ಯಾವ ಎಸಿ ರೂಮ್ ಒಳಗೆ ಕೂಕೊಂಡು ಎಂತ ನೀವು ಎಂತ ತಿಂದ್ರು, ನನ್ನ ಮನ್ಸಿಗೆ ನನಗಂತೂ ಖಂಡಿತ ಅದನ್ನು ಸರಿ ಅನ್ಸಿದ್ಲಿಲ್ಲ. ಯಾಕಂದ್ರೆ ಆ ಎನರ್ಜಿ ಎಂಬುದು ನಮ್ಗೆ ಏನಂತ ಹೇಳ್ರೆ ಕಾಣಿ, ನಾನು ಬೆಳಿಗ್ಗೆ 4:30-5 ಎದ್ದವ, ರಾತ್ರಿ 8:30 ಮಲ್ಕೊಂಬಲ್ಲರಿಗೆ, ಮಧ್ಯೆ ಒಂದು ಚೂರು ರೆಸ್ಟ್ ತಗೊಂಬಂದಿಲ್ಲ. ಎಷ್ಟು ಬೇಕಾದ್ರೂ ಓಡಾಡ್ತೆ. ಒಂದು 6-8 ಕಿಲೋಮೀಟರ್ ನಡೆದಾಡ್ತೆ ನಾನು ದಿವಸಕ್ಕೆ. ಮತ್ತೆ ಕೆಲ ಸಲ ನಡೆಯಕ್ ಆಗದಿದ್ದೀನ, ಈಗ ಒಂದ್ ವೇಳೆ ನಂಗೆ ಎಲ್ಲೂ ಹೋಗ್ತಾ ಇಲ್ಲ ಅಂದ್ರೆ ನಾನು ಉದ್ದೇಶಪೂರ್ವಕವಾಗಿ ಒಂದ್ 2-3 ಕಿಲೋಮೀಟರ್ ನಡೆದು ಬತ್ತೆ ಅಲ್ಲೇ ಹಾಡಿ ಸುತ್ತಿ ಬಪ್ಪದ. ಅಥವಾ ನಮ್ ಮುಂಡಾಡಿನ ನೀಲಾವರದಾರ ನಡ್ಕೊಂಡು ಹೋಗ್ಬೋದು, ಮುಂಡಾಡಿನ ಮಂದರ್ತಿ ನಡ್ಕೊಂಡು ಹೋಗ್ಬೋದು, ವಾಪಸ್ ಬಪ್ಪದಿ ನಡ್ಕೊಂಡು ಹೋಗ್ಬೋದು, ಹೋಗ್ಬೋದಿ ಬಸ್ ಇಲ್ಲವರು ಬಪ್ಪದಿ ನೋಡಿ. ಮತ್ತೆ ಕಾರ್ ಬೈಕ್ ಏನೂ ಇಲ್ಲ ನನ್ನ ಹತ್ರ, ಸೈಕಲ್ ಸಹ ಇಲ್ಲ. ಒಂದೋ ಮಾಮೂಲು ಬಸ್ ಹತ್ತಿಯೇ ಹೋಯ್ ಬಪ್ಪದು, ಇಲ್ಲ ಅಂದ್ರೆ ನಡ್ಕೊಂಡು ಹೋಗ್ಬೋದು, ಆದಷ್ಟು ದೂರ ನಡ್ಕೊಂಡು ಹೋಗ್ಬೋದು. ಎಲ್ಲ ಕಾಂತಾರೆ ಇವ ನಡೆಯೋದೇ ಯಾಕೆ, ಇವ್ರಿಗೆ ಏನಾಯ್ತು ಅಂತೇಳಿ. ಬೈಕ್ ನಿಲ್ಸಿಕ್ಕೆ ಅಂತ ಕೆಲವರು, ಸರ್ ಎಲ್ಲಿಗೆ ಹೋಯ್ತು ನಿಮ್ಮ ನಾ ಬಿಡ್ತು. ಇಲ್ಲ ಮಾರೆ ನಂಗೆ ನಡೀಕ್ ಅಂತ ಹೇಳೋದು ನಾನು. ಯಾಕಂದ್ರೆ ನಾವು ನಡೆದ್ರಿಂದ ನಮ್ಮ ಆರೋಗ್ಯ ಇಂಪ್ರೂವ್ ಆಯ್ತು ಅಂದ್ರೆ ನಂಗೆ ಕರೆಕ್ಟ್ ಪ್ರೂವ್ ಆಯ್ತು. ಒಂದು ಇನ್ನೊಂದು, ಒಂದು 5-6 ಜಾತಿ ಸೊಪ್ಪು ಸಿಕ್ಕತ್ತಲ್ಲ ಈಗ, ಗೇರ್ ಮರದ ಚಿಗರು, ಮಾಯಿನ ಎಲೆ ಚಿಗರು, ಕುಂಟಾಲ ಎಲೆ ಚಿಗರು, ಇದು ಬಿಲ್ಪತ್ರೆ ಚಿಗರು, ಅದ್ರ ಮೇಲೆ ನಿಮ್ಮ ಬೇವಿನ ಚಿಗರು, ಇಂಥ ಕೆಲವು ಚಿಗರುಗಳು ಯಾವ ಸಿಕ್ತೋ, ಒಂದು ಒಂದಿನ ಆ ಚಿಗರು, ಒಂದಿನ ಈ ಚಿಗರು, ಯಾವ ಸಿಕ್ತೋ ನಾನು ಕೆಲವು ಮರದ ಎಲೆ ಚಿಗರು ಎಲ್ಲ ತಿಂತಾ ಇರ್ತೆ. ಅದಕ್ಕೆ ಕಾರಣ ಇಷ್ಟೇ, ಅದು ಶುದ್ಧ ಒಂದು, ಅಲ್ಲಿ ಏನು ಅದಕ್ಕೆ ಎಂತ ಗೊಬ್ಬರ ಗಿಬ್ಬರ ಹಾಕಿ ಬೆಳೆಸೋದಲ್ಲ, ಗುಡ್ಡೆಲೆ ಬರುವಂಥದ್ದು ಅದು, ಅದನ್ನು ತಿಂತೆ ನಾನು ಹಾಡಿಲೆಲ್ಲ ಸಿಕ್ಕಿದಾಗ. ಚಿಗರು ಚಿಗರನ್ನ ಎಲೆ ತಿಂತೆ, ಒಂದು 4 ಎಲೆ 2 ಎಲೆ, ಅದು ನಂಗೆ ತುಂಬ ಹೆಲ್ಪ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಒಂದು ನಮ್ಮ ಬಾಯಿ ಹಲ್ಲೆಲ್ಲ ಸ್ವಚ್ಛ ಆಗ್ತದ್ರಿಂದ, ಎರಡನೇದು ನಮ್ಗೆ ಒಂದು ಮನೆ ಹಸಿವು ಹಾಕಕ್ಕೆ ಕಾರಣ ಆಗ್ತದೆ. ಮತ್ತು ಸಮ ಈ ತಾಮ್ರದ ಕೊಡಪಾನಲ್ಲಿ ನೀರಿಟ್ಕೊಂಡು ನೀರು ಕುಡಿತೆ ನಾನು. ಮೊದಲು ನಮ್ಗೆ ಡೆಲ್ಲಿಯಲ್ಲಿ 50 ಅಷ್ಟು ಬಾಯಾರಿಕೆ ಆಗ್ತಿರಲಿಲ್ಲ, ಆದರೂ ನಾವು ಹೊರಗೆಲ್ಲ ಅದ್ರಲ್ಲಿ ಬಾಟ್ಲಿ ನೀರು ಕುಡಿಯೋದೆಲ್ಲ ಮಾಡ್ತೀವಿ. ಈಗ ಹಾಗಲ್ಲ, ತಾಮ್ರದ ಕೊಡಪಾನಲ್ಲಿ ಬೆಳಗತ್ತ ಒಂದು ಕೊಡಪಾನ ತುಂಬಿಸಿಟ್ರೆ ಕೆಲವು ದಿನ ಖರ್ಚಾದ್ದೇ ಗೊತ್ತಾಗ್ತಿಲ್ಲ. ಒಂದು 5-6 ಲೀಟರ್ ನೀರು ಕುಡಿಯಕ್ಕಾಗ್ತದೆ, ಖುಷಿ ಆಗ್ತದೆ. ಆ ನೀರಲ್ಲಿ ಅಷ್ಟು ರುಚಿ ಇತ್ತು. ಅದು ರಾತ್ರಿ ಇಡೀ ಅದರೊಳಗೆ ಇದ್ದು ಬೆಳಗತ್ತೆ ಎದ್ದುಕೊಳ್ಳಿ ಕುಡಿತೆ, ರಾತ್ರಿ ಮಲಗೋತಿಗೆ ಒಂದ್ಸಲ ಕುಡಿತೆ. ಹಾಗೆ ಅದು ಆ ನೀರು ಒಂದು, ಈ ಚಿಗರು ತಿಂದೊಂದು, ಗಂಜಿ ಒಂದೊಂದು ಗಂಜಿ. ಹಾಗೆ ನಾನಲ್ಲಿ ಊರಲ್ಲೇ ಒಂದು 2-3 ಜನ ಯಾರ ಮನೇಲಿ ಒಳ್ಳೆ ಕೊಚ್ಚಕ್ಕಿ ಇತ್ತು, ಅವ್ರು ಊರಿಂದೇ ತಕ್ಕ ನಾನು ನಡಿಲೇ ತಕ್ಕಂತಿಲ್ಲ, ಅವರಿಗೂ ಒಂಚೂರು ದುಡ್ಡು ಕೊಟ್ಟಂಗೆ ಆಗ್ತೆ, ನಮಗೂ ಒಳ್ಳೆ ಅಕ್ಕಿ ಕೊಡ್ತಾರೆ ಅವರು. ಅದನ್ನು ಬೇಯಿಸ್ಕೊಂಡು ಗಂಜಿ ತಿನ್ನೋದು, ಅದಕ್ಕೆ ಉಪ್ಪಿನಕಾಯಿ ಇರ್ಬೋದು, ಎಣ್ಣೆ ತೆಂಗಿನ ಎಣ್ಣೆ ಇರ್ಬೋದು, ನಮ್ಮ ಹಿಂದಿನವ್ರು ಹೆಂಗೆ ಮಾಡ್ರಲ್ಲ ಅದನ್ನೇ. ಮತ್ತೆ ಎಂತ ಅದಕ್ಕೆ ವಿಶೇಷವಾಗಿ ಎಂತ ಮಾಡ್ಕೊಂಬ ಗೊತ್ತಿಲ್ಲ. ಮತ್ತೆ ಕಾಯಿ ಗೊಜ್ಜಿ ಚಟ್ನಿ ಅದೆಲ್ಲ ಎಕ್ಸ್ಟ್ರಾ ಎಂತ ಮಾಡೋದಿಲ್ಲ. ಮತ್ತೆ ಉಪ್ಪಿಟ್ಟು ಮಾಡ್ರು ಅಷ್ಟೇ, ಒಂಚೂರು ಬೆಲ್ಲ ಹಾಕೋದಕ್ಕೆ ರುಚಿ ಹಬ್ಬಕ್ಕೆ, ಅದ ಒಂಚೂರು ಉಪ್ಪು ಬೆಲ್ಲ, ಮತ್ತೆ ಮಜ್ಜಿಗೆ ಮೊಸರು. ಅಲ್ಲಿ ಊರ ಮನೆದೇ ಹಾಲು ತಕ್ಕಂತೆ ನಾನು, ಒಂದು 1/2 ಲೀಟರ್ ಹಾಲು, ಆ ಹಾಲೊಳಗೆ ಮಜ್ಜಿಗೆ ಮೊಸರು ಮಾಡ್ಕೊಂಡು ಮಜ್ಜಿಗೆ ಹಾಕೊಳ್ಳೋದು ಇಷ್ಟೇ. ಮತ್ತೆ ಊಟ ಅಂತೇಳಿ ಮಾಡೋದು ಒಂದೇ ಊಟ, ನಾನು ಮಧ್ಯಾಹ್ನ ಮಾತ್ರ ಊಟ ಮಾಡೋದು. ನಾನು ರಾತ್ರಿ ಊಟ ಬಿಟ್ಟು ಈಗ 4.5 ವರ್ಷ ಆಯ್ತು, ಅದರಿಂದ ಮತ್ತೆ ಆರೋಗ್ಯ ಇಂಪ್ರೂವ್ ಆಯ್ತು. ನಿಮ್ಗೆ ಅದೊಂದು ಮಾತು ಹೇಳ್ಕೊಂಡು ಮಾಡಿದೆ, ಎಂದೇ ಗೊತ್ತಿತ್ತಾ, ನಾವು ಬರ್ದೇ ಹೊಟ್ಟೆಗೆ ತುಂಬುದು, ಎಂತ ಅಗತ್ಯಲ್ಲಿದ್ರು ನಾವು ತಿಂತಾ ಇರೋದು. ಅಯ್ಯೋ ಉಣದಿದ್ರೆ ನಿದ್ದೆ ಬರ್ತಿಲ್ಲ, ನಾನು 8 ವರೆ ಮತ್ಕೊಂಡು 4 ವರೆ ಹೇಳ್ತೆ, ನಂಗೆ ಎಂತ ದೇವದಿಂದ ಗ್ಯಾಸ್ಟಿಕ್ ಆಗಲಿ ಅಥವಾ ಎಂತ ಅಂತದಕ್ಕೆ ಎಂತದ ಖಾಲಿ ಹೊಟ್ಟೆ ಅಮ್ಮ ಎಂತ ಭಾವನೆ ಬರೋದಿಲ್ಲ. ಯಾಕಂದ್ರೆ ಮಧ್ಯಾಹ್ನ ಒಳ್ಳೆ ಊಟ ಮಾಡ್ತೇನೆ ನಾನು, ಒಂದು ನಾನು ಮಾಡ್ಕೊಳ್ಳೋದಲ್ದಿದ್ರೆ ನಾನು ದೇವಸ್ಥಾನದಲ್ಲಿ ಊಟ ಮಾಡ್ತೆ, ಮಂದಾರ್ತಿ ದೇವಸ್ಥಾನ ಇರ್ಬೋದು, ನೀಲಾರ ದೇವಸ್ಥಾನ ಇರ್ಬೋದು, ಅಥವಾ ಊರಲ್ಲಿ ಯಾವುದಾದ್ರು ದೇವರ ಕೆಲಸದಂಥದ್ದು ಒಳ್ಳೆ ಮನೆಗಳಲ್ಲಿ ಊಟ ಇದ್ರೆ ಮಾಡ್ತೇನೆ. ಮತ್ತೆ ಮನೆ ಮನೆಗೆ ಹೋಗಿ ಯಾರ ಮನೇಲಿ ಹೋಗಿ ಊಟ ಮಾಡೋ ಪ್ರಶ್ನೆ ಇಲ್ಲ, ಯಾಕಂದ್ರೆ ಒಬ್ರು ಮನೆಗೆ ಹೋದ್ರೆ ಮತ್ತೊಬ್ರಿಗೆ ಬೇಜಾರತ್ತೆ, ಮತ್ತೊಬ್ರು ಮನೆಗೆ ಹೋದ್ರೆ ಮತ್ತೊಬ್ರಿಗೆ ಬೇಜಾರತ್ತೆ, ಅದರೊಳಗೆ ನಾನು ಟೈಮ್ ಹೇಳತ್ತೆ. ಹಂಗೆ ನಾನು ಯಾರ ಮನೆಗೂ ಮನೆಗೆ ಹೋಗಿ ಊಟ ಮಾಡೋ ಪದ್ಧತಿ ಇಲ್ಲ ಮಾಮೂಲು ಊಟಕ್ಕೆ. ವಿಶೇಷವಾದಂಥದ್ದು ಈಗ ಒಂದು ದೊಡ್ಡ ಕಾರ್ಯ ನಡೀತಾ ಇದೆ, ಅಲ್ಲಿ ಎಲ್ಲರೂ ಇಡೀ ಊರು ಸೇರತ್ತೆ, ಅಲ್ಲಿ ಖಂಡಿತ ಹೋಗ್ತೆ ನಾನು. ಅಲ್ಲಿ ಮಧ್ಯಾಹ್ನ ಊಟ ಮಾಡ್ತೆ, ರಾತ್ರಿ ಒಂತಿಲ್ಲ, ಎಲ್ಲಿ ಹೋದ್ರೂ ನಾನು ರಾತ್ರಿ ಊಟವೇ ಇಲ್ಲ ನಂದು. ಮತ್ತೆ ಒಂದು ಬಾಳೆಹಣ್ಣು ಅಥವಾ ಒಂಚೂರು ಹಾಲು ಕುಡಿತೇನೆ ಇದ್ರೆ, ಅದು ಬೇಕಂತಿಲ್ಲ. ರಾತ್ರಿ ಬೆಳಗತ್ತ 1 ಟೀ ಕುಡಿತು ನಾವು ಅಷ್ಟೇ, ಬೆಳಗತ್ತ ಎದ್ದು ಒಂದು ಸಾಧಾರಣ ಒಂದು 7-8 ಗಂಟೆ ಆಗುತ್ತೆ, ಒಂದು ಚಾ ಮಾಡ್ಕೊಂಡು ಕುಡಿದ್ರೆ ಮತ್ತೆ ಚಾ ಇಲ್ಲ. ಇಡೀ ದಿವಸದಲ್ಲಿ ಟೀಗೆ ಎಂತ ಕುಡಿಯೋ ಪ್ರಶ್ನೆ ಇಲ್ಲ, ಅಗತ್ಯವೇ ಬರೋದಿಲ್ಲ, ನೀರೇ ಕುಡಿ ಬೇಕಾದಾಗ. ಇದರಿಂದೆಲ್ಲ ಒಂದು ಆರೋಗ್ಯ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಜೀವನದ ಬಗ್ಗೆ ಒಳ್ಳೆ ವಿಷಯ ಹೇಳ್ಬೇಕಂತ ಹೇಳಿದ್ರೆ, ನಮಗೆ ತೃಪ್ತಿ ಕೊಡೋ ಕೆಲಸವನ್ನ, ನಮಗೆ ಖುಷಿ ಕೊಡೋ ಕೆಲಸವನ್ನ ನಾವು ಯಾವಾಗ ಮಾಡ್ತೇವೆ, ನಮ್ಮ ಆರೋಗ್ಯ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಅಂದ್ರೆ ಇಲ್ಲಿ ಯಾರು ನಂಗೆ ಬಾಸ್ ಇಲ್ಲ, ಅಥವಾ ನಾನು ಯಾರಿಗೆ ರಿಪೋರ್ಟ್ ಕೊಡೋಕ್ಕಿಲ್ಲ, ಅಥವಾ ನಾನು ಮಾಡಿದ್ದು ನೀವು ಹಿಂಗೆ ಮಾಡೋದು ಸರಿ ಇಲ್ಲ. ಯಾಕಂದ್ರೆ ನಂದು ಸಂಪೂರ್ಣವಾದಂಥ ಒಂದು ಯಾವುದೇ ಫಲಾಪೇಕ್ಷೆ ಇಲ್ಲದ ಕೆಲಸ, ಯಾರಿಂದ ನಾನು ಏನನ್ನು ತಗೊಳ್ಳದೇ ಇರೋದ್ರಿಂದ ನಾ ಮಾಡೋ ಕೆಲಸದಲ್ಲಿ ನಂಗೆ ತಿಳಿದದ್ದನ್ನು ಹೇಳಿ ಅವ್ರಿಗೆ ಒಪ್ಪಿಗೆ ಆಗೋ ಕೆಲಸ ಮಾತ್ರ ಮಾಡೋದು ನಾನು. ಅವ್ರ ಮೇಲೆ ನಾನು ಇಂಪೋಸ್ ಮಾಡೋದಿಲ್ಲ, ಇದನ್ನೇ ಮಾಡಿ ನೀವು ಅಂತ ನಾನು ಇವತ್ತಿಗೂ ನಮ್ಮ ಆಡಳಿತ ಮಂಡಳಿ ಅವರಿಗೆ ಹೇಳೋದಿಲ್ಲ. ಮತ್ತು ಆಡಳಿತ ಮಂಡಳಿ ಎಲ್ಲೂ ನನ್ನ ಹೆಸರು ಹಾಕೋಕ್ಕಾಗ, ನೀವು ಪ್ರಚಾರ ಮಾಡೋಕ್ಕಾಗ ಅಂತ ಹೇಳಿದ್ದೆ ನಾನು. ಯಾಕಂದರೆ ನನಗೆ ಪ್ರಚಾರ ಪ್ರಸಾರ ಬೇಡ, ಯಾವುದೇ ಹೆಸರು ಹಾಕಿ ನಂಗೆ ಸನ್ಮಾನ ಮಾಡೋದು, ನನಗೆ ನಂದು ಪಟ ಹಾಕೋದು ಅದೇನು ಮಾಡಬೇಡಿ ಅಂದ್ಕೊಂಡು ಮೊದಲಿಂದ ಹೇಳಿಬಿಟ್ಟಿದ್ದೆ ನಾನು. ಯಾಕಂದ್ರೆ ನಾನು ಏನೂ ಮಾಡಿಲ್ಲ, ಆ ಮಾಸ್ಟರ್ ಮಾಡಿಯೋ ಶಾಲೆ ಅವ್ರ ಭೂಮಿ, ಆ ಊರಿನ ಮಕ್ಕಳು ಬರೋದಲ್ಲಿಗೆ, ನಂದೊಂದು ನನ್ನ ಸ್ವಂತದ್ದು ಸ್ವಾರ್ಥ ಅಂತ ಹೇಳ್ಕಿದ್ದೇನೆ ಒಂದು ರೀತಿಯಿಂದ. ಯಾಕಂದ್ರೆ ನನ್ನ ಆರೋಗ್ಯ ಒಳ್ಳೇದಾಗ್ತಾ ಇದೆ, ನಂಗೆ ಖುಷಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ನಮ್ಮ ಟೀಚರ್ಸ್ ಎಲ್ಲ ಪಾಠ ಮಾಡ್ತೀವಿ, ಇಂಟರ್ಫಿಯರ್ ಮಾಡೋದಿಲ್ಲ. ಅಲ್ಲಿ ಏನು ಟೀಚರ್ಸ್ ಪಾಠ ಮಾಡ್ತಾರೆ ಅವ್ರ ಪಾಠನ ತಿದ್ದಕ್ಕೆ ಹೋಗ್ತಿಲ್ಲ, ಅವ್ರನ್ನ ಪ್ರತ್ಯೇಕವಾಗಿ ಕೂಕೊಂಡು ಅವ್ರನ್ನ ಮೋಟಿವೇಟ್ ಮಾಡ್ತೇನೆ. ನಾನು ಒಂದು ಮಗುವಿನ ಬಗ್ಗೆ ಎಲ್ಲ ಹೇಳ್ತೇನೆ, ನಾನು ಈಗ ಮಗುವಿನಲ್ಲಿ ಏನೇನು ನಾನಂದ್ರೆ ಪ್ರತಿ ಮಕ್ಕಳನ್ನು ಅವ್ರ ಮನೆಗೆ ಹೋಯುಕಂತೆ, ಅವ್ರ ತಂದೆ ತಾಯಿಗಳ ವಿಷಯವೂ ತಿಳ್ಕಂತೆ. ಮತ್ತೆ ಅವ್ರು ಬಂದು ನನ್ನ ಹತ್ರ ಮಾತಾಡ್ತಾರೆ ಕೆಲವು ತಂದೆ ತಾಯಿಗಳು, ನಮ್ಮ ಮಗು ಹಿಂಗಿತ್ತ ಹಂಗಿತ್ತ ಅಂತ. ಅಷ್ಟೊತ್ತಿ ನಾ ಹೇಳೋದವ್ರಿ, ನೀವು ಹೆಂಗಿದ್ದೀರಿ ಈಗ, ನೀವು ನಿಮ್ಮ ಮಗಿನ ಬಗ್ಗೆ ಅಷ್ಟೆಲ್ಲ ತಲೆ ವಿಷಯ ಮಾಡ್ತಿರಲ್ಲ, ನೀವು ಸಂತಿಪತಿ ಹೆಂಗಿದ್ದೀರಿ, ನಿಮ್ಮ ಅಮ್ಮ ಅಪ್ಪ ನಿಮ್ಮನ್ನ ಹೆಂಗ್ ದೊಡ್ಡದು ಮಾಡಿರಿ, ಅದನ್ನ ಮೊದಲು ಯೋಚನೆ ಮಾಡಿ. ಮಕ್ಕಳೆಲ್ಲ ದೊಡ್ಡದಾದ್ಮೇಲೆ ಸಮ ಆತು ಅವಕ್ಕೇನು ನೀವು ಆನುಮನಿ ಹೊರೆ ಮಾಡೋದು ಬೇಡ, ಮತ್ತೆ ಬೇರೆ ಮಕ್ಕಳೊಟ್ಟಿಗೆ ಅವ್ರನ್ನ ಹೋಲ್ಸುಕಾಗ. ನಂದು ಅದೊಂದು ಕಡ್ಡಾಯ, ಎಲ್ಲರಿಗೂ ಹೇಳ್ತೇನೆ, ನಾನು ಯಾವುದೇ ಮಗುನ ಬೇರೆಯವರೊಟ್ಟಿಗೆ ಹೋಲ್ಸುಕಾಗ. ಆ ಮಗು ಹುಷಾರಿತ್ತು ಹೋಲ್ಕೊಳೋದು ಹಿಂಗಿತ್ತು, ಅಥವಾ ನಾವು ನಮ್ಮನ್ನು ಇನ್ನೊಬ್ಬರೊಟ್ಟಿಗೆ ಹೋಲ್ಸುಕಾಗ. ಎಲ್ಲರೂ ನಾವು ಪ್ರತ್ಯೇಕ ವ್ಯಕ್ತಿಗಳು, ಪ್ರತಿಯೊಬ್ಬರಲ್ಲೂ ನಮ್ಮಲ್ಲಿ ವಿಶೇಷತೆ ಇದೆ, ಯಾರು ಒಬ್ರಂಗೊಬ್ಬರಿಲ್ಲ, ನಾವೆಲ್ಲ ಬೇರೆ ಬೇರೆ. ಅದೇ ನಮ್ಮ ವಿಶೇಷತೆ, ಆ ಮಕ್ಕಳಲ್ಲಿ ಅದನ್ನೇ ನಾವು ಕಾಣಕ್ಕೆ. ಮತ್ತು ಟೀಚರ್ಸಿಗೂ ನಾನು ಪ್ರತ್ಯೇಕವಾಗಿ ಹೇಳೋದು, ಈಗ ಆ ಮಕ್ಕಳಿಗೆ ಎಲ್ಲ ಗೊತ್ತಿದ್ರೆ, ಅವಷ್ಟು ಹುಷಾರಿದ್ರೆ ನಾವು ನೀವು ಯಾಕೆ ಬೇಕು, ಹುಷಾರಿಲ್ಲ ಅಂದ್ ನಾವು ಎಣಿಸ್ಕೊಂಡು, ಅವ್ರು ಹುಷಾರಿದ್ರೆ ಅಂದ್ರೆ ನಾವು ಅವ್ರಿಗೆ ಹೇಳಿಕೊಡೋ ರೀತಿ ಬದಲಾಯಿಸ್ಕ. ಎಲ್ಲ ಮಕ್ಕಳಿಗೆ ಒಂದೇ ನಮೂನಿ ಹೇಳ್ರೆ ಹೋಗಿ ಅರ್ಥ ಆಗ್ತಿಲ್ಲ, ಈಗ ಒಬ್ರಿಗೆ ಒಂದ್ಸಲ ಹೇಳ್ರೆ ಗೊತ್ತಾಗ್ತದೆ. ಕೆಲವು ಮಕ್ಕಳಿಗೆ ಸ್ವಲ್ಪ ನಿಧಾನ ಆಧರಿಸಿ ಹೇಳಕ್ಕೆ, ಕತೆ ರೂಪದಲ್ಲಿ ಹೇಳಕ್ಕೆ, ಅವ್ ಹತ್ರ ಮಾತಾಡಿ ಹೇಳಕ್ಕೆ, ಹಿಂಗಿಂದೆಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಮಾಡತ್ತೆ. ಈಗ ಅಲ್ಲಿ ಅವ್ರನ್ನ ಕೂಡಿಸ್ಕೊಳತ್ತೆ, ಈಗ ಸೋಕಾಲ್ಡ್ಗೆ ಅವ್ರು ಮಾಡ್ತಾರೆ ಎಂತ ಮಾಡ್ತಾರೆ, ಈಗ 40 ಮಕ್ಕಳಂಗ ಒಂದು 10 ಮಕ್ಕಳು ಇರ್ ಸರಿ, ಇವ್ರು ಸ್ವಲ್ಪ ಡಲ್ ಇದ್ರೆ ಅಂತ ನಾ ಹೇಳೋದು. ಆ ಶಬ್ದನ್ನೇ ಯೂಸ್ ಮಾಡಬೇಡಿ ನೀವು, ಅವ್ರು ಡಲ್ ಇಲ್ಲ, ಅವ್ರು ವಿಶೇಷ ಮಕ್ಕಳು, ಅವ್ರ ತಿಳುವಳಿಕೆ ಬೇರೆ ಇದೆ, ಅವ್ರು ಬೇರೆ ಮಕ್ಕಳಿಗಿಂತ ಹುಷಾರಿದ್ರು. ಅವ್ರು ನಾವು ಅವ್ರನ್ನ ಬೇರೆ ಕೂಡಿಸ್ಕೊಂಡು ಅವರೊಟ್ಟಿಗೆ ಮಾತುಕತೆ ಆಡಿ ಅವ್ರನ್ನ ಆದಷ್ಟು ಹುರಿದುಂಬಿಸಿ, ಅವ್ರ ಮೆಥಡ್ ಏನು, ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇತ್ತು. ಈಗ ನಾನೊಂದು ಮಗನ ಕಂಡಿದ್ದೆ, ಬಹಳ ವಿಶೇಷ ಅದು, ಆ ಮಗುಗೆ ಓದೋಕೆ ಇಷ್ಟ ಇಲ್ಲ, ಆದ್ರೆ ನೀವು ಎಷ್ಟು ಅಂಕೆ ಸಂಖ್ಯೆ ಕೊಡ್ತೀರಿ, ಅವಳು ಫುಲ್ ಮಾಡ್ತಲ್ಲ, ಅವಳಿಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಅಷ್ಟು ಇಷ್ಟ ಇತ್ತು, ಅಂಕೆ ಸಂಖ್ಯೆ ಹಿಡ್ಕೊಂಡೇ ಇತ್ತು ಅವಳಿಗೆ. ಬೇರೆ ಮಕ್ಕಳೆಲ್ಲ ಈ ಬರೆದ್ರೆ ಇವಳು ಒಂದೆರಡು ಬರೀತ್ಲಿ. ಈಗ 3ನೇ ಕ್ಲಾಸಿಗೆ ಬಂದಿದ್ಲು ಅವಳು, ನಾ ಕಾಣ್ತಾ ಇದ್ದೆ ಅವಳನ್ನ. ಅವಳಿಗೆ ಓದು ಬರೀದ್ರೊಳಗೆ ಹೆಚ್ಚು ಆಸಕ್ತಿ ಇಲ್ಲ, ಅದೇ ಅಂಕೆ ಸಂಖ್ಯೆಯಲ್ಲಿ ತುಂಬಾ ಆಸಕ್ತಿ ಇತ್ತು. ಅದು ಆ ಮಗುವಿನ ವಿಶೇಷತೆ. ಮುಂದಾದ ಅಂತ ಎಷ್ಟು ದೊಡ್ಡ ಅವಳು
1: ದೊಡ್ಡ
0: ಮ್ಯಾಥಮೆಟಿಷಿಯನ್ ಆಗ್ಬೋದು ಅವಳು. ಹಾಗೆ
1: ಸರ್, ಈಗ ನನ್ಗೆಂತಂದ್ರೆ ನಿಮ್ಮ ಜೀವನದಲ್ಲಿ ಈಗ ಎಂತ ವಿಷಯಕ್ಕೆ ಏನ್ರೆ ಶಾಲೆಯೇ ತುಂಬಿಕೊಂಡಿತ್ತು. ಎಲ್ಲಿಗಾರು ನೀವು ಮತ್ತೆ ಹಾಪದು ಅದೇ ಶಾಲೆ ಮಾತು ಅಂದ್ರೆ ನಿಮ್ಮನ್ನ ಆವರಿಸಿಕೊಂಡಿದೆ ಅದೀಗ ಆಕ್ಚುಲಿ. ಅದರಿಂದ ನೀವು ಇಷ್ಟು ಖುಷಿ ಆಗಿದ್ರಿ, ಅದು ತುಂಬಾ ಖುಷಿ ವಿಷಯ. ಆದ್ರೆ ಇದಕ್ಕಿಂತ ಮುಂಚೆ ನೀವು ಡೆಲ್ಲಿಯಲ್ಲಿ ಇದ್ದಾಗ ನಮ್ಮ ದೇಶದಲ್ಲೇ ಕ್ಷೀರ ಕ್ರಾಂತಿಯನ್ನ ಮಾಡಿರುವ ವರ್ಗೀಸ್ ಕುರಿಯನ್ ಅವರೊಟ್ಟಿಗೆ ನೀವು ಇದ್ದವರು, ಆ ಅನುಭವ ಒಂಚೂರು ಹೇಳ್ಕೊಂಡಿ ಸರ್.
0: ಅಂದ್ರೆ ನಾನು ಜೆ ಎನ್ ಯು ಅಲ್ಲಿ ನಂದು ವಿದ್ಯಾಭ್ಯಾಸ ಮುಗಿಯುವಾಗ ಒಂದು 5 ಜನನ್ನ ಅವ್ರು ಸೆಲೆಕ್ಟ್ ಮಾಡೋಕೆ ಬಂದ್ರು. ಅವ್ರದ್ದೆಲ್ಲ ಈಗ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿ, ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಗುಜರಾತ್ ಅಲ್ಲಿ ಇರೋದು ಮೂಲಭೂತವಾಗಿ, ಅದ್ರ ಹೆಡ್ ಆಫೀಸ್ ಗೊತ್ತಿರೋರಿಗೆಲ್ಲ ಗೊತ್ತಿತ್ತು. ಅದ್ರ ನಂತರ ನಮ್ ಕೆ ಎಂ ಎಫ್ ಇತ್ತಲ್ಲ, ಅದ್ರದ್ದು ಹೆಡ್ ಆಫೀಸ್ ಅನ್ನೋದು ಗುಜರಾತ್ ಅಲ್ಲಿ, ಅದು ಅಲ್ಲಿ ಅಮೂಲ್ ಅಂತ ಹೇಳಿ ಶುರುವಾದ, ಅದ್ರ ನಂತರ ರಾಷ್ಟ್ರೀಯ ಹೈನುಗಾರಿಕಾ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ. ಅವರು 5 ಜನ ಬೇಕಂತೇಳಿ ಜೆ ಎನ್ ಯುಗೆ ಬಂದಿದ್ರು ಒಂದ್ಸಲ ಇಂಟರ್ವ್ಯೂ ಮಾಡೋಕೆ. ಆವಾಗ ಇಬ್ರು ಸಮಾಜಶಾಸ್ತ್ರಜ್ಞರು, ಒಬ್ರು ಸ್ಟ್ಯಾಟಿಸ್ಟಿಷಿಯನ್, ಒಬ್ರು ಇಕಾನಾಮಿಕ್ಸ್, ಮತ್ತೊಬ್ರು, ಈಗ 5 ಜನ ತಕೊಂಡ್ರು ಅವರು. ನಾವು 5 ಜನ ಅಲ್ಲಿಂದ ಸೆಲೆಕ್ಟ್ ಆಗಿ ಹೋದವ್ರು. ಅಲ್ಲಿ ನಾ ಸೇರುವಾಗ ಡಾಕ್ಟರ್ ವರ್ಗೀಸ್ ಕುರಿಯನ್ರು ಆನಂದಲ್ಲೇ, ಭಾರಿ ಒಂದು ದೊಡ್ಡ ವ್ಯಕ್ತಿತ್ವ ಅದು, ನನ್ನ ಸೌಭಾಗ್ಯ ಅಂತ ಹೇಳ್ತೀನಿ. ನನ್ನ ಫಸ್ಟ್ ಜಾಬೇ ಅವರೊಟ್ಟಿಗೆ, ಒಂದು 7 ವರ್ಷ ನೇರವಾಗಿ ಕೆಲಸ ಮಾಡುವ ಅವಕಾಶ ಸಿಕ್ತು. ಒಟ್ಟು 13 ವರ್ಷ ಕೆಲಸ ಮಾಡಿದ್ದೆ ನಾನು ಆ ಸಂಸ್ಥೆಗೆ ಬೇರೆ ಬೇರೆ ರೂಪದಲ್ಲಿ. ಕಡೆಗೆ ನನ್ನನ್ನು ಕರ್ನಾಟಕದಲ್ಲೇ ಒಂದು 5 ವರ್ಷ ಇಟ್ಟರು ಅವರು, ನನ್ನನ್ನು ಕೆ ಎಂ ಎಫ್ ಡೈರೆಕ್ಟರ್ ಕೂಡ ಮಾಡಿದ್ರು. ಕುರಿಯನ್ರದ್ದು ಒಂದು ವಿಶೇಷ ಅಂತ ಹೇಳಿದರೆ, ಅವರು ಭಾಳ ಸ್ಪಷ್ಟ ಮತ್ತು ನಿಖರವಾದಂಥ ವ್ಯಕ್ತಿತ್ವ. ನಮಗೆಲ್ಲ ಅವರು ಎಷ್ಟು ಎನ್ಕರೇಜ್ ಮಾಡ್ತಿದ್ರಂದ್ರೆ, ನೋಡಿ ನೀವು ಕೆಲಸ ಮಾಡುವಾಗ ನೀವು ಒಬ್ಬ ಸಕಾರಾಮ ಅಲ್ಲ, ಅಥವಾ ಒಬ್ಬ ಸಾಮಾನ್ಯ ಅಧಿಕಾರಿ ಅಲ್ಲ, ನೀವು ಒಂದು ರಾಷ್ಟ್ರದ ಒಂದು ದೊಡ್ಡ ಸಂಸ್ಥೆಯನ್ನು ಇದನ್ನ ಪ್ರತಿನಿಧಿಸಿ ಹೋಗುವಂಥ ವ್ಯಕ್ತಿತ್ವ. ಅಲ್ಲಿ ನಮ್ಮ ಸಂಸ್ಥೆಯ ಮರ್ಯಾದೆ, ನಮ್ಮ ಸಂಸ್ಥೆಯ ಘನತೆಯನ್ನು ಉಳಿಸ್ಬೇಕು, ಅದಕ್ಕೆ ನಿಮ್ಗೆ ಎಷ್ಟು ಸಪೋರ್ಟ್ ಬೇಕು ಅದು ನಾನು ಮಾಡ್ತೇನೆ. ಎಲ್ಲಿವರೆಗಂದ್ರೆ ನಾವು ಕೆ ಎಂ ಎಫ್ ಬೋರ್ಡ್ ಮೀಟಿಂಗ್ ಎಲ್ಲ ಹೋದ್ರೆ ಅಲ್ಲೊಂದು ಕಲ್ಚರ್ ಇರ್ತಿದ್ದಿತ್ತು. ಏನಂತ ಹೇಳಿದ್ರೆ, ಈಗ ನಾನು ಬರೀ ಕೆ ಎಂ ಎಫ್ ಅಲ್ಲ, ದೇಶದ ಎಷ್ಟೋ ಹಾಲು ಒಕ್ಕೂಟಗಳಿಗೆ ನಾನು ಹೋಗಿದ್ದೇನೆ. ಅಲ್ಲೆಲ್ಲ ಹೋದಾಗ ಬೇರೆ ಬೇರೆ ರಾಜ್ಯದಲ್ಲಿ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ ಎಲ್ಲ ಹೋಗಿದ್ದೇನೆ. ಅಲ್ಲೆಲ್ಲ ಹೋದಾಗ ಅವ್ರು ಹೇಳೋದು, ಊಟ ಮಾಡಿ ಟೀ ಕುಡೀರಿ ಅವರೊಟ್ಟಿಗೆ, ಆದ್ರೆ ಅವ್ರು ಕೊಟ್ಟು ಗಿಫ್ಟ್ ತಗೊಳ್ಬೇಡಿ. ನಿಮ್ಗೆ ಏನು ಗಿಫ್ಟ್ ಬೇಕು ಅದಕ್ಕೆ ಬೇಕಾಗುವಷ್ಟು ಹೆಚ್ಚು ಸಂಬಳ ನಾನು ಕೊಡ್ತೇನೆ ನಿಮಗೆ. ಮತ್ತೆ ನೀವು ನಂಗೆ ತುಪ್ಪ ಪ್ರೀ ಬೇಕು, ಐಸ್ ಕ್ರೀಮ್ ಪ್ರೀ ಬೇಕು, ಹಾಲು ಪ್ರೀ ಬೇಕು, ಇದನ್ನ ಯಾವುದನ್ನು ಕೇಳಬಾರ್ದು. ನಿಮಗೆ ಕೊಂಡುಕೊಳ್ಳುವಂಥ ಶಕ್ತಿಗೆ ಆ ಹಣ ಆ ಸಂಬಳ ನಾನು ನಿಮಗೆ ಅಂತ ಒಳ್ಳೆಯ ಘನತೆ ಇದು ವ್ಯಕ್ತಿತ್ವ ಇರಬೇಕು ನಿಮ್ಮದು. ಎಲ್ಲಿಯೂ ನೀವು ಕೈ ಚಾಚಬಾರ್ದು. ಹಾಗಿದ್ದಾಗ ಮಾತ್ರ ನೀವು ಆ ಬೋರ್ಡಲ್ಲಿ ಹೋದಾಗ ಒಂದು ಒಳ್ಳೆ ತೀರ್ಮಾನ ತಗೊಳ್ಳಿಕ್ಕಾಗುತ್ತೆ. ಆ ಬೋರ್ಡ್ ಇದೆ ನೀವೇನಾದ್ರು ಗಿಫ್ಟ್ ಗಿಫ್ಟ್ ಅಂತೇಳಿ ತಿಂದು ಬಂದರೆ ನಾಳೆ ನೀವು ಏನು ಡಿಸಿಷನ್ ತಗೊಳ್ತೀರಿ ಅಂತ ಅವ್ರದ್ದು ಅಂತ ಒಂದು ಒಂದು ನೀತಿ ಅವ್ರದ್ದು. ಇನ್ನೊಂದು ಮತ್ತೊಂದು ಒಳ್ಳೆ ನೀತಿ ಅಂತ ಹೇಳಿದ್ರೆ, ಒಂದು ಚೂರು ಅವರಿಗೆ ಏನಾದರೂ ಎಲ್ಲಿಂದಾದರೂ ಒಂದು ಕಂಪ್ಲೇಂಟ್ ಬಂದರೆ ಅವ್ರು ನೇರ ಕರೆದು ಮಾತಾಡಿಸ್ತಿದ್ರು. ಹೀಗೀಗೆ ನನಗೆ ನಿಮ್ಮ ಬಗ್ಗೆ ನೀವು ಆ ಬೋರ್ಡಿಗೆ ಹೋದಾಗ ಈ ಥರ ಅಲ್ಲಿಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಹೀಗೆ ಹೇಳಿದ್ದಾರೆ, ಅದು ಯಾಕೆ ಹಾಗಾಯ್ತಂತ ಅಲ್ಲಿ ನೀವು ಕರೆಕ್ಟ್ ಅವರಿಗೊಂದು ವಿವರಣೆ ಕೊಟ್ಟರೆ, ನೀವು ಕರೆಕ್ಟ್ ಇದ್ದರೆ ಆ ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ರಲ್ಲ ಅವ್ರ ಕೆಲಸ ಹೊತ್ತು, ಅದೇ ನಿಮ್ದು ಏನಾದ್ರು ತಪ್ಪಿದ್ರೆ ಮಾರನೇ ದಿವಸ ನೀವು ಮತ್ತೆ ಕೆಲಸಕ್ಕೆ ಒಪ್ಪಿಲ್ಲ. ಅಷ್ಟು ಸ್ಟ್ರಿಕ್ಟ್ ಇದ್ದಿದ್ರು ಅವರು. ಹಣ ಅಡ್ವಾನ್ಸ್ ಆಗಿ ಕೊಡ್ತಿದ್ರು ನಮಗೆ. ಅಂದರೆ ಈಗ ನಾಳೆ ನಾವೆಲ್ಲ ಒಂದು ಟೂರಿಗೆ ಹೋಗ್ಬೇಕಾದ್ರೆ ಇಂತಿಷ್ಟು ಹಣ ಕೊಟ್ಟುಬಿಡ್ತಿದ್ರು, ಬಂದು ಟೂರಾಗಿ ಬಂದು 24 ಗಂಟೆ ಒಳಗಡೆ ಅದ್ರ ಲೆಕ್ಕಾಚಾರ ಕೊಡ್ತು, ಒಂದು ದಿನ ತಡ ಮಾಡೋಕ್ಕಿಲ್ಲ. ಇಂಥವೆಲ್ಲ ಒಳ್ಳೆ ಸಂಸ್ಕೃತಿ ಕಲಿಸಿಕೊಟ್ರು ನಮ್ಗೆ ಅವರು. ಮತ್ತೆ ಸ್ಪಷ್ಟತೆ, ಮಾತಾಡ್ಲಿಕ್ಕೆ ಏನು ಹೆದರಿಕೆ ಇಲ್ಲ ಅವ್ರ ಹತ್ರ ನಮಗೆ. ಸುಳ್ಳು ಹೇಳಿದ್ರೆ ಮಾತ್ರ ಸಿಕ್ಕಿಬಿದ್ದು ನಾವು ಹೋದ ಅಂತಲೇ. ಅದು ಎಷ್ಟು ದೊಡ್ಡ ಆಫೀಸರೇ ಇರಲಿ, ಎಷ್ಟೋ ಜನರನ್ನು ಅವರು ಏರ್ಪೋರ್ಟಿಂದಲೇ ಮನೆ ಕಳಿಸಿದ್ದಾರೆ, ಎಷ್ಟೋ ಜನರನ್ನು ರೈಲ್ವೆ ಸ್ಟೇಷನಿಂದಲೇ ಮನೆ ಕಳಿಸಿದ್ದಾರೆ, ನೀವಿನ್ನು ಬರೋದು ಬೇಡ ಅಂತೇಳಿ. ಅಂಥ ಒಂದು ಆನೆಸ್ಟಿ, ಅಂಥ ಒಂದು ದೃಢತೆ ಇದೆ ಅವರಲ್ಲಿ. ಅಂಥವ್ರ ಜೊತೆ ಕೆಲಸ ಮಾಡೋದಿತ್ತಲ್ಲ, ಅದು ನನಗೆ ಮೂಲಭೂತವಾಗಿ ನನ್ನ ವ್ಯಕ್ತಿತ್ವದಲ್ಲಿ ತುಂಬ ಪರಿಣಾಮ ಬೀರ್ತು. ಮತ್ತು ಸಂಘಟನೆ ಮಾಡಲಿಕ್ಕೆ ಅವರಿಂದ ಕಲ್ತದ್ದು ನಾವು. ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಕಟ್ಟೋದು ಹೇಗೆ, ರೈತರನ್ನು ಪ್ರೋತ್ಸಾಹಿಸೋದು ಹೇಗೆ, ಮತ್ತು ಹಾಲು ಒಕ್ಕೂಟಗಳ ಬೋರ್ಡ್ ಏನಿದೆ, ನಿರ್ದೇಶಕರು ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರನ್ನ ಹೇಗೆ ಟ್ರೈನಿಂಗ್ ಮಾಡೋದು, ಇದೆಲ್ಲ ಕಲಿಸಿದ್ದು ನಮಗೆ ಆ ಸಂಸ್ಥೆ. ನಾನು ತುಂಬ ಒಕ್ಕೂಟಗಳು, ದಕ್ಷಿಣ ಕನ್ನಡ ಮಿಲ್ಕ್ ಯೂನಿಯನ್ನ ಒಕ್ಕೂಟಕ್ಕೂ ಕೂಡ ನಾನು ಡೈರೆಕ್ಟ್ರಾಗಿ ಬಂದಿದ್ದೆ ಇಲ್ಲಿ, ನಮ್ಗೆ ಆ ಸೌಭಾಗ್ಯವೂ ಸಿಕ್ಕಿದ್ದಿತ್ತು. ಶಿವಮೊಗ್ಗಕ್ಕೂ ಬಂದಿದ್ದೆ, ಎಲ್ಲ ಕಡೆ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಅದೊಂದು ದೊಡ್ಡ ನನ್ನ ಜೀವನದ ಒಂದು ದೊಡ್ಡ ಕೊಡುಗೆ, ನಾನು ಅದನ್ನು ಎಲ್ಲೂ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಎಲ್ರಿಗೂ ಡಾಕ್ಟರ್ ವರ್ಗೀಸ್ ಕುರಿಯನ್ ಕ್ಷೀರಕ್ರಾಂತಿಯ ಪಿತಾಮಹ ಅಂತೆಲ್ಲ ಹೇಳ್ತಾರೆ, ಆದರೆ ಅವರ ವ್ಯಕ್ತಿತ್ವ ಬಹುದೊಡ್ಡದು. ಅವರು ನಿಜವಾಗಿ ನಮ್ಮ ದೇಶಕ್ಕೆ ಅವರು ಮಾಡಿದಂಥ ಒಂದು ಕೆಲಸ ಇತ್ತಲ್ಲ ಹಾಲಿನದಲ್ಲಿ, ಅದು ನಿಜವಾಗಿ ಈಗ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇಡೀ ದೇಶದಾದ್ಯಂತ ಎಲ್ಲ, ಮತ್ತು ಒಕ್ಕೂಟಗಳು ಜಿಲ್ಲೆಯಲ್ಲಿ, ಮತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಮಾಡಿ ಆ ರಾಜ್ಯದ KMF ಇದ್ದಾಗೆ ಪ್ರತಿ ಕಡೆ, ಅದ್ರ ಅಲ್ಲದೇ ರಾಷ್ಟ್ರ ಮಟ್ಟದಲ್ಲಿ ಅಷ್ಟು ಮಾಡಿ ಇಡೀ ಪ್ರಪಂಚದಲ್ಲೇ ನಾವು ನಂಬರ್ 1 ಆಯ್ತು ಹಾಲು ಉತ್ಪಾದನೆಯಲ್ಲಿ. ಅಷ್ಟು ಮಟ್ಟಕ್ಕೆ ತಗೊಂಡೋದ್ರು ಅವರು, ತುಂಬ ಕೆಲಸ ಮಾಡಿದ್ದಾರೆ. ನಮ್ಮಂಥವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಬ್ಬ ಅಧಿಕಾರಿಯಾಗಿ ನನಗೊಂದು 2-3 ಸಂದರ್ಭದಲ್ಲಿ, ಅಂದರೆ ಕೆಲವು ಕಡೆ ಬೋರ್ಡಲ್ಲಿ ಹೋದಾಗ ರಾಜಕೀಯ ತುಂಬ ಇರುತ್ತೆ, ಆವಾಗ ನಾವು ಒಂದು ಸ್ಟ್ಯಾಂಡ್ ತಗೊಳ್ಳುತ್ತೆ, ನಾವು NDDB ಸ್ಟ್ಯಾಂಡ್ ತಗೊಂತು, ಏನಂದರೆ ಆನೆಸ್ಟ್ ಸ್ಟ್ಯಾಂಡ್, ಇಲ್ಲ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅಷ್ಟೊತ್ತಿಗೆ ಆ ಬೋರ್ಡಲ್ಲಿರೋ ಕೆಲವು ಡೈರೆಕ್ಟರ್ಗಳು ಪೊಲಿಟಿಕಲಿ ಭಯಂಕರ ಪವರ್ಫುಲ್. ನಂದು ಒಂದು ಉದಾಹರಣೆ ಹೇಳಬೇಕಂತೇಳಿದ್ರೆ, ನನಗೆ ಹೆಸರು ಹೇಳೋದಿಲ್ಲ, ನಾನು ಬೋರ್ಡಿನ ಹೆಸರು ಹೇಳೋದಿಲ್ಲ, ಊರ ಹೆಸರು. ನನ್ನನ್ನು ಗೆರವು ಮಾಡಿಬಿಟ್ರು, ನಾನು ಕೂತ ರೂಮನ್ನು ಸುತ್ತ ಬಾಗಿಲು ಹಾಕಿ ಬೀಗ ಹಾಕಿ ನನಗೆ ಎಲೆಕ್ಟ್ರಿಸಿಟಿ ಮತ್ತು ಇದನ್ನು ಕಟ್ ಮಾಡ್ರಿ, ಅದನ್ನು ನೀರನ್ನು. ನಾನು ಬೆಳಗತ್ತ ಬೋರ್ಡಿಗೆ ಹೋದಲ್ಲಿ ಒಂದು ಡಿಸಿಷನ್ ತಗೊಂಡೆ, ಅದು ನಮ್ಮ ಆ ಒಕ್ಕೂಟದ ಹಾಲು ಒಕ್ಕೂಟದ ವಿರುದ್ಧವಾದಂಥ ಡಿಸಿಷನ್ ತಗೊಳ್ಳೋಕೆ ಅವರು ನನಗೆ ಒತ್ತಡ ಆಗ್ತಾ ಇದ್ದಿದ್ರು, ಅವರೆಲ್ಲ ರೆಡಿ ಆಗಿ ಬಂದಿದ್ದರು. ನಾನು ಹೇಳಿದ್ರೆ ಸಾಧ್ಯವೇ ಇಲ್ಲ, ನಿಮ್ಮ ಒಕ್ಕೂಟಕ್ಕೆ ಅಷ್ಟು ದೊಡ್ಡ ಹೊರೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ, ಅದನ್ನು ನಮ್ದು ವಿಟೋ ಪವರ್ ಇರುತ್ತೆ NDDB ಅವರಿಗೆ, ನಾವು ಅದು ವಿಟೋ ಹಾಕಿ ಅವರು ಬಹುಮತದಿಂದ ಮಾಡಿದ್ದನ್ನು ನಾವು ನಿಲ್ಲಿಸಿಬಿಟ್ಟೆ. ಅದು ಕೂಡಲೇ ಅವರು ನಮಗೆ ಈ ಥರ ಮಾಡಿದರು. ಆದರೆ ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ನೋರಿಗೆ ಹೆದರಿಕೆ ಇರುತ್ತೆ, ಬೇರೆ ಈ ಇಲೆಕ್ಟೆಡ್ ಡೈರೆಕ್ಟರ್ ರೈತ ಡೈರೆಕ್ಟರ್ಗಳು ಇದನ್ನು ಮಾಡಿದ್ದು, ಅದರೊಳಗೆ ಒಂದು 3-4 ಜನ. ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಗೋ ಹೊರಗೋಗಿ ಆನಂದಕ್ಕೆ ಮೆಸೇಜ್ ಕೊಟ್ಟರು, ನೀವು ನಂಬುವುದಿಲ್ಲ ವಿದಿನ್ 2 ಅವರ್ಸ್, ಅವಾಗೆಲ್ಲ ಇಷ್ಟು ಕಮ್ಯುನಿಕೇಷನ್ ಇರಲಿಲ್ಲ, ಎಲ್ಲ ಟೆಲಿಫೋನ್ ಲೈನ್, SP ಮತ್ತು DC ಬಂದು ನನ್ನನ್ನು ಅಲ್ಲಿಂದ
1: ರಿಲೀಸ್ ಕರ್ಕೊಂಡು
0: ಹೋಗಿ ಪ್ರಾಪರ್ ಆಗಿ ಒಂದು ಕಾರಲ್ಲಿ ಕರ್ಕೊಂಡು ಹೋಗಿ ನನ್ನನ್ನು ವಾಪಸ್ ಏರ್ಪೋರ್ಟಿಗೆ ಬಿಟ್ಟು ನನ್ನನ್ನು ವಾಪಸ್ ಕಳಿಸಿದರು. ಅಂಥ ಒಂದು ಸಪೋರ್ಟಿಂಗ್ ಡಾಕ್ಟರ್ ಕುರಿಯನ್ನದ್ದು. ಅವರಂದರೆ ತನ್ನ ಅಧಿಕಾರಿಯನ್ನು ಅಷ್ಟು ಕಾಪಾಡ್ತಾರೆ ಅವರು. ಅಂದರೆ ನೀವು ಅಂಥ ಸ್ಟ್ಯಾಂಡ್ ತಗೊಳ್ಬೇಕಂತ ನಮಗೆ ಮೊದಲೇ ಟ್ರೈನಿಂಗ್ ಕೊಟ್ಟಿರ್ತಾರೆ, ಸುಮ್ಮನೆ ಅಂತ ಮಾಡೋಕ್ಕಾಗೋದಿಲ್ಲ. ಅಷ್ಟು ಒಳ್ಳೆ ಸಂಸ್ಥೆ ಅದು. ಅವರು ಇರೋವರೆಗೆ ಆ ಸಂಸ್ಥೆ ಭಾಳ ಚಂದ ನಡೆದಿದೆ, ಭಾಳ ಆನೆಸ್ಟ್ ಆಗಿ ನಡೆದಿದೆ, ಎಲ್ಲೂ ಒಂದು ಚೂರು ನಿಮಗೆ ಸೋರಿಕೆ ಇಲ್ಲ. ಮತ್ತೆ ಇದೇ ತರ ಇಡೀ ಬೋರ್ಡನ್ನೇ ಅವರು ಬರ್ಕಾಸ್ಟ್ ಮಾಡ್ತಿದ್ದಿದ್ರು, ಯಾವ್ದಾದ್ರು ಒಂದು ಯೂನಿಯನ್ ನಲ್ಲಿ ಏನಾದ್ರೂ ಗಪ್ಲಾಸ್ ಆದ್ರೆ ಅಥವಾ ಏನಾದ್ರೂ ಮೋಸ ಆದ್ರೆ ಆ ಬೋರ್ಡನ್ನೇ ತೆಗೆದು ಬಿಡ್ತಿದ್ರು ಅವರು, ನೀವು ರೀಎಲೆಕ್ಟ್ ಆಗಿ ಬನ್ನಿ, ಈ ಬೋರ್ಡಿಗೆ ನಾನು ಯಾವುದೇ ರೀತಿಯ ಸಪೋರ್ಟ್ ಮಾಡೋದಿಲ್ಲ ಅಂತ. ಅಂತ ಒಂದು ಖಡಕ್ ಮನುಷ್ಯ ಅವರು.
1: ನಿಮ್ ಕತೆ ಕೇಮತಿಗೆ ನಮ್ಗೆ ರೋಮಾಂಚನ ಅನ್ಸುತ್ತೆ ಸರ್. ಅಲ್ಲ, ಈಗಿನ ದಿನಗಳಲ್ಲಿ ಅಂತಹ ಅಧಿಕಾರಿಗಳನ್ನ ಊಹಿಸ್ಕೊಂಡು ಬಹಳ ಕಷ್ಟ. ಈಗಿನ ಪರಿಸ್ಥಿತಿ ಹಾಂಗಿತ್ತ, ಅಂತವ್ರ ಜೊತೆ ಇರುವ ನೀವು ಕೂಡ ಹಾಂಗೆ ಇದ್ರೆ ನಿಮ್ ಕತೆ ಕೇಮತಿಗೆ ಗೊತ್ತಾಗ್ತ. ಸ್ವಲ್ಪ ಹೊತ್ತಲ್ಲಿ ನಾವು ನಮ್ಮ ಸಕಾರಾಮ ಸೋಮ್ಯಾಜಿ ಅವರ ಹತ್ರ ಕೇಂಬ. ಇವರು ನಮ್ಮ ಆಕಾಶವಾಣಿ ಅಂದ್ರೆ ನಾವು ಕೇಂತಿಪ್ಪು ರೇಡಿಯೋದಲ್ಲೂ ವಾರ್ತೆಗಳನ್ನ ಓದ್ತಿದ್ರಂತೆ. ದೆಹಲಿಯಿಂದ ವಾರ್ತಾ ಪ್ರಸಾರ ನಾವು ಶಣಕಿಪತಿ ಕೇಂಕ ಬಂದದ್ದು ವಾರ್ತೆಗಳನ್ನ ಓದ್ತಿದ್ರಂತೆ ರೇಡಿಯೋದಲ್ಲಿ. ಅದನ್ನ ಸ್ವಲ್ಪ ತಲ್ಕೇಂಬ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಅತಿಥಿ ಜ್ಯೋತಿಯಲ್ಲಿ ನಮ್ಮೊಟ್ಟಿಗೆ ಸಕ್ಕರಾಮ ಸೋಮಯ್ಯಾಜಿ ಅವರಿದ್ದಾರೆ. ಬಹುಶಃ ಇವ್ರ ಕತೆ ಕೇಂತಿದ್ರೆ ನಮ್ ಕೇಳುಗರೆಲ್ಲ ಈಗ ಇನ್ನೆಂತ ಹೇಳ್ತಪ್ಪ ಅಂತ ತುದಿಗಳಲ್ಲಿ ನಿಂತ ಕಾಯ್ತಿಪ್ಪಿಗೂ ಸಾಕ. ನಾ ಹೇಳಿದೆ ಇವ್ರಿಷ್ಟು ಚಂದ ಮಾತಾಡ್ತಾರಲ್ಲ, ಇವರು ನಮ್ಮ ರೇಡಿಯೋ ಅಂದ್ರೆ ಆಕಾಶವಾಣಿಯಲ್ಲೂ ವಾರ್ತೆಗಳನ್ನ ದೆಹಲಿಯಿಂದ ಓದ್ತಾ ಇದ್ದವರು. ನಾವೆಲ್ಲ ಶಣಕಿಪತಿಗೆ ಕೇಂತ ಬಂದವ್ರು ಈ ವಾರ್ತೆ ವಾರ್ತೆ ಓದುವವ್ರ ಹೆಸರು. ವಾರ್ತೆ ಶುರುವಾಯ್ತು ಅಂದ್ರೆ ಇಷ್ಟೇ ಟೈಮ್ ಅಂತೇಳಿ ಶಾಲೆಗೆ ಹೋಪತಿಗೆ ಗಡಿಯರ ಕಾಮ್ದಲ್ಲ ವಾರ್ತೆ ಕೇಳ್ಕೊಂಡು ಶಾಲೆಗೆ ಹೊರಡುದು ಹಿಂಗಲ್ಲ ಇದ್ದಿತ್ತ ಸರ್. ಆ ಅನುಭವ ನೊಂಚೂರು ನಿಮ್ಮ ರೇಡಿಯೋ ದಿನದ ಅನುಭವಗಳನ್ನ ಒಂಚೂರು ಹಂಚ್ಕೊಂಡಿ ಸರ್.
0: ಅದೇ ನಾನು ಡೆಲ್ಲಿಗೆ ಹೋದಾಗ ನಂಗೆ ಫಸ್ಟ್ ಗೆ ಸ್ವಲ್ಪ ದಿನ ಹಣಕಾಸಿನ ತುಂಬಾ ಒಡಚಣೆ ಇದ್ದಿತ್ತು. ನಮ್ಮ ಫೆಲೋಶಿಪ್ ಸಿಕ್ಕವರಿಗೆ ಹಠತ್ತಿಗೆ ಯಾರೇ ಹೇಳಿದ್ರು ಹಿಂಗೆ ಆಕಾಶವಾಣಿ ಡೆಲ್ಲಿಯಲ್ಲಿ, ಆವಾಗ ಬೆಂಗಳೂರಿಂದ ಕನ್ನಡ ವಾರ್ತೆ ಬರ್ತಿರ್ಲಿಲ್ಲ, ವಾರ್ತೆ ಬರ್ತಿದ್ದು ಡೆಲ್ಲಿಯಿಂದಲೇ. ಓದುತ್ತಿರುವವರು ರಂಗರಾವ್, ಓದುತ್ತಿರುವವರು ಸುಭಾಸಿನ್ನೂರ್ ದಾಸ್ ಅಂತೆಲ್ಲ ಬರ್ತಿದ್ದಿತ್ತಲ್ಲ. ನಾವು ಅಲ್ಲಿ ಕ್ಯಾಶುವಲ್ ಅಸೈನಿ ಆಗಿ ಅಲ್ಲಿ ಒಂದು ಪೋಸ್ಟ್ ಇದ್ದಿತ್ತು, ಅದಕ್ಕೆ ಹೋಗಿ ಸೇರ್ಕೊಂಡೆ. ನಾನು ಸೇರ್ಕೊಂಡಾಗ ಅದು ವಾರಕ್ಕೊಂದು 3 ದಿನ ಅಲ್ಲಿ ಇಂಗ್ಲಿಷ್ ಹಂಗೆ ಬಪ್ಪದ ಅದೆಲ್ಲ ನ್ಯೂಸ್ ಹೆಡ್ಲೈನ್ಸ್ ಅದೆಲ್ಲ ಬೇರೆ ಬೇರೆ PTI ಅಲ್ಲಿಂದೆಲ್ಲ ಬರೋದು. ಅಷ್ಟೊತ್ತಿಗೆ ನಾವೆಂತ ಮಾಡ್ತ ಅದನ್ನ ಟ್ರಾನ್ಸ್ಲೇಟ್ ಮಾಡಕ್ ಅಂದ್ರೆ ನಿಮಗೆ ಬರೀ ಓದೋಕ್ ಮಾತ್ರ ಅಲ್ಲ, ಇಂಗ್ಲಿಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂತ ತರ್ಜಮೆ ಮಾಡುವಂತ ಪ್ರತಿಭೆ ಇರಬೇಕು. ಅದನ್ನ ಮಾಡಿ ಅದನ್ನ ಅವ್ರು ಕಾಣ್ತಿದ್ರು ಸೀನಿಯರ್ಸ್ ಕಂಡು ಇಂತಿಂತ ವಾರ್ತೆನ ಓದ್ಬೋದಂತ ನಾವು ಓದ್ತಿದ್ದೆ. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಕಾರಾಮ್ ಉಪ್ಪೂರ್ ಅಷ್ಟೇ ನಾನು ಊರಿನ ಹೆಸರು ಹೇಳ್ತಿದ್ದೆ. ಮುಖ್ಯಾಂಶಗಳು ಅನ್ಕಂಡು ಎಲ್ಲ ವಾರ್ತೆ ಓದು ಇಲ್ಲೂ ಊರಂಗ್ ಗೌಜ್. ನಾನು ಓದಿದ ದಿನ ನಂಗೇನು ಅಷ್ಟೊತ್ತಿಗೆ ಇಷ್ಟು ಫೋನ್ ಎಲ್ಲ ಇರಲಿ, ಆದ್ರೂ ಎಲ್ಲರೂ ಊರಂಗಿಲ್ಲ ಅಯ್ಯೋ ಸಕಾರಾಮ್ ಅಲ್ಲಿ ಡೆಲ್ಲಿ ಹಂಗೆ ವಾರ್ತೆ ಓದ್ತಂತ. ಈಗ ಆ ಕೆಲಸ ನಂಗೆ ಪರ್ಮನೆಂಟ್ ಆಗುವಂತ ಸ್ಥಿತಿ ಬಂತು. ಅಲ್ಲೊಬ್ರು ವೇಕೆಂಟ್ ಆದ್ಕೊಳ್ಳೋ ಅವ್ರು ಹೇಳ್ರಿ ನಿಮ್ದು ವಾಯ್ಸ್ ಎಲ್ಲ ಒಳ್ಳೇದಿತ್ತು ಸರ್ ಈ ಜಾಬಿಗೆ ಬನ್ನಿನಿ ಅಂತ. ಆದ್ರೆ ನನಗೆ ಅಷ್ಟು ಆಸಕ್ತಿ ಇರಲಿಲ್ಲ, ಯಾಕಂತ ಹೇಳಿದ್ರೆ ಅಷ್ಟೊತ್ತಿಗೆ ಫೆಲೋಶಿಪ್ಪು ಬಂತು ಮತ್ತೆ ನಾನು ಸಂಶೋಧನೆಯಲ್ಲಿ ಮುಂದೋದೆ, ಅದೆಲ್ಲ ಮುಂದಿದೆಲ್ಲ ಕತೆ. ಒಟ್ಟಿನಲ್ಲಿ ಅದೊಂದು ಸುಮಾರು ಒಂದೂವರೆ ವರ್ಷ ನಾನು 100 ಸಲ ಓದಿರ್ಬೋದು ವಾರ್ತೆ. ತುಂಬಾ ಜನಕ್ಕೆ ನೆನಪಿದೆ, ಹೇಳ್ತಾರ ನೆನ್ಪಡ್ಕೊಂಡು ಮತ್ತೆ ಕಾಯ್ತಾ ಇದ್ರು ಇವ್ರು ಹೇಳ್ದಂಗೆ ಇವತ್ತು ಸಕಾರಾಮ್ ಓದ್ನ ಕಾಂಬು ಅನ್ಕೊಂಡು ಅದಕ್ಕೆಲ್ಲ ಕಾಯೋದು ಅವರು ನಾ ಓದ್ತೆ ಅಂತ ಹೇಳಿ. ಸಾಯಂಕಾಲ 7:35ಕ್ಕೆ, ಬೆಳಿಗ್ಗೆ 7:35ಕ್ಕೆ, ಮಧ್ಯಾಹ್ನ 1:10ಕ್ಕೆ, ಈ ತರ 3 ಟೈಮಿಂಗ್ಸ್ ಇರ್ತಿದ್ದಿತ್ತು. 3 ಟೈಮಲ್ಲಿ ಅಂದ್ರೆ ಒಂದಿನ ಬೆಳಗತ ಹೋದ್ರು, ಒಂದಿನ ಮಧ್ಯಾಹ್ನ, ಒಂದಿನ ಸಾಯಂಕಾಲ, ಹಿಂಗೆ ಓದಿದ್ದೆ ನಾನು ಸುಮಾರು ಸಲ. ನಾನು ಸುಮಾರು 100 ಸಲ ವಾರ್ತೆ ಓದಿದ್ದೇನೆ. ಒಳ್ಳೆ ಸಂಭಾವನೆ ಕೊಡ್ತಿದ್ರು ಅವರು ಪ್ರತಿ ಒಂದು ಸಿಟ್ಟಿಂಗಿಗೆ, ಅಲ್ಲಿ ಒಂದು ವಾರ್ತೆಗೆ ಇಷ್ಟಂತ ಟ್ರಾನ್ಸ್ಲೇಟ್ ಮಾಡಿ ಓದುದು. ಕೆಲಸ ಒಳ್ಳೇದೇ ಬಟ್ ನಮ್ ಲೈನ್ ಬೇರೆ ಇದ್ದಿತ್ತು, ಅದನ್ನ ಬಿಟ್ಟೆ.
1: ಹಾಂಗಾಗಿ ಇವ್ರು ಎಕ್ಸ್ಪ್ಲೋರ್ ಮಾಡೋಕ್ ಭಯಂಕರ ಇದ್ದಿತ್ತ, ಅದಕ್ಕೋಸ್ಕರ ಅದು ಬೇಡ ಅಂತೇಳಿ ಬಿಟ್ರ. ಆದ್ರೆ ಸಕಾರಾಮ ಸೋಮಯಾಜಿ ಅವ್ರು ಎಲ್ಲೂ ಡಾಕ್ಟರ್ ಸಕಾರಾಮ ಸೋಮಯಾಜಿ ಅಂತ ಬಳಸ್ಕೊಳ್ಳೋದೇ ಇಲ್ಲ. ಯೂಶ್ವಲಿ ಎಲ್ಲರಿಗೂ ಇರತ್ ನಾವೊಂದು PhD ಮಾಡ್ಕೋ, ಅದು ನೀವು ಮಾಡೋದ್ ಕಾಲದಲ್ಲಿ PhD ಅಂದ್ರೆ ಇಟ್ ಈಸ್ ಅ PhD. ಹೌದಾ, ಡಾಕ್ಟರ್ ರೇಟ್ ತಗೊಂಡು ಡಾಕ್ಟರ್ ಹಾಕೊಳ್ಳುವ ಗರ್ವ ಹೆಮ್ಮೆ ಅದೆಲ್ಲ ತುಂಬಾ ಇರತ್. ನೀವೆಂತ ಸರ್ ಡಾಕ್ಟರ್ ರೇಟ್ ತಗೊಂಡು ಡಾಕ್ಟರ್ ಅಂತ ಹಾಕಂದಿಲ್ಲ ಎಲ್ಲೋ?
0: ಕಾರಣ ಇದೆ ಎಂತ ಅಂತ ಹೇಳ್ರೆ, ಅದನ್ನ ಹೇಳಕ್ ಸ್ವಲ್ಪ ಬೇಜಾರು ಇದೆ, ನಾಚಿಕೆ ಇದೆ. ಒಂದೇನಂತ ಹೇಳಿದ್ರೆ, ಮೊದ್ಲು ಡಾಕ್ಟರೇಟ್ ಆಗಲಿ ಅಥವಾ ಒಂದು ಪುಸ್ತಕ ಬರೆಯೋದಾಗಲಿ ಅಥವಾ ಒಂದು ಲೇಖನ ಬರೆಯೋದಾಗಲಿ ಎಲ್ಲದಕ್ಕೂ ಒಂದು ಸ್ಟ್ಯಾಂಡರ್ಡ್ ಇದ್ದಿತ್ತು, ತುಂಬ ಸ್ಟ್ಯಾಂಡರ್ಡ್ ಇದ್ದಿತ್ತು. ಮತ್ತು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಮಾಡೋದು MPL ಮಾಡೋದು ಅಂತ ಹೇಳಿದ್ರೆ ಸಾಧಾರಣದ ಕೆಲಸ ಅಲ್ಲ. ಅಲ್ಲಿ ನಮಗೆಲ್ಲ ಹೇಗೆ ಅವಕಾಶ ಸಿಗ್ತಿತ್ತು ಅಂತ ಹೇಳಿದ್ರೆ, ಹಳ್ಳಿಯ ಮಕ್ಕಳಿಗೆ ಅಂತೇಳಿ ಒಂದಿಷ್ಟು ಅವಕಾಶ ಇಟ್ಟಿದ್ರು ಅವರು ಕಂಪಲ್ಸರಿ ಆಗಿ, ಹಳ್ಳಿ ಮಕ್ಕಳಿಗೆ ಒಂದಿಷ್ಟು ಸೀಟ್ ಅಂತೇಳಿ. ಆ ಹಳ್ಳಿ ಮಕ್ಕಳ ಸೀಟ್ ಅಂದರೆ ರೂರಲ್ ಬ್ಯಾಕ್ಗ್ರೌಂಡ್ ಅಂತ, ಅದರೊಳಗೆ ನಾವು ಒಳಗೆ ಓದ್ತಿದ್ದಿತ್ತು. ಅದ್ರ ನಂತರ ನಮ್ಗೆ ಅಲ್ಲಿ ಪ್ರತಿಭೆನವ್ರು ಗುರುತಿಸ್ತಿದ್ರು, ಎನ್ಕರೇಜ್ ಮಾಡ್ತಿದ್ರು. ಇತ್ತೀಚೆಗೆ ಎಲ್ಲ ಹೆಸರು ಹಾಳು ಮಾಡಿದ್ದಾರೆ. ಹಾಗೆ ನಾವು ಹೋದಾಗ 85 ಸುಮಾರು 2000 ತುಂಬ ಒಳ್ಳೆ ಕೆಲಸಗಳಾಗಿದೆ ಆ ಯೂನಿವರ್ಸಿಟಿಯಲ್ಲಿ. ತದನಂತರ ಬಹಳಷ್ಟು ವ್ಯತ್ಯಾಸಗಳು ನಡೆದೋಯ್ತು. ಆವಾಗ ಏನಾಯ್ತು ಅಂತ ಹೇಳಿದ್ರೆ, ಈ ಡಾಕ್ಟರೇಟಿಗೆ 2-3 ಕಾರಣದಿಂದ ನಾನು ಹಾಕುವುದಿಲ್ಲ. ಒಂದು, ನಿಜ ಹೇಳಬೇಕಂತ ಹೇಳಿದ್ರೆ, ನನ್ನ ಎಲ್ಲ ಕೆಲಸಗಳು ಮುಗಿದು ನನ್ನ ಥೀಸಿಸ್ ರೆಡಿ ಆದಾಗ ಅಲ್ಲಿ ಜವಾಹರ್ಲಾಲ್ ಯೂನಿವರ್ಸಿಟಿಯಲ್ಲಿ ಒಂದು ಇಲೆಕ್ಷನ್ ನಡೀತದೆ ವಿದ್ಯಾರ್ಥಿ ನಾಯಕನಿಗಾಗಿ. ನಾನು ಇಲ್ಲಿ ಬ್ರಹ್ಮಾವರದಲ್ಲಿ SMS ಕಾಲೇಜಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಎಲೆಕ್ಟ್ ಆಗಿದ್ದೆ. ಅದರ ನಂತರ ಮಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ MA ಮಾಡುವಾಗ ಎಲೆಕ್ಷನ್ನಲ್ಲಿ ಎಲೆಕ್ಟ್ ಆಗಿದ್ದೆ. ಅಲ್ಲೂ ನಿಲ್ಲು ಅಂತ ಆಸೆ ಬಂತು ನನಗೆ. ಎಲ್ಲರ ಥೀಸಿಸ್ ರೆಡಿ ಮಾಡ್ಕೊಂಡವ, ಇನ್ನು ಅದು ಮಾಡ್ರಸೆ ಅಂತ ಹೇಳಿ ಒಂದು ಸ್ವಲ್ಪ ಆ ಎಲೆಕ್ಷನ್ನಿಗೆ ಹೋದೆ ನಾನು. ಎಲೆಕ್ಷನ್ನಿಗೆ ಹೋಗಿ ತುಂಬ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲೇ ಮಾತಾಡಬೇಕು ತುಂಬ ಪ್ರಯತ್ನ ಮಾಡಿ ನಮ್ಮದೊಂದು ಒಳ್ಳೆ ಒಂದು ಗುಂಪು ಮಾಡಿಕೊಂಡು ನಾನು ಆ ಎಲೆಕ್ಷನ್ ನಿಂತಾಗ ಒಂದು ವರ್ಷ ನಾನು ಒಬ್ಬ ಲೀಡರ್ ಆಗಲಿಕ್ಕೆ ನನ್ನ ಹಳೆ ಚಾಳಿ ಅದು. ಅದರಂಗೆ ಎಂತಾಯ್ತು, ನಂದು ಥೀಸಿಸ್ ಹಿಂದುಳಿತು. ಅಷ್ಟೊತ್ತಿಗೆ ನನಗೆ ಎನ್ ಡಿ ಡಿ ಬಿ ಕೆಲಸ ಬಂತು, ಜೊತೆಗೆ ನನಗೆ ಮದುವೆ ಆಗಲಿಕ್ಕೆ ವಯಸ್ಸು ಆಯಿತು, ಎಲ್ಲ ಒತ್ತಡ ಬಂದು ನಾನೇನು ಮಾಡಿದೆ, ಥೀಸಿಸ್ ಕಡೆ ಮಾಡ್ಕೊಂಡ್ರೆ ಸರ್ ಅಂತೇಳಿ. ಅದು ಸತ್ಯ ಹೇಳ್ಬೇಕಂತ ಹೇಳಿದ್ರೆ ನಾನು ಇವತ್ತಿಗೂ ಥೀಸಿಸ್ ಸಬ್ಮಿಟ್ ಮಾಡಲೇ ಇಲ್ಲ. ಪುಸ್ತಕ ಬರದೆ, ಒಂದು 10-15 ಪುಸ್ತಕ ಬರದೆ. ಅದರ ನಂತರ ಉತ್ತರ ಲಂಡನ್ ಇಂದಲೂ ನಮ್ದೊಂದು ಪುಸ್ತಕ ಪಬ್ಲಿಷ್ ಆಗಿದೆ. ಈಗ ಕೊನೆಯದಾಗಿ ಒಂದೆರಡು ಪುಸ್ತಕ ಬರ್ತಾ ಇದೆ 2017 ಮಾಡಿದಂತ ಪುಸ್ತಕಗಳು. ಬಟ್ ಆ ಥೀಸಿಸ್ ಮತ್ತೆ ಸಬ್ಮಿಟ್ ಮಾಡೋಕೆ ನಾನು ಹೋಗ್ಲೇ ಇಲ್ಲ. ನಮ್ಮ ಗೈಡ್ ತುಂಬಾ ಹೇಳಿದ್ರು ನೀವು ಬಂದು ಸಬ್ಮಿಟ್ ಮಾಡಿ ಅಂತ ಹೇಳಿ. ಅವರು ರಿಟೈರ್ಡ್ ಆದ್ರು, ನಾನು ಆ ಬದಿಗೆ ಹೋಗ್ಲೇ ಇಲ್ಲ. ಮತ್ತೆ ನಾನು ಎಲ್ಲಿ ಹೋದ್ರು ಯಾವುದೇ ಕೆಲಸ ಒಂದ್ ಟೈಮಲ್ಲಿ ಎರಡು ಕೆಲಸ ಮಾಡೋದಿಲ್ಲ. ಎನ್ ಡಿ ಡಿ ಬಿಗೆ ಬಂದೆ, ಎನ್ ಡಿ ಡಿ ಬಿನಲ್ಲಿ ಫುಲ್ ಟೈಮ್ ಅದೇ ಕೆಲಸ ಮಾಡಿದೆ. ಅದೇ ರೀತಿ ಬೇರೆ ಬೇರೆ ಕಡೆ ಹೋದಾಗ ನನ್ನ 100% ಅಲ್ಲ, ನಾನು 200% ಕೊಡ್ತೇನೆ, ಬರೀ 100 ಅಲ್ಲ, ನನ್ಗಿಂತ ನನ್ಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅದರೊಳಗೆ ಎಂಗೇಜ್ ಆಗುವಂಥದ್ದು. ಇದನ್ನ ಅರ್ಧ ಮಾಡ್ಕೊಂಡು ಅದನ್ನ ಅರ್ಧ ಮಾಡೋದು, ಇದರಲ್ಲಿ ಕಾಂಪ್ರಮೈಸ್ ಮಾಡೋದು ಅಂತ ಪ್ರಶ್ನೆಯೇ ಇಲ್ಲ. ಆದ್ರಿಂದ ನಂಗೆ ಅದರಿಂದ ಏನು ಬೇಜಾರು ಇಲ್ಲ. ಆದರೆ ನನಗೆ ಪ್ರೊಫೆಸರ್ ಆಗ್ಲಿಕ್ಕೆ ಬೇಕಾದಂಥ ಎಲ್ಲ ಕ್ವಾಲಿಫಿಕೇಶನ್ ಇದ್ದಿದ್ದು ನನಗೆ ಪ್ರೊಫೆಸರ್ ಆಗ್ಲಿಕ್ಕೆ ಅವಕಾಶ ಕೊಟ್ಟರು. ಆವಾಗ ಕಂಪಲ್ಸರಿ ಇರಲಿಲ್ಲ, ಎಂ ಪಿ ಎಲ್ ಇದ್ದಿತ್ತು ನಂದು ಒಳ್ಳೆ ಎ ಗ್ರೇಡ್ ಇದ್ದು. ಹಾಗಾಗಿ ನನಗೆ ಮತ್ತೆ ನನ್ನ ಪುಸ್ತಕಗಳು ಪಬ್ಲಿಕೇಶನ್ ಎಲ್ಲ ನೋಡಿ ನನಗೆ ಟೀಚಿಂಗ್ನಲ್ಲಿ ಮುಂದೆ ಹೋಗ್ಲಿಕ್ಕೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಬರೀ ನಾನು ಯೂನಿವರ್ಸಿಟಿಯಲ್ಲಿ ಮಾತ್ರ ಟೀಚ್ ಮಾಡಿದ್ದಲ್ಲ, ನನ್ನ ಸೌಭಾಗ್ಯ ನಾನು ಸುಮಾರು 1.5-3,000 ಜನ IAS IPS ಅಧಿಕಾರಿಗಳಿಗೆ, ಫಾರೆಸ್ಟ್ ಅಧಿಕಾರಿಗಳು, IFS ಅಧಿಕಾರಿಗಳಿಗೆ, ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೇನೆ.
1: ಹೌದು,
0: ಅದು ಸಮಾಜಶಾಸ್ತ್ರ ಅಂದ್ರೆ ಅವರೆಲ್ಲ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತಾರೆ. ಡಾಕ್ಟರ್ IAS ಆಗ್ತಾರೆ, ಇಂಜಿನಿಯರ್ IAS ಆಗ್ತಾರೆ. ಅವರಿಗೆ ಸಮಾಜದಲ್ಲಿ ಹೇಗೆ ಬೆರೆಯುವುದು, ಆ ಸಮಾಜಶಾಸ್ತ್ರಜ್ಞನಾಗಿ ನಾನು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೇನೆ. ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನಾನು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಆ IAS IPS IFS ಆಫೀಸರ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದೆ. ಹಾಗಾಗಿ ನನ್ನ ಒಂದು ಪ್ರೊಫೆಸರ್ ಅನ್ನೋದು ಪ್ರಾಕ್ಟಿಕಲ್ ಪ್ರೊಫೆಸರ್ಶಿಪ್. ಪಿ ಎಚ್ ಡಿ ಆಗದೆ ಇರೋದ್ರಿಂದ ನಾನು ಡಾಕ್ಟರ್ ಅಂತ ಹಾಕುದೇ ಇಲ್ಲ, ಯಾಕಂದ್ರೆ ನನಗೆ ಅವಾರ್ಡ್ ಆಗಲಿಲ್ಲ ಪಿ ಎಚ್ ಡಿ.
1: ಇದು ತುಂಬಾ ಪ್ರಾಮಾಣಿಕವಾಗಿ ಹೇಳ್ಕೊಂಡ್ರಿ ಸರ್. ಆದ್ರೆ ಡಾಕ್ಟರೇಟ್ ತಗೊಂಡವರೆಲ್ಲ ಅಂತಹ ಪ್ರತಿಭಾನ್ವಿತ ಪಂಡಿತರು ಅಂತ ಹೇಳಕ್ ಆತಿಲ್ಲ, ತಕೊಂಡಿದ್ದಾರೆ ಅಲ್ಲ ಅಂತ ಹೇಳಕ್ ಆತಿಲ್ಲ. ನಿಮ್ಮ ಈ ವಾಕ್ ಚಾತುರ್ಯದಿಂದ ಜೊತೆಗೆ ನಿಮ್ಮ ಅನುಭವದ ಪಾಂಡಿತ್ಯ ಇದೆಯಲ್ಲ, ಅದೇ ದೊಡ್ಡದು ಬಿಡ, ಅದಕ್ಕಿಂತ ದೊಡ್ಡ ಶಾಲಿ ಬೇಕಾ? ಆದ್ರೆ ಒಂದು ವೈಯಕ್ತಿಕ ಪ್ರಶ್ನೆ ಇದು, ನಾನು ಆಗಿಂದ ಕಾಂತಿಪ್ಪ, ನಿಮ್ ಕಿವಿಯಲ್ಲಿ ಟಿಕ್ ಇತ್ತು. ನಮ್ಮೂರಲ್ಲಿ ಅದೊಂದು ಯೂಶುವಲಿ ಮಕ್ಕಳಿಗೆಲ್ಲ ಒಂದು ಟಿಕ್ಕಿ ಸುರಿದಿತ್ತು, ಮಕ್ಕಳು ಸ್ವಲ್ಪ ದೊಡ್ಡದಾದ್ಮೇಲೆ ಆ ಟಿಕ್ಕಿ ತೆಗೆ ಬಿಸಿ ಹಾಕ್ತಾರೆ, ಅಯ್ಯೋ ಅರ್ಧ ಮೇಲೆ ಹಾಕ್ತಾರ ನಾಚಿಕೆ ಅಂತ ಹೇಳಿ ಎಲ್ಲ ತೆಗೆದು ಬಿಡ್ತಾರೆ. ನೀವ್ ಹಾಂಗಲ್ಲ, ಅಂತಂದ ದೊಡ್ಡ ಪೊಸಿಷನ್ಗೆ ಹೋಗಿ ಡೆಲ್ಲಿಗೆಲ್ಲ ಹೋಗಿ ಬಂದ್ರು, ಕೆಮ್ಮೆಂಗ್ ಎರಡು ಕೆಮ್ಮೆಂಗ್ ಇತ್ತಲ್ಲ ಸರ್ ಟಿಕ್ಕಿ?
0: ನಾನು ಇಲ್ಲಿರುವಲ್ಲಿ ಹಾಕಿದ್ದೆ, ಸುಮಾರು 12ನೇ ಕ್ಲಾಸ್ ಅರೆ ಟಿಕ್ಕಿ ಹಾಕಿದ್ದೆ ನಾನು. ಕಡೆಗೆ ಕಾಲೇಜಿಗೆ ಹೋಗೋ ಟಿಕ್ಕಿ ತೆಗ್ದೆ ನಾನು.
1: ನೀವು ತೆಗ್ದ್ರಿ
0: ಹಂಗೆ ಎಲ್ಲರ ಕಡೆಗೆ, ಕಡೆಗೆ ಆಲ್ಮೋಸ್ಟ್ ನನ್ನ ಕಿವಿ ಹೊಟ್ಟೆ ಮುಚ್ಚಿ ಹೋಯ್ತು. ಈಗ ನಾನು ವಾಪಸ್ ಬಂದ್ನಲ್ಲ, ವಾಪಸ್ ಬಂದ ಮೇಲೆ ನನಗೆ ಈಗ ಅದೇ ಜಪ ತಪ ಮತ್ತೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾನೀಗ ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಪುನಃ ಟಿಕ್ಕಿ ಹಾಕೊಂಡೆ, ಪುನಃ ಹೊಟ್ಟೆ ಮಾಡಿ ಅದೇ ಹಳೆ ಹೊಟ್ಟೆನೆ ಒಂಚೂರು ಇದು ಮಾಡಿಸಿ ಪುನಃ ಟಿಕ್ಕಿ ಹಾಕೊಂಡೆ. ಅದ್ರ ಪ್ರಯೋಜನ ನನಗೆ ಗೊತ್ತಾಯ್ತು, ಅದ್ರ ಅರ್ಥವೂ ನನಗೆ ಗೊತ್ತಾಯ್ತು ಈಗ. ಅಂದ್ರೆ ಅದರಿಂದ ತುಂಬಾ ಪ್ರಯೋಜನ ಇದೆ, ಅದು ಬರ್ದೆ ಹಾಕೋದಲ್ಲ ಟಿಕ್ಕಿ. ಅದು ಎಷ್ಟೋ ಜನಕ್ಕೆ ಅದೀಗ ಒಂದು ಫ್ಯಾಷನ್ ಇರಬಹುದು, ಟಿಕ್ಕಿ ಹಾಕೊಳ್ಳೋದು ಯಾಕೆ ಅಂತ ಕೆಲವರು ಕೇಳಬಹುದು. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಅದು ಒಂದು ವೈಜ್ಞಾನಿಕ ಕಾರಣಕ್ಕಾಗಿ ಹಾಕುವಂತದ್ದು. ಮಗುವಿಗೆ ಕಿವಿ ಸುರಿಯುವುದು ಅಥವಾ ಕಡೆಗೆ ಮೂಗು ಸುರಿಯುವುದು ಹೆಣ್ಮಕ್ಳಿಗೆ, ಅದಕ್ಕೆಲ್ಲದಕ್ಕೂ ಕಾರಣ ಇದೆ. ಆ ದೃಷ್ಟಿಯಿಂದ ನನಗೆ ಅದು ಅರ್ಥ ಆದ್ರಿಂದ ನಾನು ಪುನಃ ಬಂದ ತಕ್ಷಣ ಇಲ್ಲಿಗ 5 ನಾನು ಪುನಃ ಟಿಕ್ಕಿ ಹಾಕೊಂಡಿದ್ದೇನೆ. ದೊಡ್ಡ ಬೆಂಡೋಲೆ ಕಣಗಿದಲ್ಲ, ಬರೀ ಸಣ್ಣ ಟಿಕ್ಕಿ,
1: ಅದೇ ನಕ್ಷತ್ರದ ಮಧ್ಯೆ ಒಂದು ಸಣ್ಣ ಹರಳು. ಆಗಲಿಂದ
0: ನನಗೆ ಅದು ತುಂಬಾ ಖುಷಿ ಕೊಡುತ್ತೆ, ಮತ್ತೆ ಆಧ್ಯಾತ್ಮಿಕವಾಗಿ ಮನಸ್ಸಿಗೂ ಖುಷಿ ಕೊಡ್ತಾ ಇದೆ. ಜೊತೆಗೆ ಆರೋಗ್ಯ ದೃಷ್ಟಿಯಿಂದ ನಾನು ತಿಳಿದ ಪ್ರಕಾರ, ನಿಮ್ಗೆ ಕಿವಿಗೆ ಹೊಟ್ಟೆ ಮಾಡೋದು ಯಾಕೆ ಅಂತ ಕೇಳಿದ್ರೆ, ನನಗೆ ತಿಳಿದ ಪ್ರಕಾರ ಅದು ಒಂದು ವೈಜ್ಞಾನಿಕವಾದ ಕಾರಣ. ನಿಮ್ಮ ಕಾಯಿಲೆಗಳು ಮತ್ತೊಂದು ಇನ್ನೊಂದು ಬಾರದಿದ್ದ ಹಾಗೆ ಒಂದಕ್ಕೊಂದು ಚಿನ್ನದ ಒಂದು ಸಣ್ಣ ಚೂರು ಈ ಕಿವಿಯಲ್ಲಿ ಇರಬೇಕು ಅನ್ನುವಂಥದ್ದು ಒಂದು ಕಾರಣ ಇದೆ ಅಂತ ಹೇಳ್ತಾರೆ. ಅದು ನನಗೆ ತುಂಬ ಪ್ರಯೋಜನ ಆಗಿದೆ. ನಾನು ಅದನ್ನು ಹಾಕ್ತೇನೆ ಸೊಂಟಕ್ಕೆ ಬೆಳ್ಳಿ ನ್ಯಾವಳ, ಮೊದಲು ಹಾಕ್ತಿರಲಿಲ್ಲ, 20-25 ಹಾಕ್ತಿದ್ದಿತ್ತು. ಆ ಒಂದು 30-35 ವರ್ಷ ಎಂಥದ್ದು ಹಾಕಲ್ಲ, ಈಗ ಪುನಃ ವಾಪಸ್. ಅಂದ್ರೆ ನಾನೀಗ ನಮ್ಮ ಅಮ್ಮ ಅಪ್ಪಯ್ಯ ನಮ್ಮ ಅಜ್ಜ ಅಜ್ಜಯ್ಯ ಹೆಂಗ್ ಬದುಕಿರ ಹಾಗೆ ಬದುಕುದು ನಾನೀಗ, ಬರೀ ಕಾಲಲ್ಲಿ ನಡೆಯೋಕೆ ಪ್ರಯತ್ನ ಮಾಡೋದು ಸಾಧ್ಯ ಆದಷ್ಟು. ಅದ್ರ ಮೇಲೆ ನ್ಯಾವಳ, ಟಿಕ್ಕಿ, ಮುಂಡ, ಪಂಜಿ, ಮತ್ತೆ ಬಿಳಿ ಅಂಗಿ, ಹಣೆಗೊಂದು ಹುಂಡ ದೇವರದ್ದು ಕುಂಕುಮ ಇಟ್ಕೊಳ್ಳೋದು ಪ್ರಸಾದ, ಇದೆಲ್ಲ ನಾನೀಗ ನಾನು 20-25 ಹೆಂಗಿದ್ದೆ ಹಾಗೆ ಆಗಿದ್ದೆ. ಈಗ ಊಟ ತಿಂಡಿಲೂ ಅಷ್ಟೇ, ಆದಷ್ಟು 20-25 ನಮ್ಮ ದಡಮ್ಮ ನಮ್ಮ ಅಮ್ಮ ಎಲ್ಲ ಮಾಡಿ ಕೊಡ್ತಂತ ತಿಂಡಿ ಊಟ, ಅದೇ ನಂಗೆ ಆಸಕ್ತಿ ಬರ್ತಾ ಇದೆ. ಯಾವುದೇ ರೀತಿಯ ಹೊಸ ಅಲೆಯ ಊಟ ತಿಂಡಿಗಳನ್ನು ನಾನು ಇಷ್ಟಪಡೋದಿಲ್ಲ. ಅದು ನಾನು ಡೆಲ್ಲಿದ್ದಾಗಲೂ ಹೆಚ್ಚು ಮಾಡಲಿಲ್ಲ. ನಾನು ಈ ನೂಡಲ್ಸ್ ಪಿಜ್ಜಾ ಅವೆಲ್ಲ ನಾನು ತಿಂದದ್ದೇ ಇಲ್ಲ, ತಿನ್ನೋದೂ ಇಲ್ಲ. ಐಸ್ ಕ್ರೀಮ್ ಅನ್ನು ಆದಷ್ಟು ಅವಾಯ್ಡ್ ಮಾಡ್ತೇನೆ, ಅನಿವಾರ್ಯದಲ್ಲಿ ತಿಂದಿರ್ಬೋದು ಬಿಟ್ರೆ ಅದೆಲ್ಲ ನಾನು ಮೊದಲಿಂದ ಅವಾಯ್ಡೇ ಮಾಡಿದ್ದೇನೆ. ಜೀರೋ.
1: ಇದು ಮರಳಿ ಮಣ್ಣಿಗೆ ಕತೆ ಅಲ್ದ ಸರ್, ಸಕಾರಾಮ ಸೋಮಯ್ಯಜಿ ಅವರ ಮರಳಿ ಮಣ್ಣಿಗೆ ಕತೆ. ಆಕ್ಚುಲಿ ಅವರು ಎಂತಕ್ಕೆ ಊರಿಗೆ ಬಂದ್ರು, ಊರಿಗೆ ಬಂದ ಮೇಲೆ ಯಾವ ರೀತಿ ಬದುಕ್ತಾ ಇದ್ದಾರೆ ಈಗ, ಆ ಬದುಕಿನಲ್ಲಿ ಅವ್ರಿಗೆ ಸಾರ್ಥಕತೆ ಕಾಣ್ತಿತ್ತು. ಮೋಸ್ಟ್ಲಿ ಅವ್ರು ಇಷ್ಟು ವರ್ಷ ಬದುಕಿದ್ದಕ್ಕಿಂತ ಈ ಕೆಲ ವರ್ಷಗಳಿಂದ ಊರಲ್ಲಿ ಇದ್ದು ಬದುಕ್ತಾ ಇದಾರಲ್ಲ, ಅದರಲ್ಲಿ ಸಿಗ್ತಾ ಇರೋ ಆತ್ಮತೃಪ್ತಿ ಸಾರ್ಥಕತೆ ಬಹುಶಃ ಬೇರೆಲ್ಲೂ ಅವ್ರಿಗೆ ಸಿಕ್ಕಿರ್ಲಿಕ್ಕೆ ಇಲ್ಲ ಅನ್ಸುತ್ತೆ. ಅಷ್ಟೆಲ್ಲ ಊರನ್ನ ಕಂಡು ಎಷ್ಟೋ ಊರಿನ ನೀರು ಕುಡ್ದ, ಈಗ ನಮ್ಮೂರಿದೆ ಸೀತಾನದಿ ನೀರು, ನಮ್ಮೂರಿದೆ ಬಾಮಿ ನೀರು ಕುಡ್ದು ನಮ್ಮೂರನ್ನಲ್ಲೇ ಇಪ್ಪದ, ಅದೇ ಗಾಳಿ, ಅದೇ ನೆಲ, ಅದೇ ಪರಿಸರ, ಅದೇ ಪ್ರಕೃತಿ, ಅದೇ ದೇವಸ್ಥಾನ ಅಲ್ಲ, ಭಾರಿ ಖುಷಿಯಲ್ಲಿದ್ದಾರಂತ.
0: ಭೂಮಿ ಉರುಟಿತ್ತು ಅಂಬುದಕ್ಕೆ ಇದೇ ಸಾಕ್ಷಿ. ಹುಟ್ಟಿದಲ್ಲಿಗೆ ವಾಪಸ್ ಬಂದಿದ್ದೇನೆ, ಅದೇ ನಮ್ಮನೆ ಆಯ್ಕಂತ ಇದೇನು. ನಾ ಎಲ್ಲೆಲ್ಲ ತಿರುಗಿರು ಇವ್ರು ಹೇಳಿದಂಗೆ ನಂಗೆ ಬೇರೆ ಎಲ್ಲೂ ಇರ್ಲಾಕಿದ್ದಿತ್ತು. ಬೆಂಗಳೂರಲ್ಲೇ ಮನೆ ಮಾಡ್ಕೊಂಡು, ಡೆಲ್ಲಿಲ ಮನೆ ಮಾಡ್ಕೊಂಡು, ಯಾವ ನಮ್ಮನೆ ಇರೋಕಿದ್ದೇನು. ಆದ್ರೆ ನನ್ನನ್ನು ಅದು ಇಲ್ಲಿಗೆ ಎಳ್ಕೊಂಬಂದು ಅದು ನನ್ನ ಸೌಭಾಗ್ಯ ಅಂತ ನಾನು ಅನ್ಸ್ಕೊಳ್ತೇನೆ. ಮತ್ತೆ ಆರೋಗ್ಯ ದೃಷ್ಟಿಯಿಂದ ಮತ್ತೆ ಮಾನಸಿಕವಾಗಿ ಬೆಳೆಯೋ ದೃಷ್ಟಿಯಿಂದ ಇವ್ರು ನೀವು ಹೇಳ್ದಂಗೆ ನನಗೆ ನಿಜವಾಗಿ ಈ ಕಳೆದ 5 ವರ್ಷದಲ್ಲಿ ನಾನು ತುಂಬಾ ಬೆಳೆದಿದ್ದೇನೆ. ತುಂಬಾ ಸಂತೃಪ್ತಿ ಜೀವನ, ಆರೋಗ್ಯಕರವಾದ ಸಂತೃಪ್ತಿ ಜೀವನ. ಯಾರು ಹಂಗಿಲ್ಲ, ಯಾರಿಗೊಂದು ನಾನು ಅನಾವಶ್ಯಕವಾಗಿ ಯಾರಿಗೆ ಏನು ಉಪದೇಶ ಕೊಡೋಕೆ ಹೋಗುದಿಲ್ಲ. ಹಾಗಂತ ನನ್ನ ಹತ್ರ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಬರ್ತಾರೆ, SLC ಆದ್ಕೊಳ್ಳೆ, PUC ಆದ್ಕೊಳ್ಳೆ, ಇವನನ್ನ ಯಾವ ಲೈನಿಗೆ ಕಳಿಸೋದು, ಇವಳಿಗೆ ಏನ್ ಮಾಡೋದಂತ, ಅದಕ್ಕೆಲ್ಲ ನಾನು ನಿಮ್ ತಿಳಿದದ್ದು ಹೇಳ್ತೇನೆ. ಮತ್ತೆ IAS IPS ಬರೆಯುವ ಮಕ್ಕಳಿಗೆ ನಾನು ಸ್ವಲ್ಪ ಗೈಡೆನ್ಸ್ ಕೊಡ್ತೇನೆ, ಎನ್ಕರೇಜ್ ಮಾಡ್ತೇನೆ. ಅವ್ರಿಗೆ ಡೆಲ್ಲಿ ಅವ್ರಿಗೆ ಬೇಕಾದಂತ ಪುಸ್ತಕ ಏನಾದ್ರು ಬೇಕಿದ್ರೆ ನಾನು ತರಲಿಕ್ಕೆ ಪ್ರಯತ್ನ ಪಟ್ಟು ತಂದು ಕೊಟ್ಟಿದ್ದೇನೆ ಒಂದ್ 2-3 ಮಕ್ಕಳಿಗೆ.
1: ಇದನ್ನೆಲ್ಲ ಸೂಪರ್. ಬಹುಶಃ ಸಕಾರಾಮ ಸೋಮಯ್ಯಜಿ ಅವರ ಈ ಮಾತುಗಳನ್ನ ರೆಕಾರ್ಡಿಂಗ್ ಮಾಡ್ರಿ, ಇನ್ನೊಂದು ಸುಮಾರು ಎಪಿಸೋಡ್ಗಳೇ ಹೋಗ್ಬಹುದು. ಆದ್ರೆ ಅವರ ಅನುಭವದ ಮಾತಿತ್ತಲ್ಲ, ನಿಜವಾಗ್ಲೂ ಕೇಂಬುಕ್ಕೆ ರೋಮಾಂಚನವನ್ನೇ ಉಂಟು ಮಾಡಿದ ಸರ್ ನಮ್ಗೆ. ತುಂಬಾ ಧನ್ಯವಾದಗಳು ನಿಮ್ಗೆ. ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದು ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತಾಡಿದಿತ್ತಲ್ಲ, ನಾವು ಧನ್ಯರಾದವು. ಥ್ಯಾಂಕ್ ಯು ಸೋ ಮಚ್.
0: ಹೆಚ್ಚು ನನಗೂ ಒಂದು ಅವಕಾಶ ಕೊಟ್ರಿ ನೀವು, ಅದಕ್ಕಾಗಿ ನಿಮ್ಗೆ ತುಂಬಾ ಧನ್ಯವಾದ. ಇದರ ಹಿಂದೆ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ನನಗೆ ಇದಕ್ಕೆಲ್ಲ ಕಾರಣಕರ್ತಗಳು ನನ್ನ ಅಮ್ಮ ಅಂತ ಹೇಳ್ತೇನೆ. ಹೆಚ್ಚು ಓದಿದವರಲ್ಲ ಅವರು, ಆದರೆ ಬೇಳೂರಿನವರವರು. ಅವರದ್ದು ಭಾಳ ಒಳ್ಳೆ ನನಗೆ ತಿಳುವಳಿಕೆ ಹೇಳಿದ್ಲು ಅವಳು. ನಾನು ಜೇನಿಗೆ ಹೋಪತಿಗಳು ನಂಗೆ ಹೇಳಿದ್ಲು, ಮಗ ನಿಂಗೆ ಅಲ್ಲಿ ಹೊರ ಕೂಡಲೇ ಸಿಗರೇಟ್ ಸೇದಕ್ಕೆ ಸರಾಯಿ ಕುಡಿಯೋಕ್ಕೆಲ್ಲ ಒತ್ತಾಯ ಮಾಡ್ತಾರೆ, ನೀನು ಹೇಳಿಬಿಡು, ನೀನು ಅಮ್ಮನಿಗೆ ಭಾಷೆ ಕೊಟ್ಟು ಬಂದಿದ್ದೆ ಅಂತ ಹೇಳ. ಹಂಗಪ್ಪ ನಿಂಗೆ ಯಾರು ಒತ್ತಾಯ ಮಾಡೋದಿಲ್ಲ ಅನ್ಕೊಂಡು ಅವಳೊಂದು ಒಳ್ಳೆ ಒಂದು ಐಡಿಯಾ ಕೊಟ್ಲು. ಹಂಗಾಗಿ ಯಾವುದಕ್ಕೂ ನಮ್ಗೆ ಹೋಪ್ ಕಾಯಲು ಇಲ್ಲ, ಅದಕ್ಕೂ ನಾವು ಬಲೆ ಬೀಳಲಿಲ್ಲ. ಅಮ್ಮ ಅದೊಂದು ಗಟ್ಟಿ ಹೇಳಿಕೊಟ್ಲು. ಒಂದು ಇನ್ನೊಂದು ಎಲ್ಲ ವಿಚಾರದಲ್ಲೂ ಅವ್ರ ಕೆಲವು ಮಾತುಗಳು ನಮ್ಗೆ ಜೀವನದಲ್ಲಿ ತುಂಬಾ ಅವಳು ಹೇಳಿದ ಮಾತು ನಮ್ಗೆ ಅನುಭವಕ್ಕೆ ಬರ್ತಾ ಇದೆ. ಅಂತ ಹೇಳಿದ್ರೆ ನಾವು ಕರೆಕ್ಟ್ ಇದ್ರೆ, ನಮ್ಮ ಆತ್ಮ ಕರೆಕ್ಟ್ ಇದ್ರೆ ನಮಗೆ ತೃಪ್ತಿ ಸಿಗ್ತದೆ. ನಮಗೆ ಯಾವುದು ಕರೆಕ್ಟ್ ಇಲ್ಲದಿದ್ರೆ ನಾವೇ ಏನೇನೋ ಯೋಚನೆ ಮಾಡ್ಕೋರೆ ನಮ್ಗೆ ಏನು ಪ್ರಯೋಜನ ಇಲ್ಲ ಅಂತ ಅವ್ರದ್ದು ಆ ಸ್ಪಷ್ಟ ನಿಲುವು ಇದಿತ್ತು. ಅದು ನಂಗೆ ತುಂಬಾ ಹೆಲ್ಪ್ ಆಯ್ತು. ಎಲ್ಲ ಕಡೆಯಲ್ಲೂ ಹೋದಲ್ಲಿ ಬಂದಲ್ಲೆಲ್ಲ ನಮ್ಮ ಅಮ್ಮ ನಮ್ಮೊಟ್ಟಿಗೆ ಇದ್ದಂಗೆ ಅನಿಸ್ತಾ ಇದ್ದಿತ್ತು. ತುಂಬಾ ವರ್ಷ ಇದ್ದಿದ್ರು ಅವ್ರು, ಇತ್ತೀಚೆಗೆ ಇಲ್ಲ. ಇಲ್ದಿದ್ರು ನಂಗೆ ಅಮ್ಮನಿಂದ ತುಂಬಾ ಪ್ರಯೋಜನ ಇದೆ.
1: ಎಸ್ ಕೇಳಿದ್ರೆ ಕಾಣಿ ಎಂಥ ಒಂದು ಒಳ್ಳೆ ಕತೆ, ಇನ್ಸ್ಪೈರಿಂಗ್ ಸ್ಟೋರಿನ ನಾವು ಕೇಳಿದ್ದು. ಎಲ್ಲೂ ಆದ್ರೂ ನಮ್ಮತನ ನಮ್ಗೆ ಗೊತ್ತಿದ್ರೆ ನಾವು ಎಲ್ಲೂ ಹಾಳಾತಿಲ್ಲ, ಯಾವ ಊರಿಗವರು. ಎಷ್ಟು ಒಳ್ಳೆ ಒಂದು ಸಂದೇಶ ಇರುವಂತಹ ಮಾತು ಸರ್. ಥ್ಯಾಂಕ್ ಯು ಸೋ ಮಚ್. ಕೇಳುಗ್ರೆ ನಾವು ಹೋಯ್ ಬತ್ತ ಮತ್ತೆ ಸಿಕ್ತ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ಯಕ್ಷ ಸಮಾಗಮದಲ್ಲಿ. ಹೌದು, ಇವತ್ತು ಯಕ್ಷ ಸಮಾಗಮ ಬಾರಿ ಗೊಡ್ಜ್ ಗೊಡ್ಜ್ ಗೊಡ್ಜಿತ್ತೆ ಅಂತಕ್ಕಂಥ ಕೇಂದ್ರ ನಮ್ಮೊಟ್ಟಿಗೆ ಈಗಿನ ವಿದ್ಯಾರ್ಥಿಗಳು, ಈಗಿನ ಯಂಗ್ಸ್ಟರ್ಸ್, ಈಗಿನ ಯುವ ಜನರೆಲ್ಲ ಯಕ್ಷಗಾನ ಅಂದ್ರೆ ತುಂಬಾ ಜನಕ್ಕೆ ಇಷ್ಟವೇ. ನಮ್ಮ ಬದಿಯರಿಗಂತೂ, ನಮ್ಮ ಕುಂದಾಪುರ ಬದಿಯರಿಗಂತೂ ಆಟ ಅಂದ್ರೆ ಸಾಕು. ಚಂಡಿ ಶಬ್ದ ಓಲ್ ಕೇಂದ್ರೆ ಇಲ್ಲೆಲ್ಲ ಹಸಿ ಚಂಪೆ ಎಲ್ಲ ಚೆಂಚ್ಕೊಂಡು ಹೊರಟಾಗಿರತ್ತ, ಅಷ್ಟು ಪ್ರೀತಿ. ಆದ್ರೆ ಈಗಿನ ದಿನದಲ್ಲಿ ಯಕ್ಷಗಾನ ಕೂಡ ಒಂಥರ ಟ್ರೆಂಡ್ ಟ್ರೆಂಡ್ ಟ್ರೆಂಡ್ ಅನ್ಸುತ್ತೆ. ಒಂದು ಭಾಗವತರು ಒಂದು ಪದ್ಯ ಹಾಡ್ರೆ ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ರೆ ಎಷ್ಟು ಜನ ಕಾಂತಾರೆ. ನಮ್ಗನ್ಸು ಯಕ್ಷಗಾನ ಇಷ್ಟು ಕಾಂತಾರೆ ಅಂತ, ಆಕ್ಚುಲಿ ಕಾಂತರು. ಆತರ ಟ್ರೆಂಡ್ಗಳು ತುಂಬಾ ಇದಾವೆ. ಈಗ ಆ ಟ್ರೆಂಡ್ಗಳನ್ನ ಹುಟ್ಟು ಹಾಕಿರೋರೆ ಇವತ್ತು ನಮ್ಮ ಯಕ್ಷ ಸಮಾಗಮದಲ್ಲಿ ಇವತ್ತು ಇಪ್ಪದ ಈಗಿನ ಯುವ ಜನರು. ಈ ಯಕ್ಷಗಾನ, ಈ ಆಟ, ಈ ಪ್ರಸಂಗ, ಈ ಭಾಗವತರು ಇದ್ದಲ್ಲ ಹೊಯ್ಕೆ ಅಂತ. ಒಂದಾನೊಂದು ಕಾಲದಲ್ಲಿ ಕಾಳಿಂಗ ನೋಡ್ರು ಭಾಗವತಿಕೆಗಿದ್ರಂದ್ರೆ ಎಲ್ಲರೂ ಅಷ್ಟೂ ಅಂಬರು, 9,000 10,000 ಎಷ್ಟೋ ಆತರ ಕತೆ ಹೇಳ್ತಾರ. ಇಷ್ಟಪ್ಪ ಜನ ಬಂದು ಕೂಕೊಂಡು ಆ ರೀತಿಯಲ್ಲಿ ಯಕ್ಷಗಾನ ಕಾಮಂತ ದಿನಗಳು. ಇವತ್ತು ಮನೋರಂಜನೆ ಇಷ್ಟಪ್ಪ ಇದ್ರು ಇವತ್ತಿಗೂ ಆಟಕ್ಕೆ ಹೋತ್ರ. ಒಂದು ಪ್ರಸಂಗ ಅಂದ್ರೆ 3,000 4,000. ಅರೆ ಹ್ಯಾಂಗ್ ಅಂತಕೇಂದ್ರೆ, ಒಂದು ಪ್ರಸಂಗದ ಕಥೆ, ಇನ್ನೊಂದು ಅದ್ರ ಭಾಗವತರು. ಅದನ್ನೇ ಹೇಳಕ್ ಹೋತಿಪ್ಪದ್ ನಾನು. ಇವತ್ತಿನ ಯಕ್ಷ ಸಮಾಗಮದಲ್ಲಿ ನಮ್ಮೊಟ್ಟಿಗೆ ಅತಿಥಿಯಾಗಿರುವವರು ಗಣೇಶ ಆಚಾರ್ಯ ಬಿಲ್ಲಾಡಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗಿದ್ರಿ ಗಣೇಶ ಆಚಾರ್ಯ ಅವರ?
1: ಚೆನ್ನಾಗಿದೆ.
0: ಹುಷಾರಿದ್ರ್ಯಾ? ಓಕೆ. ಆಕ್ಚುಲಿ ನಾ ಗಣೇಶ ಆಚಾರ್ಯ ಅಂದ್ರೆ ಎಷ್ಟು ದೊಡ್ಡವರು ಅಂತ ಅನ್ಕೊಂಡಿದ್ದೆ. ನಾವು ಭಾಗವತರನ್ನ ರಂಗಸ್ಥಳದಲ್ಲಿ ಕಾಂಬತ್ತಿಗೆ ಅದೊಂದು ಕಾಂಬುದೊಂದು ಬೇರೆ ಇರುತ್ತ. ಆದ್ರೆ ಕಡೆ ಕಾಂಬತ್ತಿಗೆ 27 ವರ್ಷದ ತರುಣ ಗಣೇಶ್ ಆಚಾರ್ಯ ಬಿಲ್ಲಾಡಿ ಅವರು. ನನ್ ಕುತೂಹಲ ಎಂತಂದ್ಕೇಂದ್ರೆ, ಗಣೇಶ್ ಆಚಾರ್ಯ, ಈಗ ನೀವು ಈ ಯಕ್ಷಗಾನನ ಯಾವ ವಯಸ್ಸಿಂದ ಕಲಿಕಂದು ಅಂದ್ಕಂಡ್ರಿ? ಕೊಲುಕು ಆದ್ದಲ್ಲ, ನಾನು ಆಟಕ್ಕೆ ಹೋಯ್ಕ ನಾನು ಕಲಿಕಂತ ಯಾವ ವಯಸ್ಸಿಂದ ಅಂದ್ಕಂಡ್ರಿ?
1: ನಾನು ಕೇಂದ್ರಕ್ಕೆ ಸೇರಿದ್ದು 2012.
0: ಓಕೆ. ಅಷ್ಟು ನಿಮ್ಗೆ ಎಷ್ಟು ವರ್ಷ?
1: ಈಗ ಒಂದು 15 ವರ್ಷ ಆಗಿರ್ಬೋದು.
0: 15 ವರ್ಷದ
1: ಆವಾಗ ಹಂಗಾರಕಟ್ಟೆ ಕೇಂದ್ರಕ್ಕೆ ನನ್ನ ಮಾವನಾದ ಎಳ್ಳಂಪಲ್ಲಿ ಜಗನ್ನಾಥಾಚಾರ್ಯ ಅಂತ ಸೇರಿಸಿದ ಕೇಂದ್ರ
0: ಯಕ್ಷಗಾನ ಕಲಾ ಕೇಂದ್ರ ಹಂಗಾರಕಟ್ಟೆ.
1: ಅಲ್ಲಿ ನಾನು 2 ವರ್ಷ ಕೇಂದ್ರದಲ್ಲಿ ಶಾಲೆ ಹೋಗ್ತಾ, ನಿಮ್ಮ ಸಾಸ್ತಾನ ಗುಣ್ಮಿ, ಅಲ್ಲಿ ಆ ಶಾಲೆಗೆ ಹೋದ.
0: ನೀವು ಗುಣ್ಮಿ ಶಾಲೆಗೆ ಹೋದ? ನಾನು ಅದೇ ಶಾಲೆಗೆ ಹೋದ.
1: ಅಲ್ಲಿ ಹೋಗ್ತಾ ಕೇಂದ್ರದಲ್ಲಿ ಉಳಿತಾ, ಅಲ್ಲೇ
0: ಕೇಂದ್ರದಲ್ಲಿ ಉಳ್ಕೊಂಡೆ ನೀವು ಯಕ್ಷಗಾನ ಕಲ್ತವ್ರು. ಅದು ಕಲಿಯೋದಾಯ್ತಲ್ಲ, ನೀವೊಂದು ಏಜ್ ಅಲ್ಲಿ ಡಿಸೈಡ್ ಮಾಡ್ತ್ರಿ ಗೊತ್ತಾ, ನೀವು ಆಟ ಕಾಂತ ಕಾಂತ ನೀವು ಒಂದು ಇನ್ಸ್ಪೈರ್ ಆಗ್ಬಿಡ್ತ್ರಿ. ಒಂದಿನ ನಾನು ಭಾಗವತ ಆಯ್ಕ, ಒಂದಿನ ನಾನು ವೇಷ ಹಾಕಕ್ಕ, ಒಂದು ದಿನ ನಾನು ಚಂಡೆ ಬಡಿ, ಇದು ಆ ತರದೊಂದು ಕನಸು ಬಂದ್ಬಿಡುತ್ತೆ. ನಿಮ್ಗದ್ ಯಾವ ವಯಸ್ಸಲ್ಲಿ ಬಂತು?
1: ಅದು ನನ್ಗೆ ಕೇಂದ್ರದಲ್ಲಿ ಇರುವಾಗ, ಕೇಂದ್ರದಲ್ಲಿ ನಾನು ಆವಾಗ ನಗರ ಸುಬ್ರಹ್ಮಣ್ಯಾಚಾರ್ಯ ಪದ್ಯಗಳೆಲ್ಲ ಕೇಳ್ತಿದ್ದೆ. ಅವ್ರ ಪದ್ಯ ಎಲ್ಲ ಕೇಳಿ ನಾನು ಇನ್ಸ್ಪೈರ್ ಆದ್ರು. ಜನಸಾಗರ್ ರಾಘವೇಂದ್ರಾಚಾರ್ಯರು, ರಾಘವೇಂದ್ರ ಮೇಯರ್ ಹಾಲೇಡಿ, ನಾವು ಹೆರಂಜಾರ್ ಗೋಪಾಲಗಣಿಗಳು, ಇವ್ರ ಪದ್ಯ ಎಲ್ಲ ತುಂಬಾ ಕೇಳಿದೆ. ಇವರಾಗಿ ಭಾಗವತಿ ಆಗ್ಬೇಕು, ಕೇಂದ್ರದಲ್ಲಿ ಇರುವಾಗಲೇ ನಾವು ಅಭ್ಯಾಸ ಮಾಡ್ತಿರುವಾಗಲೇ ಇವರಾಗಲೇ ಒಂದು ಭಾಗವತಿ ಆಗ್ಬೇಕು, ಅವರಾಗಲೇ ಆದಿದ್ರು ಸ್ವಲ್ಪ ಟ್ರೈ ಮಾಡ್ಬೇಕು,
0: ಟ್ರೈ ಮಾಡ್ಕಂತ. ಅದು ಇಲ್ಲೊಂದು ಪ್ರಶ್ನೆ ಬರ್ತದೆ ಎಂತಂದ ಕೇಂದ್ರೆ, ನೀವು ಕೇಂದ್ರದಲ್ಲಿ 20ಗೆ ನಿಮ್ಗೆ ಈ ತರ ಆಸೆ ಬಂದದ್ದು, ಆದ್ರೆ ನೀವು ಕೇಂದ್ರಕ್ಕೂ ಆದ್ಯಂತಕ್ಕೆ?
1: ಕೇಂದ್ರಕ್ಕೆ ಹೋಗಿದ್ದು ನಾನು ಶಾಲೆಯಲ್ಲಿ ಇರುವಾಗ, ಭಜನೆ ಹೇಳುದು, ಭಾವಗೀತೆ ಇದೆಲ್ಲ ಹೇಳುವ ಹವ್ಯಾಸ ಇದ್ದಿತ್ತು.
0: ಆಗಲಿಕ್ಕೆ
1: ಶಾಲೆಗೆ ಹೋಗ್ತಾನೆ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸುವುದು. ಶಾಲೆಯಲ್ಲಿ ನಾವು ಬೇಸಿಗೆ ರಜೆ ಸಿಕ್ಕಿದಾಗ ಎಳ್ಳಂಪಳ್ಳಿ ಜಗನ್ನಾಥಾಚಾರ್ಯ ಅಂತ ಹೇಳಿ ಮಾವ ಅವರು, ಅವ್ರ ಮನೆಗೆ ಹೋದಾಗ ಭಜನೆ ಮಾಡುದ ಸಂಸ್ಕೃತಿಯಲ್ಲಿ ಇದೆ, ಅವಾಗ ಇರ್ತಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿ. ಅಲ್ಲಿ ಭಜನೆ ಮಾಡುದು, ನನ್ನ ಸ್ವರ ನೋಡಿ ಅವರೇ ನನ್ನ ಕೇಂದ್ರಕ್ಕೆ ಸೇರಿಸಿದ್ರು.
0: ಓ, ನಿಮ್ ಮಾವಂಗ ಅನ್ಸ್ತು, ನನ್ನ ಅಳಿಯ ಒಬ್ಬ ಒಳ್ಳೆ ಭಾಗವತ ಆಪುಕು ಸಾಕಂತ ಅಲ್ದ
1: ಸರ ಅಂದ್ರೆ ಕರೆಕ್ಟ್ ಶ್ರುತಿಗೆ, ಶ್ರುತಿಯಲ್ಲಿ ಪದ್ಯ ಹೇಳ್ತಿರೋದ್ ನೋಡಿ ಭಾಗವತಿ ಆದ್ರೂ ಆಗ್ಬಹುದು ಅಂತ ಹೇಳಿ ನನ್ನ ಕೇಂದ್ರಕ್ಕೆ ಸೇರಿ. ನನ್ಗೆ ಆವಾಗಲೇ ಯಕ್ಷಗಾನ ಇಂಟ್ರೆಸ್ಟ್ ಇದ್ದಿತ್ತು.
0: ಚಣಕಿಪದಿಗೆಲ್ಲ ಚಂಡಿ ಶಬ್ದ ಕೇಂದ್ರ ಕೂಡ ಆಟಕ್ಕೆ ಓಡ್ತಿದ್ರಿಯಾ?
1: ನಮ್ ಕಡೆ ಮಂದರ್ ತಿಮ್ಮಳ ಆಟ ಜಾಸ್ತಿ,
0: ಹೆಚ್ಚು
1: ಮಂದರ್ ತಿಮ್ಮಳ ಆಟ.
0: ಓಕೆ.
1: ಎಕ್ಸಾಮ್ ದಿನವೂ ಆಟಕ್ಕೆ ಹೋಗುದು
0: ಇತ್ತ
1: ಇತ್ತಿತ್ತು.
0: ಅಲ್ಲ, ನೀವು ಓದಿದ್ರಲ್ಲಿ ಹೆಂಗಿದ್ದೀರಿ ಆಗ?
1: ಓದೋದೇ ಸ್ವಲ್ಪ ಡಲ್ ಇದ್ದಿದ್ದು, ಯಕ್ಷಗಾನ ಇಂಟ್ರೆಸ್ಟ್ ಜಾಸ್ತಿ ಇದ್ದಿತ್ತು.
0: ಸ್ವಲ್ಪ ಡಲ್ ಅಂದ್ರೆ ಎಷ್ಟು ಡಲ್? ಇದು ಯಾಕೆ ನಾ ಕೇಂತ ಅಂದ್ಕೇಂದ್ರೆ, ಎಷ್ಟೋ ಮಕ್ಳು ಓದಿದ್ರಲ್ಲಿ ಡಲ್ ಇರ್ತಾರೆ, ಅಲ್ಲಿಗೆ ಅವ್ರ ಭವಿಷ್ಯ ಮುಗ್ದೋಯ್ತಂತ ಅಲ್ಲ, ಅವ್ರದ್ ಬೇರೆ ಯಾವ್ದು ಪ್ರತಿಭೆ ಇರುತ್ತೆ, ಸುಪ್ತವಾಗಿರುತ್ತೆ, ಗುಪ್ತವಾಗಿರುತ್ತೆ, ಅದಕ್ಕೆ ಅವರು ಫೋಕಸ್ ಮಾಡ್ರೆ ಅವರು ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು ಅಂತ. ನೀವೇ ಅದಕ್ಕೆ ಉದಾಹರಣೆ. ಓದೋದ್ರಲ್ಲಿ ಅಷ್ಟೇನಿರ್ಲಿಲ್ಲ ಅಂತ ಹೇಳುವ ನೀವು, ಬಟ್ ನೀವು ಭಾಗವತಿಕೆಯಲ್ಲಿ ಯಾವ ಮಟ್ಟಕ್ಕೆ ಹೊರಿಕಾಣಿ? ಅಲ್ಲ. ಸೊ ಎಲ್ಲೋ ಒಂದ್ ಕಡೆ ಡೌನ್ ಇದು, ಇನ್ನೊಂದೆಲ್ಲೋ ಒಂದ್ ಕಡೆ ಅಪ್ ಇರುತ್ತ ಅಂತ ಹೇಳ್ಕೊಂಡ. ಓಕೆ, ಸೊ ಕೇಂದ್ರಕ್ಕೆ ಸೇರಿ ಎಷ್ಟು ಟೈಮ್ ಕೇಂದ್ರದಲ್ಲೇ ಇದ್ದೀರಿ ನೀವು?
1: 2 ವರ್ಷ ಕೇಂದ್ರದಲ್ಲಿ.
0: ಎಂತಲ್ಲ ಮಾಡ್ರಿ, ಎಂತಲ್ಲ ಕಲಿತಿದ್ರಿ ನೀವು ಕೇಂದ್ರದಲ್ಲಿ?
1: ಕೇಂದ್ರದಲ್ಲಿ ಹೆಜ್ಜೆ, ಭಾಗವತಿಗೆ. ನಮ್ಗೆ 2 ವರ್ಷ ಪ್ರೀತಿಯಿಂದ ಕಂಡವರು ಐರೋಡಿ ರಾಜಶೇಖರ್ ಒಬ್ಬರು,
0: ರಾಜ್ ಹೆಬ್ಬಾರ್ ಅವರು,
1: ನಿಮ್ಗೆಲ್ಲ ಪರಿಚಯ ಇದ್ದವರು.
0: ಹೌದು, ತುಂಬಾ ಪ್ರೀತಿಯಿಂದ ಕಾಂತ್ರಲ್ಲ ಅವ್ರ ಮನೆಂಗ, ಆಲ್ಮೋಸ್ಟ್ ಮನೆಂಗಿದ್ದಂಗೆ.
1: ಹಂಗೆ ಸ್ಟ್ರಿಕ್ಟ್ ಇದ್ದರು,
0: ಮತ್ತಿರ್ಕಲ್ಲ,
1: ತುಂಬಾ ಶಿಸ್ತು ಕಲ್ತಿದ್ದೆ ಅವ್ರ ಹತ್ರ. ಗುರುಗಳಾಗಿ ಸದಾನಂದ ಇದ್ದಾಳು, ಹೊಸಳ ಉದಯ್ ಕುಮಾರ್ ಅವರು ಇದ್ರು ಅವಾಗ ಭಾಗವತಿಯಲ್ಲಿ. ಅವಾಗ ಹೆಜ್ಜೆಗೆ ಅಂಜೆಗಡಿ ಅವ್ರು ಬರ್ತಿದ್ರು.
0: ಓಕೆ,
1: ಚಂಡೆಗೆ ಶಿವ ಕೋಟೆ ಶಿವಣ್ಣ ಬರ್ತಿತ್ತು.
0: ಅಲ್ಲ, ನಿಮ್ಗೆ ಮಾವ ಅಂದ್ಕೊಂಡ್ರು ನನ್ನ ಅಳಿಯ ಒಬ್ಬ ಒಳ್ಳೆ ಭಾಗವತಿಕೆ ಮಾಡಬಹುದಂತ, ನಿಮ್ಗೆ ಯಾವಾಗ ಅನಿಸ್ತು? ಈಗ ನೀವು ಹೆಜ್ಜೆ ಕಲ್ತ್ರಿ, ನೀವು ಹೆಜ್ಜೆ ಕಲ್ತ್ರಿ, ಬೇರೆ ಎಲ್ಲದೂ ಕಲಿತೀರಿ ಅಲ್ಲಿ ಕೇಂದ್ರದಲ್ಲಿ ಇದ್ದಾಗ, ನೀವು ಎಲ್ಲದನ್ನು ಕಲ್ತ್ಕಂತ್ರಿ ಅಲ್ಲಾ. ಸೊ ನಿಮ್ಗೆ ಭಾಗವತಿಕೆ ನಂಗೆ ಅಡ್ಡಿಲ್ಲ ಅಂತ ಅನಿಸ್ತಾ?
1: ಇಲ್ಲ, ನಾನು ಆಕ್ಚುಲಿ ಕೇಂದ್ರಕ್ಕೆ ಹೋಗಿದ್ದು ವೇಷ ಹೆಜ್ಜೆಗಳಲ್ಲಿ. ನಮ್ಗೆ ಆವಾಗ ಭಾಗವತಿ ಬಗ್ಗೆ ಅಂತ ಗೊತ್ತಿಲ್ಲ, ಆಟ ನೋಡ್ಲಿಕ್ಕೆ ಹೋಗ್ತಿದ್ದ ವೇಷಭೂಷಣ ಇದು ನೋಡ್ಲಿಕ್ಕೆ ಹೋಗ್ತಾ
0: ಜಾಸ್ತಿ ಅಟ್ರಾಕ್ಟ್ ಆಗ.
1: ಭಾಗವತಿ ಬಗ್ಗೆ ಏನು ಗೊತ್ತಿಲ್ಲ. ಅಲ್ಲಿ ಕೇಂದ್ರಕ್ಕೆ ಹೋದಾಗ ಸ್ವರ ಅಭ್ಯಾಸ ಸಹಪಾಸ ಇದು ಮಾಡ್ತಾರೆ.
0: ಓಕೆ,
1: ಇದನ್ನ ನೋಡಿ ಶ್ರುತಿಗೆ ಸರಿಯಾಗಿ ಸೇರ್ತಿರುವಾಗ ಗುರುಗಳು ಹೇಳಿದ್ರು ಭಾಗವತಿ ಕಲಿಬಹುದು.
0: ಸದಾನಂದ
1: ಆಯ್ತಾಳ್ರು ಆಯ್ತಾಳ್ರಿ. ಆವಾಗ ನಂಗೆ ಸಭಾರಕ್ಷಣ ಪಾಠಗಳು ಹೊಸಳ ಉದಯ ಕುಮಾರ್ ಅವರೆಲ್ಲ ಮಾಡಿದ್ರು, ತಾಳಾಭ್ಯಾಸ, ಆಮೇಲೆ ರಾಗಜ್ಞಾನ. ಭಾಗವತ್ಗೆ ಬೇಕಾಗುವುದು ಮೂಲ ರಾಗಜ್ಞಾನ.
0: ಓಕೆ,
1: ಅದೆಲ್ಲ ಗುರುಗಳಾದ ಸದಾನಂದ ಆಯ್ತಾಳ್ರು.
0: ಸೊ ಆ ರಾಗಜ್ಞಾನ ಕಲ್ತಿದ್ದೆ ನೀವು ಅಲ್ಲಿ ಹೋಗಿ?
1: ಹೌದೌದು.
0: ಓಕೆ, ಮೊದ್ಲೇನೋ ಸಂಗೀತದ ಟಚ್ ಎಲ್ಲ ಇರಲಿಲ್ಲ,
1: ಏನು ಗೊತ್ತಿರಲಿಲ್ಲ.
0: ಓಕೆ,
1: ಅದು ರಾಗಜ್ಞಾನ ಆಗ್ಲಿಕ್ಕೆ ಕಾರಣ ಏನಂದ್ರೆ, ಒಂದೊಂದು ಪ್ರಸಂಗ ಅಭ್ಯಾಸ ಮಾಡ್ತಿದ್ವಿ. ಈ ಉದಾಹರಣೆ ಕೃಷ್ಣ ಸಂಧಾನ, ಕೃಷ್ಣ ಸಂಧಾನ ಪ್ರಸಂಗ ತುಂಬಾ ರಾಗಗಳು ಬರ್ತದೆ, ತುಂಬಾ ರಾಗದ ಪದ್ಯಗಳು ಬರ್ತದೆ. ಆ ರಾಗ ಬಂದಾಗ ಅದ್ರ ರಾಗದ ಬಗ್ಗೆ ಎಲ್ಲ ಪರಿಚಯ ಮಾಡಿಸಿ, ಅದ್ರ ಆರೋಹ ಅವರೋಹ ಹೇಗೆ ಅದೆಲ್ಲ ಹೇಳಿಕೊಟ್ಟು ನಮ್ಗೆ ಹೇಳಿಕೊಡ್ತಿದ್ವಿ.
0: ಓ, ಅಲ್ಲಿಂದ ನಿಮ್ದು ರಾಗಜ್ಞಾನ ಬರ್ತಾ ಹೋಯ್ತು. ಕಡಿಗೆ ನಿಮ್ಗೆ ಅನಿಸ್ತಾ ವೇಷ ಹಾಕೊಂಡ್ ಅಂದ್ಕೊಂಡರ್ ನೀವು, ಕಡೆಗಿಲ್ಲ ನಾನು ಭಾಗವತಿಕೆ ಮಾಡ್ಕೊಂಡ್ ಅನಿಸ್ತಾ?
1: ಕಡೆ ವೇಷ ಮಾಡೋ ಪರಿಸ್ಥಿತಿ ಬಂತು.
0: ಬಂತ? ಎಂತಲ್ಲ ವೇಷ ಮಾಡ್ರಿ ನೀವು
1: ಅಂದ್ರೆ, ನಾನು ಕೇಂದ್ರ ಬಿಟ್ಟೆ, ಒಂದು 2 ವರ್ಷ ಕಾರಣಾಂತರದಿಂದ ಕೇಂದ್ರ ಬಿಟ್ಟೆ. ಮುಂದರ್ತಿ ಕಾಲೇಜಿಗೆ ಸೇರಿ, ಪಿಯುಸಿ ಕಾಲೇಜ್.
0: ಅಂದ್ರೆ ಓದ್ಕೊಂಡಿ ಬಿಟ್ರಿ ನೀವು, ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡ್ಕೊಂಡ್ ಟೆಂತ್ ಅನ್ಕ ಅಲ್ಲೇ ಮಾಡಿದ್ರ? ಓಕೆ,
1: ಮನೇಲಿ ಮೇಳಕ್ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಕಾಲೇಜ್ ಹೋಗಿ
0: ಹೋಗಂತ ಹೇಳಿದ್ರು.
1: ಅವಾಗ ಮುಂದರ್ತಿ ಕೇಂದ್ರದಲ್ಲಿ, ಮುಂದರ್ತಿ ದೇವಸ್ಥಾನದಲ್ಲಿ ಊಟದ ವಾರ ಮೇಲ್ಗಡೆ ಯಕ್ಷಗಾನ ಕ್ಲಾಸ್ ಆಗ್ತಿತ್ತು.
0: ಓಕೆ,
1: ಕೆಪಿ ಹೆಗಡೆ ಅವರು ಭಾಗವತಿ ಹೇಳಿಕೊಡ್ತಿದ್ರು. ಕೃಷ್ಣಾಚಾರ್ಯ ಅವರು ಚಂಡೆ ಮೊದ್ಲೆ, ರಮೇಶ್ ಗಾಂಡಿಗರ್ ಅವರು ಹೆಜ್ಜೆ ಎಲ್ಲ ಹೇಳಿಕೊಡ್ತಿದ್ರು. ನಾನು ಕಾಲೇಜ್ ಹೋಗ್ತ, ಕಾಲೇಜ್ ಬಿಟ್ಟ ತಕ್ಷಣ ಅಲ್ಲಿ ಹೋಗ್ತಿದ್ದೆ.
0: ಎಂತ ಓದ್ತಿದ್ರಿ ಆಗ ನೀವು? ಪಿಯು ಓದ್ತಿದ್ರೆ. ಎಂತ ತಕೊಂಡಿದ್ರಿ ಸ್ಟ್ರೀಮ್?
1: ಆರ್ಟ್ಸ್.
0: ಆರ್ಟ್ಸ್ ತಗೊಂಡಿದ್ರಿ.
1: ಅದಾದ್ಮೇಲೆ ನಾನು ಕಾಲೇಜ್ ಬಿಟ್ಟೆ.
0: ಯಾವ ಕಾಲೇಜಿಗೆ ಓದ್ತಿದ್ದೆ?
1: ಮುಂದರ್ತಿ
0: ಪಿಯು ಕಾಲೇಜಿಗೆ. ಕಾಲೇಜ್ ಬಿಟ್ರಿ?
1: ಕಾಲೇಜ್ ಬಿಟ್ಟೆ.
0: ಯಕ್ಷಗಾನ ಸೆಳೆತ ಅಷ್ಟಿತ್ತು.
1: ಹೌದೌದು. ಆಮೇಲೆ ಮತ್ತೆ ಮುಂದರ್ತಿ ಕೇಂದ್ರಕ್ಕೆ ಸೇರಿದೆ ಮಳೆಗಾಲದಲ್ಲಿ. ಕೇಂದ್ರಕ್ಕೆ ಸೇರಿ ಅಲ್ಲಿ ಗುರುಗಳಾದ ಮಹೇಶ್ ಕುಮಾರ್ ಮುಂದರ್ತಿ ಇದ್ರು, ಕೃಷ್ಣಾಚಾರ್ಯ ತಿರುಗಟ್ಟೆ ಅವರಿದ್ರು. ಅವರಿಂದ ಸಾಕಷ್ಟು ಭಾಗವತಿಯ ಸಭಾರಕ್ಷಣ ಎಲ್ಲ ಕಟ್ಟಿ ಅವರಿಂದ ಮತ್ತೆ ಕೇಂದ್ರಕ್ಕೆ ಹೋಗಿ ಅಭ್ಯಾಸ ಮಾಡಿದ್ರಿಂದ ಕಡೆಗೆ ಕೇಂದ್ರ ಮುಗೀತು. ಮೇಳಕ್ಕೆ ಸೇರ್ಬೇಕಂತೇಳಿ, ಭಾಗವತಿ ಸಂಗೀತಕ್ಕೆ ಸೇರ್ಬೇಕಂತೇಳಿ ಅಗ್ರಿಮೆಂಟ್ ಹೋದೆ.
0: ನಿಮ್ಗೆ ಅನ್ಸಿದ್ದು?
1: ಹೌದೌದು.
0: ಇನ್ನು ನಾನು ಹೊಯ್ಲಕ್ಕ ಮೇಳಕ್ಕೆ ಹೊಯ್ಲಕ್ಕ ಅಂತ ಅನ್ಸಿದ್ದು.
1: ಸೇರಿದಾಗ ಸಂಗೀತಗಾರೆಲ್ಲ ಫುಲ್ ಆಗಿತ್ತು, ಅಂದ್ರೆ ಅಗ್ರಿಮೆಂಟ್ ಆಗಿತ್ತು ಆಲ್ರೆಡಿ, ಫಿಕ್ಸ್ ಆಗಿತ್ತು.
0: ಆಗ ನಿಮ್ಮ ಏಜ್ ಎಷ್ಟಿತ್ತು?
1: ಅವಾಗ ಒಂದು 16 ವರ್ಷ
0: ಅಷ್ಟೇ. 16 ವರ್ಷ ಅಷ್ಟೇ ಆಗ?
1: ಹೌದು.
0: ಓಕೆ,
1: 16-17 ಹೀಗೆ. ಆದ್ಮೇಲೆ ಮ್ಯಾನೇಜರ್ ದೇವಸ್ಥಾನ ಸಿಬ್ಬಂದಿ ಹೋಗಿದ್ರು, ಹೇಳಿದ್ರು 1 ವರ್ಷ ವೇಷ ಮಾಡು, ನಿನ್ನ ಎಷ್ಟು ವರ್ಷ ಸಂಗೀತ ಅವಕಾಶ ಕೊಡು ಅಂತ ಹೇಳಿ ಹೇಳಿದ್ರು. ಅದಕ್ಕೆ ನಾನು ಒಪ್ಪದೆ, ನಮ್ಗೆ ಮನಸ್ಸಿದ್ರು ಒಪ್ಪದೆ, ವೇಷ ಮಾಡುದ್ರೆ ಸ್ವಲ್ಪ ಅಲರ್ಜಿ.
0: ಅಷ್ಟು ವೇಷ ಬ್ಯಾಡ ಮಗ ಆಯ್ದು, ಬಣ್ಣ ಎಲ್ಲ ಹಾಕಲ್ಲ.
1: ಹೌದೌದು. ಆಮೇಲೆ 1 ವರ್ಷ ವೇಷ ಮಾಡಿದೆ, ಆವಾಗ ತುಂಬಾ ಸಂಗೀತಕ್ಕೆ ಅವಕಾಶ ಸಿಕ್ಕಿತ್ತು. ವೇಷ ಮಾಡ್ತಿರುವಾಗ ಸಂಗೀತಗಾರ ರಜೆ ಇದ್ದಾಗ ಸಂಗೀತ ಮಾಡೋದು ಹೀಗೆ,
0: ಅದು ಅವಕಾಶ ಸಿಕ್ಕಿತ್ತು. ಈ ವೇಷ ಯಾವ್ದೆಲ್ಲ ಹಾಕ್ರಿ?
1: ವೇಷ ಬಾಲಗೋಪಾಲ, ಕ್ಷೇತ್ರಮತಿ ಪ್ರಸಂಗ ಆದಾಗ ಸ್ತ್ರೀ ವೇಷ, ಒಂದು 5 ಜನ ಸ್ತ್ರೀ ವೇಷ ಬರ್ತದೆ.
0: ಮಂದರ್ತಿ,
1: ನಾಗರತಿ, ನೀಲರತಿ ಹತ್ರಿ ಅವ್ನು ಮಾಡ್ತಿದ್ದೆ. ತುಂಬಾ ವೇಷ ಮಾಡಿದ್ವಿ.
0: ನಿಮ್ಗೆ ಸ್ತ್ರೀ ವೇಷ ಒಳ್ಳೆ ಆಗ್ತೇನೋ ಅಲ್ಲ? ಹಂಗ ಅನ್ಸುತ್ತೆ. ಹೌದು, ಹಾ, ಕೊನೆಗೆ ನೀವು ಒಂದೊಂದು ವೇಷ ಮಾಡ್ಕೊಂಡು ಒಂದ್ ವರ್ಷ ಹಂಗೆ ಕಳೆ, ಮಧ್ಯ ಮಧ್ಯ ಸಂಗೀತದ ಅವಕಾಶ ಸಿಕ್ಕರು ಹೋತಿದ್ರಿ.
1: ಮಂಗಳ ಪದ್ಯ
0: ಹೆಂಗ ಅನ್ಸುತ್ತೆ ಆಗ ಫಸ್ಟ್ ಟೈಮ್? ಈಗ ನಿಮ್ಗೊಂದು ಆಸೆ ಭಾಗವತಿಕೆ ಮಾಡ್ಕಂತ ಹೇಳ್ಕೊಂಡ, ಪ್ಲಸ್ ಅಲ್ಲಿ ಮಧ್ಯ ಮಧ್ಯ ಒಂದೊಂದು ಅವಕಾಶ ಸಿಕ್ತ, ಅಲ್ಲಿ ಹೋದಾಗ ಹೆದರಿಗೆ ಪುಗು ಪುಗು ಆತಿತ್ತ, ಖುಷಿ ಖುಷಿ ಆತಿತ್ತ?
1: ಹೆದರಿಕೆನ ಆಗ್ತಿತ್ತು ಫಸ್ಟ್ ಒಂದು ಒಂದೆರಡು ಬಾರಿ ಹೆದರಿಕೆ ಆಗಿತ್ತು. ಆಮೇಲೆ ಅವಾಗ ಬಿಳುವೆ ಗಣೇಶರು ಸಹಭಾಗವತರಾಗಿದ್ರು, ವಿಷ್ಣು ಸುಬ್ರಹ್ಮಣ್ಯ ಹೆಗಡೆ ಅವರು ಅಂತೇಳಿ ಅವರು ಪ್ರಧಾನ ಭಾಗವತರಾಗಿದ್ರು, ಅವ್ರು ನಂಗೆಲ್ಲ ಸಪೋರ್ಟ್ ಕೊಡ್ತಿದ್ರು, ಏನಾಗೋದಿಲ್ಲ ಹೇಳಂತೇಳಿ. ಹಾಗಾಗಿ
0: ಅದೊಂದು ಮುಂಡಾಸ್ ನೀವು ಕಟ್ತಿರಲಿಲ್ಲ ಭಾಗವತರು, ಅದ್ ಕೊಟ್ಟರು ಕೂಡಲೇ ಒಂದು ಇದು ಬಂದ್ಬಿಡುತ್ತೆ.
1: ನನಗೆ ಪೇಟೆ ಕಟ್ಟಲಿಕ್ಕೆ ಬರ್ತಿಲ್ಲ.
0: ಬತ್ತಿರ್ಲಿಲ್ಲ?
1: ಬತ್ತಿರ್ಲಿಲ್ಲ.
0: ಹಾ, ಪೇಟೆ ಕಟ್ಟೋದು? ಹಾ,
1: ಅದು ನಂಗೆ ಅವ್ರೆ ಭಾಗವತರಿ ಕಟ್ಟಿ ಬಿಡ್ತಿದ್ರು.
0: ಓಕೆ,
1: ಹಾಗಾಗಿ ಅವಾಗ ಚಂಡೇಗಾರವಾಗಿ ಚಂಡೆ ಶ್ರೀಕಾಂತ್ ಶೆಟ್ಟಿ ಅಂತ ಫಸ್ಟ್ ವರ್ಷ ಅವ್ರೆಲ್ಲ ಸಪೋರ್ಟ್ ಕೊಡ್ತಿದ್ರು.

0: ಕೃತಜ್ಞರಾಗಿರ್ತೀವೋ ಅಷ್ಟು ನಾವು ಮೇಲ್ಮೇಲ್ ಹೊತ್ತು ಅಂತ ಹೇಳಿದ್ರು.
1: ಸಾಧು ಕೊಟ್ಟರು ಅಂತ ಹೇಳಿ ಗೌರವವಾಗಿ ಅವರು ಸಪೋರ್ಟ್ ಕೊಟ್ಟಿದ್ರು, ಸಾಧು ಕೊಟ್ಟರಂತ
0: ತುಂಬಾ ಸಪೋರ್ಟ್.
1: ಹೌದು.
0: ಸೊ ಒಂದ್ ವರ್ಷ ನೀವು ಮಂದಾರ್ತಿ ಮೇಳದಲ್ಲಿ ವೇಷ ಹಾಕ್ರಿ, ಅದಕ್ಕೆ ಹ್ಯಾಂಗ ಭಾಗವತರ ಆದ್ರೆ ನೆಕ್ಸ್ಟ್ ಇಯರ್?
1: ನೆಕ್ಸ್ಟ್ ಇಯರ್ ನಂಗೆ ಸಂಗೀತಕ್ಕೆ ಅವಕಾಶ ಸಿಕ್ತು. ಗುರುಗಳಾದ ಹೊಸಳು ಉದಯ ಕುಮಾರ್ ಅವರು ಸಹಭಾಗವತರಾಗಿದ್ರು, ನಗರ ಅಣ್ಣಪ್ಪ ಶೆಟ್ಟಿ ಅವರು ಪ್ರಧಾನ ಭಾಗವತರಾಗಿದ್ರು. ಆವಾಗ ನಾನು ಸಂಗೀತಕ್ಕಿದ್ದೆ ಅವ್ರ ಜೊತೆ, ಗುರುಗಳ ಜೊತೆಗೆ ಸಂಗೀತಕ್ಕೆ ಅವಕಾಶ ಸಿಕ್ತು ಫಸ್ಟ್ ವರ್ಷ. ಹೌದು. ಸಂಗೀತ ಮಾಡಿ ನಾನು ಸ್ವಲ್ಪ ಪ್ರಸಂಗ ಪದ್ಯ ಹೇಳಲಿಕ್ಕೆ ಅವಕಾಶ ಕೊಡ್ತಿದ್ದೆ ಗುರುಗಳು. ಹಾಗಾಗಿ ನಾನು ಭಾಗವತಿಗೆ ತಯಾರಾಗ್ಲಿಕ್ಕೆ ಸ್ವಲ್ಪ ಸುಲಭ ಆಯ್ತು. ಮತ್ತೆ ಸಂಗೀತ ಮಾಡಿ ನಾನು ಅವ್ರು ಎಲ್ಲಿ ಎಷ್ಟೊತ್ತವರೆಗೆ ರಂಗಸ್ಥಳ ಇರ್ತಾರೋ ಅಷ್ಟರವರೆಗೆ ನಾನು ಹಾರ್ಮೋನಿ ಹೇಳಲಿಕ್ಕೆ ಹೋಗ್ತಿದ್ದೆ.
0: ಇದ್ದಪ್ಪ ಕಲಿಯೋರ್
1: ಲಕ್ಷಣ. ಎರಡು ಗಂಟೆವರೆಗೆ ಅವ್ರು ಇತ್ತು ರಂಗಸ್ಥಳ ಇರ್ತಿದ್ರು, ಅವಾಗ ಬೆಳಗ್ಗೆ ಅಟ್ಟಿ ಕಾಲಂ ಇತ್ತಲ್ಲ, ಎರಡು ಗಂಟೆವರೆಗೆ ನಾನು ಹಾರ್ಮೋನಿ ಹೇಳದು, ಮತ್ತೆ ಸ್ವಲ್ಪ ಮಲಗಿ ಮತ್ತೆ ಪುನಃ ಮಂಗಳ ಪದ್ಯ ಹೇಳಿ
0: ಬರ್ಲಿಕ್ಕೆ. ಓಕೆ. ಸೊ ಈ ಕಲಿಕೆ ನಿಮ್ಗೆ ತುಂಬಾ ತುಂಬಾ ತುಂಬಾ ಒಳ್ಳೇದಾಯ್ತು ಅಂತಲ್ಲಿ ಹೇಳ್ತಾರೆ. ಈ ಭಾಗವತಿಕೆ ಫಸ್ಟ್ ಟೈಮ್ ನೀವು ಒಬ್ಬ ಸಣ್ಣ ಹುಡುಗ ಆಯ್ತಾ ಪೇಟ ಕಟ್ಕೊಂಡ ರಂಗಸ್ಥಳದಲ್ಲಿ ಭಾಗವತಿಗೆ ಕೂತಾಗ ಪ್ರೇಕ್ಷಕರ ಪ್ರತಿಕ್ರಿಯೆ ಹೆಂಗಿದ್ದಿತ್ತು?
1: ಎಲ್ಲರೂ ಬಂದು ಮಾತಾಡ್ತಿದ್ರು, ಇಷ್ಟು ಸಣ್ಣ ಪ್ರಾಯದ ಹೇಗಾಗುತ್ತೆ ಅಂತೇಳಿ ಎಲ್ಲ ಮಾತಾಡ್ತಿದ್ರು. ಕೆಲವು ಕಡೆಗೆ ಖುಷಿಯಾಗಿ ಗೌರವ ಧನ ಕೊಟ್ಟದ್ದು ಇತ್ತು ತುಂಬಾ. ಆವಾಗಲೇ ಪ್ರಥಮ ವರ್ಷ ನಂಗೆ ಒಬ್ರು ಯಾರು ತುಂಬಾ ಹಣ ಸಿಕ್ಕಿದೆ ಕಟ್ಟದ ಮೇಲೆ.
0: ಅವ್ರಿಗೆ
1: ಖುಷಿಯಾಗುದು, ನೀವು ನಾನು ಭಾಗವತಿ ಮಾಡೋದು ನೋಡಿ, ತುಂಬಾ ಖುಷಿಯಾಗಿ ಹಣ ಕೊಡ್ತಾ ಇದ್ರು.
0: ಅಂದ್ರೆ ಪ್ರತಿಕ್ರಿಯೆ ಅಷ್ಟು ಲೈಕ್.
1: ಹೌದೌದು.
0: ಅದೆಲ್ಲ ಪ್ರೋತ್ಸಾಹ ಆಯ್ತು ನಿಮಗೆ. ಈಗ ಭಾಗವತ ಅಂದ್ರೆ ಒಂದು ಯಕ್ಷಗಾನದ ಸೂತ್ರಧಾರ.
1: ಹೌದು.
0: ಅವನೇ ಇಂಪಾರ್ಟೆಂಟ್ ಅಲ್ಲಿ ಎಲ್ಲರಿಗಿಂತ ಡೈರೆಕ್ಟರ್ ಅವರೇ ಅಲ್ಲ. ಸೊ ಆ ಒಂದು ಮಹತ್ತರವಾದ ಜವಾಬ್ದಾರಿ ಚಿಕ್ಕ ವಯಸ್ಸಿಗೆ ಬಂದಾಗ ನಿಮ್ಗೆ ಹೆಂಗಾಯ್ತು?
1: ನಂಗೆ ತುಂಬಾ ಖುಷಿ ಅನಿಸ್ತು. ಹಾಗೆ ಭಾಗವತಿ ಅಂದ್ರೆ ಒಂದು ದೊಡ್ಡ ಜವಾಬ್ದಾರಿ. ಈಗ ಹೊಸ ನಮ್ಮ ಮಾಡಿದ್ರೆ ಹೊಸ ಪ್ರಸಂಗ ಇದ್ದಾಗ ಅದಕ್ಕೆ ಸೆಟ್ಟಿಂಗ್ ಮಾಡುವುದು, ಅದು ಯಾವ ರಾಗ ಸೆಟ್ ಮಾಡುವುದು, ಮತ್ತು ಸಮಯಕ್ಕೆ ಸರಿಯಾಗಿ ಮುಗಿಸೋದು, ಅದೆಲ್ಲ ಭಾಗವತರ ಕರ್ತವ್ಯ. ಅದನ್ನು ಅದೆಲ್ಲ ಸ್ವಲ್ಪ ನಮಗೆ ಅನುಭವ ಇನ್ನೂ ಆಗಬೇಕು. ಹಾಗಾಗಿ
0: ಈಗಲೂ ಕಲಿತಿಪ್ಪ ಹೇಳ್ತೀರಿ ನೀವು. ನೀವು ಫಸ್ಟ್ ಪ್ರಸಂಗ ನೀವೇ ಫುಲ್ ಟೈಮ್ ಭಾಗವತರ ಯಾವುದ್ರಲ್ಲಿ?
1: ಫಸ್ಟ್ ಪ್ರಸಂಗ ಅಂದರೆ ಸಂಗೀತ ಮಾಡ್ತಿರುವಾಗ ಮಂದಾರ್ತಿ ಕ್ಷೇತ್ರ ಆತ್ಮೀಯ ಪೂರ್ತಿ ಸಹಭಾಗವತರು ಇಲ್ಲಿವರೆಗೆ ಹೇಳ್ತಿದ್ದರು. ಭಾಗವತ ರಜೆ ಆದಾಗ ಇಲ್ಲಿವರೆಗೆ ನಾನು ಹೇಳ್ತಿದ್ದೆ ಮಾಮೂಲಿ. ಅದಾದ್ಮೇಲೆ ಸಂಗೀತ ಮಾಡ್ತಿರುವಾಗ ಕುಶಲವ ಅಂತೇಳಿ ಪ್ರಸಂಗ ಆಗಿ ಕುಶಲವ ಪ್ರಸಂಗ ಇಡೀ ಆಡ್ಸಿದ್ದೆ
0: ಒಬ್ಬನೇ.
1: ಹೌದು. ಸಂಗೀತ ಮಾಡ್ತಿರುವಾಗಲಿ ಅವೆಲ್ಲ ಒಳ್ಳೆ ಅನುಭವ.
0: ಈಗ ನಂಗೆ ಒಂದು ಕ್ಯೂರಿಯಾಸಿಟಿ ಅಂತ ಗೊತ್ತಾ, ನೀವು ಯಾವುದೇ ಒಂದು ಪ್ರಸಂಗಕ್ಕೆ ಭಾಗವತರ ಆದಾಗ ನಿಮ್ದೇ ಮೇನ್ ರೋಲ್ ಇಪ್ಪದಲ್ಲ.
1: ಹೌದು.
0: ಒಂದು ಕಥೆ ಅಂತ ಬಂದಾಗ ನೀವು ಉಳಿದ ಪಾತ್ರಧಾರಿಗಳಿಗೆ ನೀವೇ ಡೈರೆಕ್ಟರ್.
1: ಹೌದು.
0: ನಿಮ್ಮ ಮಾತವ್ರ ಕೇಂದ್ರ, ಯಾಕಂದ್ರೆ ಎಷ್ಟೆಷ್ಟೋ ವರ್ಷದ ಅನುಭವ ಹೊಂದಿರುವಂತಹ ವೇಷಧಾರಿಗಳು ಇಪ್ಪದು ಎಲ್ಲರೂ ಅಲ್ಲಿ ಯಾವ್ದೇ ಕಲಾವಿದ್ರೆ ತಗೊಂಡ್ರು ತುಂಬಾ ವರ್ಷದ ಅನುಭವ ಇರುವಂತ ಕಲಾವಿದ್ರೆ ಇಪ್ಪದು. ನಿಮ್ಗೂ ಒಂದ್ ಸ್ವಲ್ಪ ಎದೆಲ್ಲಿ ಪುಟ್ಟು ಆತಿಲ್ಲ, ಮತ್ತೆ ಅವ್ರು ನಿಮ್ ಮಾತನ್ನೆಲ್ಲ ಕೇಂದ್ರ ನಿಮ್ ಸಪೋರ್ಟ್ ಮಾಡ್ತಾ ಇದ್ರ?
1: ನಮ್ಗಿಂತ ಹಿರಿಯ ಕಲಾವಿದರಿಗೆ ನಾವು ಗೌರವ ಕೊಡ್ಲೇಬೇಕು, ಯಾಕಂದ್ರೆ ಅವ್ರಿಗೆ ತುಂಬಾ ವರ್ಷ ಅನುಭವ ಆದವರು. ಅಂದ್ರೆ ನಮ್ಮ ಮೇಳದಲ್ಲಿ ಇರ್ಬೋದು ತೊಂಬತ್ತು ವಿಶ್ವನಾಥಾಚಾರ್ಯ ಅಂತ ಅವ್ರದು, ಅವ್ರು ತುಂಬಾ ವರ್ಷ ಅನುಭವ ಆದವರು. ಕೆಲವುದೆಲ್ಲ ನಾವು ಹೇಳ್ದಂಗೆ ಆಗುದಿಲ್ಲ, ಅಂದ್ರೆ ಅವ್ರು ಹೇಳ್ದಂಗೆ ಹೋಗ್ಬೇಕಾಗ್ತದೆ. ಹಿರಿಯ ಕಲಾವಿದರಿದ್ದಾಗ, ಉದಾಹರಣೆಗೆ ಪೆರಡು ಮೇಳದ ಇದ್ದಾಗ ಜಲವಳ್ಳಿ ವಿದ್ಯಾಧರ್ ಅವರು, ಯಲಗೊಪ್ಪದವರು, ಅಂದ್ರೆ ತುಂಬಾ ಹಿರಿಯ ಕಲಾವಿದರಿದ್ದಾರೆ, ರಮೇಶ್ ಭಂಡಾರಿ ಅವರು, ಅವ್ರು ಹೇಳ್ದಾಗೆ ನಾವು ಹೋಗ್ಬೇಕಾಗ್ತದೆ. ನಾವು ಈಗ ಇನ್ನು ಕಲಿತರೋದಷ್ಟೇ. ಹಾಗಾಗಿ ನಾವು ಹೇಳಿದ್ದು ನಮ್ಗಿನ ಸರ್ವಿಸ್ ಆಗ್ಬೇಕು ಅಂತೇಳಿ.
0: ಸೊ ಅದು ಅವರ ಸಲಹೆ ಸಜೆಷನ್ ತಕೊಂಡು ಒಂದು ಪ್ರಸಂಗವನ್ನು. ನೀವು ಯಾವ್ಯಾವ ಮೇಳಗಳಲ್ಲೆಲ್ಲ ಭಾಗವತರಾದ್ರಿ?
1: ನಾನು ಮಂದಾರ್ತಿ ಮೇಳದಲ್ಲಿ 5 ವರ್ಷ ಇದ್ದಿದ್ದೆ ತಿರುಗಾಟ. ಅದಾದ್ಮೇಲೆ 1 ವರ್ಷ ಪೆರಡೂರು ಮೇಳಕ್ಕೆ ಹೋಗಿದೆ. ಈಗ ಪ್ರಸ್ತುತ 5 ವರ್ಷ ಆಯ್ತು ಹಾಲಾಡಿ ಮೇಳದಲ್ಲಿ, 5ನೇ ವರ್ಷ.
0: ಸೊ ಈ ಮೇಳದಿಂದ ಮೇಳ ನಂಗೆ ಇದೊಂದು ಜನರಲ್ ಕ್ಯೂರಿಯಾಸಿಟಿ. ಈಗ ನಮ್ ಕಣಗಿದ್ದ ಕೆಲಸದಿಂದ ಕೆಲಸ ಚೇಂಜ್ ಮಾಡ್ತೇವೆ, ಕಂಪನಿಯಿಂದ ಎಂತ ವಿಷಯ ಇಪ್ಪುದಿಲ್ಲ, ವಿಷಯ ಇಷ್ಟೇ ಸ್ಯಾಲರಿ ಆಯ್ತಾ. ಈಗ ನೀವು ಮೇಳದಿಂದ ಮೇಳಕ್ಕೆ ಚೇಂಜ್ ಮಾಡೋದು ಯಾವ ಕಾರಣಕ್ಕೆ?
1: ನಾ ಮಂದಾರ್ತಿ ಮೇಳದಿಂದ ಚೇಂಜ್ ಮಾಡ್ಲಿಕ್ಕೆ ಕಾರಣ ಅಂದ್ರೆ ಟೆಂಟ್ ಮೇಳ ಅಂದೇಳಿ ಸ್ವಲ್ಪ ಪ್ರಚಾರ ಬರ್ತದೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಹೋಗಿದ್ದೆ
0: ಪೆರಡೂರು ಮೇಳಕ್ಕೆ.

0: ಹೌದು ಪ್ರಚಾರ ಬರ್ತದೆ
1: ಅನ್ನೋದಷ್ಟು
0: ಅವಕಾಶ ಸಿಗ್ಬೋದು, ಮುಂದೆ ಅವಕಾಶ ಸಿಗ್ಬಹುದು, ಮತ್ತೆ ಭಾಗವತಿ ತಯಾರಾಗ್ಲಿಕ್ಕೆ ಅನುಕೂಲ ಆಗ್ತದಂತ ಅಲ್ಲಿಗೆ ಪ್ರೇರಣೆ ಮಾಡಕ್ಕೆ ಹೋಗಿ. ಅವಾಗ ಲಾಕ್ಡೌನ್ ಬಂತು, ನಮ್ಗೆ ಸರಿಯಾಗಿ ತಿರುಗಾಟ ಆಗ್ಲಿಲ್ಲ ನಮ್ಮ ಗ್ರಾಚಾರಕ್ಕೆ ಅಷ್ಟೇ. ಪೆರಡೂರು ಮೇಳಕ್ಕೆ ಅಂದ್ರೆ ಒಂದ್ ವರ್ಷ ಮಾತ್ರ ಟೈಮ್ ಕೊಟ್ಟಿದ್ದು, ಅವಾಗ ಲಾಕ್ಡೌನ್ ಟೈಮ್, ಆಟಗಳಾಗ್ಲಿಲ್ಲ, ಇಡೀ ತಿರುಗಾಡದೆ ಒಂದು 60-70 ಆಟ ಆಗಿರ್ಬೋದು ಅಷ್ಟೇ. ನಾವಂದ್ರೆ ದಿನ ಆಟ ಇದ್ರೆ ಮಾತ್ರ ನಮ್ಗೆ, ನಾವೀಗ ಯಕ್ಷಗಾನ ದುಡಿಯುವುದು ಸಂಪಾದನೆ ಆದ್ರೆ ಮಾತ್ರ, ಹೌದು ದಿನ ಆಟ ಆದ್ರೆ ಮಾತ್ರ ನಮ್ಗೆ ಏನಾದ್ರು ನಮ್ಗೆ ಹೋಗೋ ಬರೋ ಖರ್ಚೆಲ್ಲ ಸಂಬಳವೇ ಆಗ್ತಿತ್ತು, ಎಲ್ಲೆಲ್ಲೋ ಆಟ ಆಗ್ತಿತ್ತು. ಹಾಗಾಗಿ ಯಜಮಾನ್ರು ಕರುಣಾಕರ್ ಶೆಟ್ಟಿ, ನಮ್ಮ ಯಜಮಾನ್ರು, ಅವ್ರು ಹೇಳಿದ್ರು ಹಾಲಾಡಿ ಹೋಗ್ತೀಯ ಕೇಳಿದ್ರು. ನಾನು ಆಯ್ತು ಅಡ್ಡಿಲ್ಲ, ನಮ್ದು ಹೇಗೂ ಲೋಕಲ್ ಅಲ್ಲಿ ಹತ್ರ ಹತ್ರ ಆಟ ಆಗ್ತದೆ, ಆಯ್ತು ಹೋಗ್ತೇನೆ ಅಂತ ಹೇಳಿ ಅಲ್ಲಿ ಅಲ್ಲಿಗೆ
1: ಸೇರಿದ್ರು. ಈ ಭಾಗವತರು ಅಥವಾ ಯಕ್ಷ ಕಲಾವಿದರು ಯಾರೇ ಇರ್ಬೋದು, ರಾತ್ರಿಯಲ್ಲಿ ನಿದ್ರೆ ಬಿಡ್ಕಲ್ಲ, ಕೆಲವರಲ್ಲಿ ನಿದ್ದೆ ಪ್ರಿಯರು ಇರ್ತಾರೆ. ಈಗ ನಿಮ್ಗೆ ಹ್ಯಾಂಗ ಅನ್ಸುತ್ತೆ ಈ ವಿಷಯ, ಯಾಕಂದ್ರೆ ನೀವು ಪ್ರತಿ ಕ್ಷಣದಲ್ಲೂ ನೀವು ಅಲರ್ಟ್ ಆಗಿರ್ಕ, ನಮ್ಮಂತ ಪ್ರೇಕ್ಷಕರು ಮಧ್ಯದಲ್ಲಿ ಕಣ್ ಕೂರ್ಲಕ್ಕ, ಆದ್ರೆ ನೀವು ಕಣ್ ಕೂರಕ್ ಆತಿಲ್ಲ, ನೀವು ಕಣ್ಣು ಬಿಟ್ಕೊಂಡು ಕಣ್ಣು ಮಿಟ್ಕಿಸದೆ ನೀವು ಅದನ್ನ ಕಾಂತಿರ್ಕ ಎಷ್ಟೊತ್ತಿಗೆ ತಯಾರಾಗಿರ್ಬೇಕು ಅಲ್ಲ. ಸೊ ಇದು ನಿಮ್ಗೆ ಈ ವಯಸ್ಸಿಗೆ ನಿಮ್ಗೆ ಕಷ್ಟ ಇಲ್ಲ?
0: ಇಲ್ಲ, ನಮ್ಗದು ಮುಂದರ್ತಿ ಮಾಡಿದ ನಾವು ಆವಾಗ ಬೆಳಗ್ಗೆ ಆಟ ಆಯ್ತು, ಈಗ ಕಾಲಮಿತಿ ಆಯ್ತು. ಆವಾಗಲೇ ನಾನು ನಿದ್ರೆ ಬಿಟ್ಟು ಅಭ್ಯಾಸ ಆಯ್ತು, ನಿದ್ದೆ ಬಿಟ್ಟು ಬಿಟ್ಟು ಅಭ್ಯಾಸ ಆಯ್ತು. ನಾವು ಹಗಲಿಗೆ ನಿದ್ರೆ ಮಾಡುದು, ಅದು ಈ ಕಲಾವಿದ್ರಂತರ ಹಾಗೆ ಕಲಾವಿದ್ರೆ ಹಗಲಿ ನಿದ್ರೆ ಮಾಡುದು, ನಮ್ಗೆ ರಾತ್ರಿ ಡ್ಯೂಟಿ ಮಾಡುದು ಹಾಗೆ,
1: ಅದು
0: ಅಭ್ಯಾಸ ಆಯ್ತು.
1: ಈಗ ನಿಮ್ದು ಫಂಕ್ಷನ್, ಮತ್ತೊಂದು ಮಗದೊಂದು, ಡೇ ಟೈಮ್ ಆಗ್ತದಲ್ಲ, ಅಂತದೆಲ್ಲ ನಿಮ್ದು ವೈಯಕ್ತಿಕ ಬದುಕಿದೆಲ್ಲ ಮಿಸ್ ಆಗ್ತಾ?
0: ಆವಾಗ ಅಂತೇಳಿ ಆವಾಗ ಕಷ್ಟ ಆಗ್ತಿತ್ತು, ಡೇ ಪ್ರೋಗ್ರಾಮ್ ಹೋಗಿ ನೈಟ್ ಆಟ ಮಾಡಿ ಅವಾಗ ನಿದ್ದೆ ಬರುದೆಲ್ಲ ಇತ್ತು. ಈಗ ಅಭ್ಯಾಸ ಆಯ್ತು, ನಿದ್ದೆ ಬಿಟ್ಟು ಅಭ್ಯಾಸ ಆಯ್ತು. ಡೇ ಪ್ರೋಗ್ರಾಮ್ ಹೋಗಿ ಸ್ವಲ್ಪ ಒಂದು 4 ತಾಸು ನಿದ್ರೆ ಆದ್ರೆ ಸಾಕು, 4 ಗಂಟೆ ನಿದ್ರೆ ಆದ್ರೆ
1: 7 ಗಂಟೆವರೆಗೆ ಆಟ ಆದ್ರೆ 3 ಗಂಟೆಗೆ ಮನೆಗೆ ಹೋಗಿ ಮನ್ಕೊಂಡು ಮತ್ತೆ ಹೇಳುದು
0: 9 ಗಂಟೆಗೆ ಎದ್ದು ನಾವು ಪ್ರೋಗ್ರಾಮ್ ಇದ್ರೆ ಪ್ರೋಗ್ರಾಮ್ ಹೋಗ್ಬಹುದು, ಒಂದು 2 ಗಂಟೆ ಹಾಗೆ ಪ್ರೋಗ್ರಾಮ್ ಮುಗಿತದೆ, ಮತ್ತೆ ಮನೆ ಬಂದು ಮಲಗಿ ನಮ್ ಡ್ಯೂಟಿ ಸರಿಯಾಗಿ.
1: ಎಷ್ಟು ದೂರ ಆದ್ರೂ ನಿಮ್ ಮನೆಗೆ ಬಪ್ಪುದು,
0: ಮನೆಗೆ
1: ಬಪ್ಪುದು. ಹಂಗಾಗಿ ಹಾಲಾಡಿ ಮೇಳ ಇದು ಕೊಳ್ಳದೆ
0: ಅನುಕೂಲ ಆಯ್ತು, ಹತ್ರ ಆಟಾಗದಿಂದ ನಮ್ಗೆ ಹೊರಗಡೆ ಪ್ರೋಗ್ರಾಮ್ ಹೋಗ್ಲಿಕ್ಕೆ ಅನುಕೂಲ ಆಯ್ತು.
1: ಇಲ್ಲಿ ತನಕ ನೀವು ಯಾವ್ಯಾವ ಪ್ರಸಂಗಗಳಿಗೆ ನೀವು ಭಾಗವತರಾಗಿದ್ರಿ? ಮಂದರ್ತಿ ಮೇಳ ಎಪ್ಪಿಗೂ ಸಾಕು, ಪೆರಡೂರು ಮೇಳ ಎಪ್ಪಿಗೂ ಸಾಕು, ಹಾಲಾಡಿ ಮೇಳ ಎಪ್ಪಿಗೂ ಸಾಕು.
0: ಮಂದರ್ತಿ ಮೇಳದಲ್ಲಿ ಹಲವು ಪೌರಾಣಿಕ ಪ್ರಸಂಗಗಳು, ಮಂದರ್ತಿ ಕ್ಷೇತ್ರ ಮಹಾತ್ಮೆ ಆಗಿರ್ಬೋದು, ದೇವಿ ಮಹಾತ್ಮೆ ಆಗಿರ್ಬೋದು, ಹಾಗೆ ತುಂಬಾ ಪೌರಾಣಿಕ ಪ್ರಸಂಗ ಆಗಿತ್ತು. ನಾನು ಸಹಭಾಗವತವಾಗಿ 1 ವರ್ಷ ಸೇವೆ ಮಾಡಿದ್ದೇನೆ, ಆವಾಗ ತುಂಬಾ ಪೌರಾಣಿಕ ಆಗಿತ್ತು. ಹಾಗೆ ಪೆರಡೂರು ಮೇಳದಲ್ಲಿ ನಾನು ಹೋದಾಗ ಸಪ್ತಭಾಮಿನಿ ಅಂತೇಳಿ ಪ್ರಸಂಗ ಆಗಿತ್ತು, ಅದರಲ್ಲಿ ಅವಕಾಶ ಸಿಕ್ಕಿತ್ತು. ಮತ್ತೆ ಪೆರಡೂರು ಮೇಳದಲ್ಲಿ ನಾನು ಹೋದಾಗ ಹೋದ ವರ್ಷ ಶಿವಾನಿ ಭವನಿ ಅಂತೇಳಿ ಧಾರೇಶ್ವರ ಕಾಲದ ಪ್ರಸಂಗ, ಆ ಪ್ರಸಂಗ ತುಂಬಾ ಆಗಿತ್ತು, ಒಂದು 3-4 ತುಂಬಾ ಆಗಿತ್ತು. ಮತ್ತೆ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಆ ಪ್ರಸಂಗ ಆಗಿತ್ತು ನಾನು ಹೋದ ವರ್ಷ. ಅದಾದ್ರೆ ಹಾಲಾಡಿ ಮೇಳಕ್ಕೆ ಬಂದೆ, ಹಾಲಾಡಿ ಮೇಳದಲ್ಲಿ ಪ್ರಥಮ ವರ್ಷ ಮೇಘರಂಜನಿ ಅಂತ ಪ್ರಸಂಗ, ಪೆರಡೂರು ಮೇಳದ ಪ್ರಸಂಗ, ಜನಸಾಳೆ ರಾಘವೇಂದ್ರಾಚಾರ್ಯ ಜಾಯಿನ್ ಆದ ವರ್ಷ ಪೆರಡೂರು ಮೇಳದಲ್ಲಿ ಆ ಪ್ರಸಂಗ ನಮ್ಗೆ ಹಾಲಾಡಿ ಮೇಳ ಕೊಟ್ಟಿದ್ರು ಮೇಘರಂಜನಿ, ಅದನ್ನ ಗಗನ ತಾರೆ. ಆಮೇಲೆ ಹಂಸ ಪಲ್ಲಕ್ಕಿ ಅಂತೇಳಿ ಸುಮಾರು 200 ರೂಪಾಯಿ ಮೇಲಾಯ್ತು ಆ ವರ್ಷ. ಅದಾದ್ಮೇಲೆ ಹೋದ ವರ್ಷ ಶುಭ ನಕ್ಷತ್ರ ಅಂತೇಳಿ ಒಂದು ಪ್ರಸಂಗ, ಈ ವರ್ಷ ಪಂಜರ ಪಕ್ಷಿ.
1: ಪಂಜರ ಪಕ್ಷಿ ಸೂಪರ್ ಹಿಟ್ ಆಯ್ ಆತಿತ್ತು ಮಾರೆ. ಪಂಜರ ಪಕ್ಷಿಗೆ ಮ್ಯಾಕ್ಸಿಮಮ್ ಎಷ್ಟು ಜನ ಆಯ್ತು?
0: ಮ್ಯಾಕ್ಸಿಮಮ್ 3,000 ಮೇಲಾಗಿದೆ
1: ಅಲ್ಲ?
0: ಹೌದು, 3,000.
1: ಇದೇ ಆಟ ಆಯ್ತು ಪಂಜರ ಪಕ್ಷಿ, 3,000 ಚಿಲ್ಲರೆ ಜನ ಅಂತ ಹೇಳ್ತಾ ಇದ್ರು. ಅಷ್ಟು ಜನ, ಅಷ್ಟು ಡಿಮ್ಯಾಂಡ್. ಅಲ್ಲ, ನಾ ಕೇಂಬುದು ಈಗ ನಿಮ್ಗೆ ವೈಯಕ್ತಿಕವಾಗಿ ಆಸ್ ಅ ಭಾಗವತರಾಗಿ ನಿಮ್ಗೆ ಪೌರಾಣಿಕ ಪ್ರಸಂಗಗಳು ಇಷ್ಟ ಆಗ್ತಾ ಅಥವಾ ಸಾಮಾಜಿಕ ಕಥೆ ಇರುವಂತ ಪ್ರಸಂಗಗಳನ್ನ ಇಷ್ಟಪಡ್ತೀರಾ?
0: ನನಗೆ ಪೌರಾಣಿಕ ಪ್ರಸಂಗವೇ ಇಷ್ಟ, ಅಂದ್ರೆ ಸಾಮಾಜಿಕದಲ್ಲಿ ನನಗೆ ಹೊಸತನ ಮಾಡುದು ಅನಿವಾರ್ಯ. ಕೆಲವರೆಲ್ಲ ಕಮೆಂಟ್ಸ್ ಹಾಕ್ತಾರೆ ಹೊಸತನ ಮಾಡ್ತಾರೆ, ಹೊಸತನ ಸಾಮಾಜಿಕ ಪ್ರಸಂಗದಲ್ಲಿ ಹೊಸತನ ಮಾಡುವುದು, ಪ್ರಸಂಗ ಕರ್ತಾರೆ ಯಾವ ತರ ಪದ್ಯ ಕೊಡ್ತಾರೆ ಅದಕ್ಕೆ ನಾವು ಟ್ಯೂನ್ ಸೆಟ್ ಮಾಡಿ ಅದಕ್ಕೆ ಹೇಳೋದು ನಮ್ದು ಅನಿವಾರ್ಯ. ಪೌರಾಣಿಕ ಪ್ರಸಂಗದಲ್ಲಿ ನಾ ಯಾವತ್ತೂ ಹೊಸತನ ಮಾಡೋದಿಲ್ಲ, ಇಲ್ಲಿವರೆಗೆ ಮಾಡೋದಿಲ್ಲ. ಅದು ಮಾಡದಿದ್ರೆ ಕಮೆಂಟ್ ಹಾಕೋದು ಸರಿ. ಹೊಸ ಪ್ರಸಂಗವನ್ನು ಹೊಸತನಾಗಿ ನೋಡ್ಬೇಕಂತೇಳಿ ನನ್ನ ಅಭಿಪ್ರಾಯ.
1: ಹೊಸ ಪ್ರಸಂಗಗಳನ್ನ ಹೊಸದಾಗಿ ಪೌರಾಣಿಕ ಪ್ರಸಂಗ ಹೆಂಗಿತ್ತು,
0: ಅದು ಯಾವ ಹಿರಿಯರು ಹೇಗೆ ಮಾಡಿಟ್ಟಿದ್ದಾರೆ
1: ಹಾಗೆ ಹೌದು ಅಂತ ಹೇಳಿ. ಈ ಪ್ರಸಂಗಗಳು ಬಂದಾಗ ಹೊಸ ಪ್ರಸಂಗಕ್ಕೆ ಟ್ಯೂನ್ ಹಾಕುದು ಅಂತೇಳಿ, ಈ ಟ್ಯೂನ್ ಹಾಕೋತಿಗೆ ನೀವು ಕಾನ್ಶಿಯಸ್ಲಿ ಆ ಸಿನಿಮಾ ಹಾಡುಗಳನ್ನ ಅದ್ರಲ್ಲಿ ತರ್ತೀರಿ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ತರ್ತೀರಾ ಅಂದ್ರೆ ಇದಕ್ಕೆ ಹಾಕ್ರೆ ಜನನ್ಗೆ ಅಟ್ರಾಕ್ಟ್ ಮಾಡೋಕಾತ್ ಅಂದ್ರೆ ಜನಕ್ಕೆ ಅದು ಟಚ್ ಆಗ್ತದೆ ಆ ಕಾರಣಕ್ಕೆ
0: ಟಚ್ ಆದ ಅದೇ ಕಾರಣಕ್ಕೆ ಜನರಿಗೆ ರೀಚ್ ಆಗ್ಬಹುದು. ಈಗ ಹೊಸ ಪ್ರಸಂಗದಲ್ಲಿ ಉದಾಹರಣೆ ಮಾನಸ ವೀಣೆ ಅಂತೇಳಿ ಒಂದು ಫಿಲ್ಮ್ ಟ್ಯೂನ್ ಅಲ್ಲಿ, ಮತ್ತೆ ಜೀವ ವೀಣೆ ಅಂತೇಳಿ ಒಂದು ಜನರಿಗೆ ಟಚ್ ಆಗೋಸ್ಕರ ಅದು ಫಿಲ್ಮ್ ಟ್ಯೂನ್ ಹಾಕ್ತಾ ಇರೋದಷ್ಟೇ. ನಾವದು ಯಕ್ಷಗಾನ ತಾಳದಲ್ಲಿ ಯಕ್ಷಗಾನದ ಸಾಹಿತ್ಯನು ನಾವು ಯಕ್ಷಗಾನ ಬೇರೆ ಸಾಹಿತ್ಯ ಮಾಡಿತ್ತು, ರಾಗ ಮಾತ್ರ ಅದು ಹಾಕಿದ್ದೆ ಬಿಟ್ರೆ ತಾಳಲ್ಲ ಯಕ್ಷಗಾನದ
1: ಸ್ವಲ್ಪ ಕಷ್ಟವೇ ಅಲ್ದ ಮಾರ್ರೆ, ನೀವು ಸಿನಿಮಾದ ಹಾಡ್ ತಕ್ಕ ಬಂದು ಇದಕ್ಕೆ ಅಡಾಪ್ಟ್ ಮಾಡ್ಕೊಂಡ ಅಲ್ದ
0: ಕಷ್ಟ ಕಷ್ಟ ಆಗ್ತದೆ ಅದು ಸೆಟ್ಟಿಂಗ್ ಮಾಡ್ಕೊಳ್ಬೇಕು ನಾವು
1: ಮಾಡ್ಕೊಳ್ಬೇಕಾಗ್ತ. ಈಗ ಎಷ್ಟೋ ಪ್ರಸಂಗಗಳು ಇತ್ತು ಈಗಿಂದ ಸಾಮಾಜಿಕ ಪ್ರಸಂಗಗಳ, ಸಿನಿಮಾದ ದೃಶ್ಯಗಳು, ಸಿನಿಮಾದ ಡೈಲಾಗ್ಗಳು, ಸಿನಿಮಾದ ಹಾಡುಗಳ ತುಣುಕುಗಳು ಅಲ್ದ ಕುರಿಮಣಿ ಮಾಲೀಕ ನೀನಲ್ಲ ಅಂಬುದು ಅಲ್ಲಿಂದ ಯಕ್ಷಗಾನಕ್ಕೂ ಬಂದಿದ್ದು. ಸೊ ಅಂತದೆಲ್ಲ ಸುಮಾರು ಇತ್ತು, ಅದ್ರ ಬಗ್ಗೆ ಸುಮಾರು ತಕರಾರುಗಳು ಇದ್ದಾವೆ. ಸಾಂಪ್ರದಾಯಿಕವಾಗಿ ಯಕ್ಷಗಾನ ಇಷ್ಟಪಡುವ ಶಾಸ್ತ್ರೀಯವಾಗಿ ಶಾಸ್ತ್ರೀಯ ಬದ್ಧವಾಗಿ ಯಕ್ಷಗಾನ ಕಂಡ್ಕೊಂಡು ಬಂದಾರ, ಹೀಗೆಲ್ಲ ಮಾಡೋಕಾಗ ಇದು ಯಕ್ಷಗಾನ ಹಾಳು ಮಾಡ್ತಾ ಇದ್ರು ಇಂಥದ್ದೆಲ್ಲ ಕಮೆಂಟ್ಗಳು ಕಂಪ್ಲೇಂಟ್ಗಳು ದಟ್ ಟು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಬರ್ತದೆ, ಬಹಳಷ್ಟು ಬರ್ತದೆ. ನಿಮ್ಮ ಪಂಜಾರ ಪಕ್ಷಿ ಬಂದ್ಮೇಲಂತೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಜಾಸ್ತಿ ಓದ್ತಾ ಇದ್ದೀನಿ. ಸೊ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ, ಸುಮ್ಮನೆ ಹಿಂಗ್ ಇದ್ಬಿಡ್ತೀಯ ಇಲ್ಲ
0: ಏನಾದ್ರು ಅವ್ರ ಕಮೆಂಟ್ ಹಾಕೋರು ಅದು ಆಟ ನೋಡ್ಲಿಕ್ಕೆ ಬಂದಾಗ ಹೊಸತನ ಅಂತೇಳಿ ನೋಡ್ಲಿಕ್ಕೆ ಬರ್ಬೇಕಂತೇಳಿ ನನ್ನ ಅಭಿಪ್ರಾಯ. ಅದನ್ನೇ ಹೇಳ್ತೀನಿ. ಮತ್ತೆ ಹಳೆ ಪ್ರಸಂಗದಲ್ಲಿ ಹಾಗೆ ಮಾಡಿದ್ರೆ ಅವರು ಹೇಳೋದು ಸರಿ, ಹಳೆ ಪ್ರಸಂಗದಲ್ಲಿ ಹಾಗೆ ಮಾಡಬಾರ್ದು, ಸಂಪ್ರದಾಯ ಹೇಗಿದೆ ಅದನ್ನೇ ನಾವು ಕೊಡಬೇಕು. ಹಳೆ ಭಾಗವತರ ಹೇಗೆ ಕಾಳಿಂಗನವಡ್ರು ಅವ್ರು ಹೇಗೆ ನಡೆ ಮಾಡಿಟ್ಟಿದ್ದಾರೋ ಅದೇ ಥರ ನಾವು ಪದ್ಯ ಹೇಳಿಕೊಡ್ಬೇಕು, ಹೇಳಿ ಪ್ರೇಕ್ಷಕರಿಗೆ ಮುಟ್ಟಿಸ್ಬೇಕು.
1: ಈಗ ನೀವು ನಮ್ಮ ಹಳೆ ಭಾಗವತರದ ಎಲ್ಲ ಭಾಗವತಿಕೆಗಳನ್ನೆಲ್ಲ ಸ್ಟಡಿ ಮಾಡಿದ್ದೀರಾ?
0: ಹೌದು.
1: ನಾರಾಯಣಪ್ಪ ಉಪ್ಪೂರರಿಂದ ಹಿಡಿದು ಅವರೆಲ್ಲರದು
0: ಉಪ್ಪೂರ ಪದ್ಯ ಕೇಳಿದ್ ಕಡಿಮೆ, ನಾನು ಕಾಳಿಂಗನವಡ್ರ ಪದ್ಯ ಎಲ್ಲ ಕೇಳಿ. ಹೌದೌದು.
1: ಕಾಳಿಂಗನವಡ್ರ ಪದ್ಯದಲ್ಲಿ ನಿಮ್ಗೆ ಯಾವ್ದು ಇಷ್ಟ ವೈಯಕ್ತಿಕವಾಗಿ?
0: ನಾಗಶ್ರೀ ಪ್ರಸಂಗದ ಪದ್ಯಗಳು ತುಂಬಾ ಇಷ್ಟ.
1: ಯಾವ್ದಾದ್ರು ಒಂದೊಂದು ತುಣುಕು ಎರಡು ಲೈನ್ ನಮಗೋಸ್ಕರ ಇಲ್ಲಿ ಹೇಳಕ್ಕ?
0: ಅವ್ರ ಹಾಗೆ ರೀಚ್ ಆಗ್ಲಿಕ್ಕೆ ಆಗುದಿಲ್ಲ,
1: ಅವ್ರ ಹಾಗೆ ಖಂಡಿತ ಸಾಧ್ಯ ಇಲ್ಲ,
0: ಯಾರಿಗೂ ಸಾಧ್ಯ ಇಲ್ಲ.
1: ಬಟ್ ನಾವು ಅವರನ್ನು ಒಂದ್ಸಲ ನೆನಪಿಸ್ಕೊಳ್ಬಹುದಲ್ಲ.
0: ಹೌದು.
1: ನಮ್ಮ ಗಣೇಶ್ ಬಿಲ್ಲಾಡಿ ಅವರ ಧ್ವನಿಯಲ್ಲಿ ನಾವುಡರ ಹಾಡು ನಾವುಡರ ಪದ್ಯನ ಒಂದ್ಸಲ ಕೇಳಲಕ್ಕಲ್ಲ ಅಂತೇಳಿ.

0: ಭಾರಿ ಲೈಕ್ ಇದೆ, ತುಂಬಾ ಚಂದ ಆಯ್ತು. ಆಯ್ಲಿ, ನಮ್ಗೆ ಕಾಳಿಂಗ್ ನೌಡ್ರನ್ ಕಾಮಕ ಇಲ್ಲ, ಅವ್ರ ಭಗವದ್ಗೀತೆ ಮಾಡ್ತಾರೆ, ಅಟ್ಲೀಸ್ಟ್ ನೀವು ಅವರನ್ನ ನೆನಪಿಸ್ಕೊಂಡು ಅವರ ಪದಗಳನ್ನ ಹೇಳಿದ್ರಲ್ಲ.
1: ಅವರಷ್ಟು ಹೆಚ್ಚಾಗ ಹಾ,
0: ಆದ್ರೂ ಅಡ್ಡಿಲ್ಲ, ನಮ್ಗೊಂದು ಕೆಂಬ ಭಾಗ್ಯ ಸಿಕ್ತಿ ಇವತ್ತು. ಈಗ ನೀವು ಎಷ್ಟು ತಯಾರಿ ಮಾಡ್ಕಂತೀರಿ ಒಂದು ಪ್ರಸಂಗದ ಹಿಂದೆ? ಭಾಗವತರ ತಯಾರಿ ಎಷ್ಟಿರತ್ತೆ? ಗಣೇಶ್ ಆಚಾರ್ಯ ಬಿಲ್ಲಾಡಿಯವರ ತಯಾರಿ ಪಂಜರ ಪಕ್ಷಿ ಹಿಂದೆ ಎಷ್ಟಿತ್ತು?
1: ಪಂಜರ ಪಕ್ಷಿ ಹಿಂದೆ ನಾನೊಬ್ಬರಂತಲ್ಲ, ಸರ್ವ ಕಲಾವಿದ ಪ್ರಯತ್ನ. ನಮ್ಮ ಯಜಮಾನರ ಫ್ಲಾಟಲ್ಲಿ ಅಲ್ಲಿ ರಂಗಸ್ಥಳ ಹಾಕಿ ನಾವು ಸೀನ್ ಹೇಗೆ ಸೀನ್ ಚೇಂಜ್ ಆಗ್ತದೆ ಅದೆಲ್ಲ ರಂಗಸ್ಥಳ ಹಾಕಿ ಟ್ರಯಲ್ ಮಾಡ್ತಿದ್ದೇವೆ. ಅಲ್ಲಿ ರಂಗಸ್ಥಳ ಹಾಕಿ ಎರಡು ಸತಿ ಟ್ರಯಲ್ ಮಾಡಿದ್ದೇವೆ ಸಿರಿಯಾರದಲ್ಲಿ, ಅಲ್ಲಿ ಹೌದು. ಮತ್ತೆ ಕರುಣಕಶೆಟ್ರು,
0: ಅದಕ್ಕೆ ಪೆರಡೂರು ಮೇಳ, ಹಾಲಾಡಿ ಮೇಳ, ಎರಡೂ ಒಂದಕ್ಕೊಂದು ಸೋದರ ಸಂಬಂಧ.
1: ಹೌದು
0: ಅಲ್ಲ,
1: ಹೌದು. ಅದಾದ್ಮೇಲೆ ಹಾಲಾಡಿ ದೇವಸ್ಥಾನದಲ್ಲಿ, ನಮ್ಮ ದೇವಸ್ಥಾನದಲ್ಲಿ ನಮ್ಮ ಸೇವೆ ಆಟ ಆಗಿ ರಂಗಸ್ಥಳ ತೆಗಿಲಿಲ್ಲ. ಬೆಳಗ್ಗೆವರೆಗೆ ನಾವು ಸೇವೆ ಆಟ ಕಾಲಮಿತಿ ಆಗೋದು, ಬೆಳಗ್ಗೆವರೆಗೆ ನಾವು ಟ್ರಯಲ್ ಮಾಡ್ತಿದ್ದೆ ಆಟ ಆದ್ಮೇಲೆ. ಅದಾದ್ಮೇಲೆ ಸುಧೀರ್ ಉಪ್ಪೂರ್ ಮತ್ತೆ ಉಮೇಶ್ ಶಂಕನಾರಾಯಣ ಅವರದ ಒಂದು ನಾಟ್ಯ ಉಂಟು, ಸೋಬನೆ ಬೇನೆ ಬೇನೆ ಅಂದ್ರೆ ಹಾಲಕ್ಕಿ ಕೊಣತ ಅಂತೇಳಿ ಒಂದು ನಾಟ್ಯ ಉಂಟು. ಅದಕ್ಕೆ ನಾವು ಉಡುಪಿಗೆ ಹೋಗಿ ಅಲ್ಲಿ ಒಂದು ಹಾಲ್ ಇದೆ, ಅಲ್ಲಿ ನಾವು ಸೆಟ್ ಮಾಡಿ ನಾನು ಅಕ್ಷಯ್ ಆಚಾರ್ಯ ಬಿತ್ತಲಗಟ್ಟೆ ಸುಜನ್ ಹಾಲಡಿ ಅವರು ಮೂರು ಜನ ಹೋಗಿ, ಮತ್ತೆ ಅವರು ಉಮೇಶ್ ಪವನ್ ಕೇಣಕೇರ್ ಅವರು ಬಂದಿದ್ರು. ಪದ್ಯ ಎಲ್ಲ ಬಾಯಿ ತಾಳ ಹೇಗಿದೆ, ಚಾಲು ಹೇಗೆ ಸೆಟ್ ಮಾಡೋದು ಅಂತೇಳಿ ಒಂದು ಮೂರು ಟ್ರಯಲ್ ಮಾಡಿದ್ದೇವೆ ಆ ನಾಟ್ಯಕ್ಕೆ. ಹೌದು, ಹಾಗಾಗಿ
0: ಭಾಗವತಿಗೆ
1: ಅದೇ ಅಂದ್ರೆ ಸೋಬನೆ ಬಿನ ಬಿನ ಸೋಬಾನೆ, ಸೋಬನೆ ಬಿನ ಬಿನ ಸೋಬಾನೆ, ಹಾಲಕ್ಕಿ ಒಕ್ಕಲು ನಾವಣ್ಣ, ಹಾಲಕ್ಕಿ ಎಂತ ಜೀವನ ಮದಣ್ಣ. ಆತರ ಬರ್ತದೆ ಜಾನಪದ
0: ಶೈಲಿ. ಹೌದು, ಶೈಲಿ. ಸೊ ಆ ಜಾನಪದ ಶೈಲಿನೂ ನೀವು ಯಕ್ಷಗಾನ ಶೈಲಿಗೆ
1: ಅಳವಡಿಸ್ಕೊಂಡು ಹೊಸ ಪ್ರಸಂಗ. ಹೌದು,
0: ಬಟ್ ನನ್ಗೊಂದು ಡೌಟ್ ಆಗುದಿಲ್ಲ ಅಂತ ಕೇಂದ್ರೆ, ನೀವೀಗ ಒಗ್ಗಿಕೊಂಡಿರುತ್ತೆ ನಿಮ್ಮ ಧ್ವನಿ ಭಾಗವತಿಕೆಗೆ, ನಿಮ್ಮ ಹತ್ರ ಒಂದು ಭಕ್ತಿಗೀತೆ ಕೊಟ್ಟರು ನೀವು ಭಾಗವತಿಕೆ ತರನೇ ಹಾಡ್ತೀರಿ, ಒಂದು ಭಾವಗೀತೆ ಕೊಟ್ಟರು ಭಾಗವತಿಕೆ ತರನೇ ಹಾಡ್ತೀರಿ, ಹಂಗೆ
1: ಅಂದ್ರೆ ಭಕ್ತಿಗೀತೆ ಕೊಟ್ಟರೆ ಈಗ ಭಕ್ತಿಗೀತೆ ಕೆಲವೊಂದು ಮಂಗಳ ಕ್ರಿಯೆ ಹೇಳ್ತೇನೆ, ಭಕ್ತಿಗೀತೆ ಹಾಗೆ ಸ್ವಲ್ಪ ಹಾಗೆ ಬರ್ತದೆ. ಭಕ್ತಿಗೀತೆ ಈ ಮಾಮೂಲಿ ಭಾವಗೀತೆಗಳೆಲ್ಲ ಇದ್ರೆ ಅದೇ ಸಾಹಿತ್ಯ ಚೇಂಜ್ ಮಾಡಿ ಕೊಡ್ತಾರೆ ಪ್ರಸಂಗಕ್ಕೆ, ಟ್ಯೂನ್ ಮಾತ್ರ ಹಾಕ್ತೇವೆ ಬಿಟ್ರೆ ಸಾಹಿತ್ಯ ನಮ್ಮ ಯಕ್ಷಗಾನೀಯವಾಗಿ ಸಾಹಿತ್ಯ.
0: ಈಗ ನೀವು ಮುನಿಸುತ್ತಾರವೇ ಏನ್ ನಾರ್ಮಲ್ ಭಾವಗೀತೆ ಇದೆ ಅದನ್ನ ಹಾಡಿ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಹಾಡುಕೆ ಬರ್ತಿಲ್ಲ?
1: ಇಲ್ಲ, ಅದು ನಾವು ಮುನಿಸಿದ್ರೆ ಹೇಳ್ತೇನೆ.
0: ಹೌದು, ಯಾಕಂದ್ರೆ ನೀವು ಹೇಳಿದ್ರಿ, ನೀವು ಶಾಲಿಗೆ ಹೋತಿಪತಿ ನಾ ಭಾವಗೀತೆ ಭಕ್ತಿಗೀತೆ ಎಲ್ಲ ತುಂಬಾ ಹೇಳ್ತಿದ್ದೆ ಅಂತ ಹೇಳಿ. ಕಮ್ ಇದ್ರ ಮಧ್ಯದಲ್ಲಿ ನಾವು ಭಗವತಿಕೆಯನ್ನ ಕೇಂತ ಇದ್ದಿತ್ತು, ಯಾರದ್ದು? ನಮ್ಮ ಗಣೇಶ್ ಆಚಾರ್ಯ ಬಿಲ್ಲಾಡಿ ಅವ್ರದ್ದು. ಭಾವಗೀತೆ ಕೇಂದ್ರ ಒಂದು ತುಣುಕು

0: ಸೂಪರ್. ಅದು ಎಲ್ಲೋ ಒಂದ್ ಕಡೆ ನಂಗೆ ಭಾಗವತಿಕೆ ಸ್ವಲ್ಪ ಶೈಲಿ ಅನಿಸ್ತು. ಅದೇ ದಿನ ಹೇಳಿ
1: ಭಾಗವತಿ ಹೋಗ್ತದೆ,
0: ಇನ್ಫ್ಲೂಯೆನ್ಸ್ ತುಂಬಾ ಇರುತ್ತೆ. ಈಗ ಹೊಸ ಪ್ರಸಂಗ ಅಂತ ಬಂದಾಗ ಅದು ನೆನಪಿಟ್ಕೊಳ್ಳುವ ಬಗ್ಗೆ, ಈಗ ಹಳತಾದ ನೀವು ಮಾಡಿ ಮಾಡಿ ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತೆ. ಹೊಸ್ತಂದು ಕೂಡ ಮತ್ತಲ್ಲಿ ಹೋಗಿ ನೀವು ಯಕ್ಷರಂಗದಲ್ಲಿ ನೀವು ಚೂರ್ ಚೇಂಜ್, ನಿಮ್ದು ಒಂಚೂರು ಚೇಂಜ್ ಆದ್ರೆ ಅಲ್ಲೆಲ್ಲ ಚೇಂಜ್ ಆಗ್ತ. ಸೊ ಅದ್ ಹೆಂಗ್ ಮಾಡ್ತೀರಿ ನೀವು
1: ನೆನ್ಪಿಡ್ಕೊಳ್ಳೋದು? ಹೇಗೆ
0: ಈಗ ಪ್ರಸಂಗದಲ್ಲಿ ನೀವು ಅದಕ್ಕೂ ಇದು ಇದಕ್ಕೂ ಮತ್ತೊಂದಕ್ಕೂ ಮತ್ತೊಂದ
1: ಸನ್ನಿವೇಶ
0: ಎಲ್ಲ ಸನ್ನಿವೇಶ ಸ್ಕ್ರೀನ್ ಪ್ಲೇ ಸೆಟ್ ಆಗಿರುತ್ತಲ್ಲ.
1: ನಮ್ಗೆ ಅದು ದೃಶ್ಯದ ಬಗ್ಗೆ ಎಲ್ಲ ದೃಶ್ಯ ಹೇಗಂತೇಳಿ ಬರೆದು ಕೊಟ್ಟಿರ್ತಾರೆ ಪ್ರಸಂಗಕರ್ತರು. ಅದ್ ಹೇಗೆ ಅದ್ರ ಪ್ರಕಾರ ನಾವು ಫಸ್ಟಿಗೆ ಒಂದು ಎರಡು ಮೂರು ಪ್ರಯೋಗ ಆಗಲರಿ ನಮ್ಗೆ ಕಷ್ಟ ಆಗ್ತದೆ, ಎರಡು ಮೂರು ಪ್ರಯೋಗ ಆಗಲರಿ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಸೆಟ್ ಆಗ್ತದೆ.
0: ಈಗ ಹೊಸ ಪ್ರಸಂಗದಲ್ಲಿ ನೀವು ಪ್ರದರ್ಶನ ಮಾಡುವತ್ತಿಗೆ ಆಟ ಆತಿತ್ತ, ಆ ಟೈಮಲ್ಲಿ ಎಲ್ಲಾದ್ರೂ ಬರ್ಕೊಂಡಿದ್ರೆ ರೆಫರೆನ್ಸ್
1: ಫಸ್ಟ್ ಉಪಯೋಗ ಆಲ್ಮೋಸ್ಟ್ ಎಲ್ಲ ಆಗ್ತದೆ. ಕೆಲವು ಬೇರೆ ವೇಷಗಳನ್ನ ರಂಗಸ್ಥಳ ತರಬೇಕಿತ್ತು, ಮಿಸ್ ಆಗಿ ನಮ್ಮ ಮಿಸ್ ಆಗಿ ಮತ್ತೊಂದು ವೇಷಗಳು ಹೋಗಿರ್ತದೆ ರಂಗಸ್ಥಳ.
0: ಆದ್ರೆ ಹೋಗಿರುತ್ತಂದ್ರೆ ನಿಮ್ಮ ಪದದಿಂದ ಬಂದಿರುತ್ತ ಅಥವಾ
1: ಅಲ್ಲ ಕಲಾವಿದರಿಗೂ ಕೆಲವೊಂದು ಏನೋ ಮಿಸ್ ಆಗ್ತದೆ, ನಮ್ಗೂ ಮಿಸ್ ಆಗ್ತದೆ. ಅದ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಥಮ ಪ್ರಯೋಗದಲ್ಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಕ್ಷಮಿಸುವವರೊಂದಿಗೆ ಪ್ರೇಕ್ಷಕರು ಹಾಗೆ ನೋಡ್ಬೇಕಾಗ್ತದೆ, ಇದು ಫಸ್ಟ್ ಅಂತೇಳಿ ನೋಡ್ಬೇಕಾಗ್ತದೆ. ಹೋಗ್ತಾ ಹೋಗ್ತಾ ಸೆಟ್ ಆಗ್ತದೆ. ನಮ್ಗೆ ಈಗ ಪಂಜರ ಪಕ್ಷಿಯಲ್ಲಿ ಹಾಗಾಗಲಿಲ್ಲ, ಯಾಕಂದ್ರೆ ನಾವು ರಂಗಸ್ಥಳ ಇಟ್ಟುಕೊಂಡೆ ನಾವು ಒಂದು ಎರಡು ಮೂರು ಟ್ರಯಲ್ ಮಾಡಿದ್ದೇವೆ, ಅದಕ್ಕಾಗಿ ನಾವು ಪ್ರಥಮ ಪ್ರಯೋಗದಲ್ಲಿ ಸಕ್ಸಸ್ ಆಗಿದ್ದು. ಪಂಜರ ಪಕ್ಷಿಯಲ್ಲಿ ಹಾಗಾಗ್ಲಿಲ್ಲ.
0: ತಯಾರಿ ತುಂಬಾ ಇಂಪಾರ್ಟೆಂಟ್ ಆಗ್ತದ.
1: ಹೌದು,
0: ಯೂಶ್ವಲಿ ಅದೇ ಕೆಚನ್ ಸಲ ಈ ತರ ರಂಗಸ್ಥಳದಲ್ಲಿ ತಯಾರಿ ಇಪ್ಪುದು ಕಡಿಮೆ.
1: ಹೌದು, ಪಂಜರ ಪಕ್ಷಿಯಲ್ಲಿ ಹಾಗಾಗ್ಲಿಲ್ಲ.
0: ಹಂಗೆ ಎಷ್ಟು ಪ್ರದರ್ಶನ ಆಯ್ತು ಈಗ ಪಂಜರ ಪಕ್ಷಿ?
1: ನಿನ್ನೆಗೆ 121.
0: ನೂರ ಇಪ್ಪತ್ತ ಒಂದು, 3,000-4,000 ಜನ ಆಟ ಕಂಬಕ್ಕೆ. ಎಷ್ಟು ಜನ ಕುರ್ಚಿ ಹಾಕದ್ ಸಾಕತ್ತಿಲ್ಲ ಅಷ್ಟು ಜನ ಅಲ್ಲ. ಸೂಪರ್. ಈಗ ನೀವು ಪಂಜರ ಪಕ್ಷಿ ನೀವು ಭಾಗವತಿಗೆ ಮಾಡಕ್ ಹೋದಾಗೆಲ್ಲ ಬಂದು ದುಡ್ಡು ಕೊಡೋಕಿಂತ ಖುಷಿ
1: ತುಂಬಾ ಜನ
0: ಕೊಟ್ಟಿಲ್ಲ,
1: ಹಾಗೆಂತಿಲ್ಲ ತುಂಬಾ ಅಂತಲ್ಲ. ಈಗ ನಮ್ಮ ಹಿಮ್ಮೇಳಕ್ಕೆ, ಹಿಮ್ಮೇಳದ ಸುಜನ ಹಾಲಾಡಿಯವರು, ಅಕ್ಷಯ ಚರಿತ್ರ ಕಟ್ಟವರು ಹಿಮ್ಮಳಕ್ಕೆ, ಹಿಮ್ಮಳ ಕಂಡು ಖುಷಿಯಾಗಿ 500-1,000 ಹೀಗೆ ಅಂತೇಳಿ ಎಲ್ಲ ಕೊಡ್ತಾರೆ.
0: ಇನ್ನೊಂದು ನಿಮ್ದು ಅಡ್ವಾಂಟೇಜ್ ಅಂತ ಕೇಳಿದ್ರೆ ನಿಮ್ಮ ಟೀಮ್ ಅಲ್ಲಿ ಇಬ್ಬರಲ್ಲಿ ನಿಮ್ ಕಣ್ಣ ಇದೆ ಯಂಗ್ಸ್ಟರ್ಸ್.
1: ಹೌದೌದು, ಎಲ್ಲರೂ
0: ಸೇಮ್
1: ಎಲ್ಲ ನಮ್ಮ ಮೇಳದಲ್ಲಿ ಹಾಗೆ ಎಲ್ಲ ಕಲಾವಿದರಾಗಿ ಸ್ವಲ್ಪ ಅಣ್ಣ ತಮ್ಮದ ಸಂಬಂಧ ಆತರ
0: ಒಳ್ಳೆ.
1: ಹೌದು, ಒಳ್ಳೆ ಸ್ನೇಹ ಕೂಟ ಆತರ
0: ಖುಷಿ ಆಗ್ತ.
1: ಹೌದು
0: ಅಲ್ಲ, ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ.
1: ಹೌದು
0: ಹೌದು ಹೊತ್ತು ಅಂತ ಹೇಳಿ. ಸೊ ನಿಮ್ಗೆ ಪುರ್ಸೊತ್ ಅಂತ ಹೇಗೆ ಕಲಿಕಾತ ಈಗ ಭಾಗವತರಿಗೆ ಪುರ್ಸೊತ್ ಯಾವಾಗ?
1: ನಮ್ಗೀಗ ಅಂದ್ರೆ ಈಗ ಬೇಸಿಗೆಯಲ್ಲಿ ಡಿಸೆಂಬರ್ ಫಸ್ಟ್ ಇಂದ ಮೇ ಎಂಡ್ ವರೆಗೆ ಕಂಟಿನ್ಯೂ ಆಟ ಇರ್ತದೆ.
0: ಹೌದು
1: ಹೌದು, ಯಕ್ಷಗಾನ ಇರ್ತದೆ. ಮಳೆಗಾಲದಲ್ಲಿ ಜೂನ್ ತಿಂಗಳ ಸ್ವಲ್ಪ, ಒಂದು ತಿಂಗಳು ಸ್ವಲ್ಪ ರೆಸ್ಟ್ ಇರ್ತದೆ, ಮಧ್ಯೆ ಮಧ್ಯೆ ಪ್ರೋಗ್ರಾಮ್ ಇರ್ತದೆ. ಅದಾದ್ಮೇಲೆ ಜುಲೈಯಿಂದ ನಮ್ಮ ಸದಾಶಿವಮಿನ್ ಕೊಕ್ಕರ್ಣೆ ಹಾಗೂ ದಿನಕರ್ ಕುಂದ ನಡುರು ಅವ್ರದ್ದು ಪ್ರವಾಸಿ ಯಕ್ಷಗಾನ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡುರು ಮುಂದತ್ತೆ ಅಂತೇಳಿ ಒಂದು ಪ್ರವಾಸಿ ಯಕ್ಷಗಾನ ಮಂಡಳಿ ಇದೆ, ಅದಕ್ಕೆ ನಾನು ಟೀಮಿಗೆ ಹೋಗ್ತೇನೆ.
0: ಪ್ರವಾಸಿ ಯಕ್ಷಗಾನ ಅಂದ್ರೆ ನೀವು ಪ್ರವಾಸ ಮಾಡ್ತಾ ಆಟ ಮಾಡುದ?
1: ಹೌದು, ನಾವು ಬೆಂಗಳೂರು, ಬೊಂಬೈ, ಉತ್ತರ ಕರ್ನಾಟಕ, ಹೈದರಾಬಾದ್ ಹೀಗೆಲ್ಲ.
0: ಸೂಪರ್.
1: ಹೌದು, ಅಲ್ಲಿ ಎಲ್ಲ ಹೋಗಿ
0: ಈ ಯಕ್ಷಗಾನದಿಂದ ನೀವೆಲ್ಲೆಲ್ಲ ಹಾಪಕ್ ಆಯ್ತು, ಯಾವ್ಯಾವ ಊರಿಗೆಲ್ಲ ಹಾಪಕ್ ಆಯ್ತು?
1: ಮುಂಬೈ, ಬೆಂಗಳೂರು, ಹೈದರಾಬಾದ್ ಹೀಗೆ, ಉತ್ತರ ಕರ್ನಾಟಕ ಈ ಸೈಡ್ ಎಲ್ಲ ಕಡೆ ಹೋಗ್ಲಿಕ್ಕೆ ಅವಕಾಶ
0: ಸುಮಾರು ಬದಿಗ.
1: ಹೌದು,
0: ಇನ್ನು ವಿದೇಶ ಪ್ರಯಾಣ ಮಾಡ್ಕಷ್ಟೇ.
1: ಹೌದು,
0: ಗಣೇಶ್ ಬಿಲ್ಲಾಡಿಯವ್ರನ್ನ ಒಂದ್ಸಲ ಕರೆದು ಬಿಡುದನ್ನ ಯೋಚನೆ ಮಾಡಬಹುದು. ಹಂಗೆ ಈಗ ನೀವು ಪಿ ಯು ಸಿ ಕೂಡ ಕಂಪ್ಲೀಟ್ ಮಾಡ್ಲ?
1: ಇಲ್ಲ ಇಲ್ಲ,
0: ಅದಕ್ಕೆ ಬೇಜಾರು ಇದೆಯಾ ನಿಮ್ಗೆ?
1: ಅಂದ್ರೆ ನಾನ್ ಶಾಲೆ ಹೋಗಿ ಹೋದಿದ್ರೆ ಇಷ್ಟು ಯಕ್ಷಗಾನ ಅಷ್ಟು ದುಡಿಮೆ ಆಗ್ತಿಲ್ಲ, ಇತ್ತು
0: ಈ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ,
1: ಇಷ್ಟು ಹೆಸರು ಮಾಡ್ಲಿಕ್ಕೆ ಆಗ್ತಿಲ್ಲ ಇತ್ತು. ಶಾಲೆ ಹೋಗಿ ಏನೋ ಕಂಪ್ನಿ ಕೆಲಸಕ್ಕೆ ಹೋಗಿದ್ದಾರೆ, ಯಕ್ಷಗಾನಕ್ಕೆ ಬರುವಾಗಿ ನಂಗೆ ಲಾಭವಾಗಿದೆ ಅಂದ್ರೆ.
0: ಹೌದು, ಇದು ಗಣೇಶ್ ಬಿಲ್ಲಾಡಿ ಅವರಿಗೆ ಪಿ ಯು ಸಿ ಅರ್ಧಕ್ಕೆ ಬಿಟ್ಟು ಆಟಕ್ಕೆ ಬಂದ್ರೆ ಬಿಕಾಸ್ ಅವ್ರಿಗೆ ಗೊತ್ತಿದಿತ್ತು ಅವ್ರಿಗೆ ಎಂತ ಬೇಕಂತ ಗೊತ್ತಿದ್ದು. ಹಂಗಂತ ಪಿ ಯು ಸಿ ಬಿಟ್ಟರಿಗೆಲ್ಲ ಹಿಂಗಂತ ಓದುದು ನಂದು ಸೀರಿಯಸ್ ಆಗಿ ಕಂಟಿನ್ಯೂ ಮಾಡಿ. ಬಿಲ್ಲಾಡಿ ಅವರು ಈ ತರ ಮಾಡಿರೋದ್ರಿಂದ ಇವತ್ತೊಂದು ಈ ಏಜ್ಗೆ, ಇಷ್ಟು ಚಿಕ್ಕ ಏಜ್ಗೆ ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಇದ್ರೆ. ಯಕ್ಷಗಾನದ ಬಗ್ಗೆ ಎಂತ ಅನ್ಸುತ್ತೆ? ಯಕ್ಷಗಾನ ನಿಮ್ಗೆ ಎಂತೆಲ್ಲ ಕೊಡ್ತ ಅನ್ಸುತ್ತೆ? ಎಷ್ಟು ವರ್ಷದ ಜರ್ನಿ ಇದು? ಫಸ್ಟ್
1: ನಂದು ಇದು 11ನೇ ವರ್ಷ.
0: ಓಕೆ, ಅಂದ್ರೆ ನಿಮ್ಗೆ ಯಕ್ಷಗಾನದ ಬಗ್ಗೆ, ಯಕ್ಷಗಾನಕ್ಕೆ ಬಂದದ್ದು ಎಷ್ಟು ಒಳ್ಳೇದಾಯ್ತು, ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ?
1: ಯಕ್ಷಗಾನಕ್ಕೆ ಬಂದ್ರ ಮೇಲೆ ನಾನು ನಮ್ಮ ಮನೇಲಿ ಒಂದು ಹೊಸ ಮನೆ ಕಟ್ಟಿದೆ, ಒಂದು ಮನೇಲಿ ತುಂಬಾ ಆವಾಗ ನಮ್ ತುಂಬಾ ಕಡು ಬಡತನ ಇತ್ತು, ಬಂದ್ರ ಮೇಲೆ ನಮ್ಗೆ ಒಳ್ಳೇದಾಗಿದೆ ಅಂದ್ರೆ
0: ಈಗೇನು
1: ಮನೆ ಕಟ್ಟಕಾಯ್ತು.
0: ಹೌದೌದು,
1: ಈಗ ಆರ್ಥಿಕವಾಗಿ ಏನು ಸಮಸ್ಯೆ ಇಲ್ಲ ನಮಗೆ, ಮತ್ತೆ ತುಂಬಾ ಹೆಸರು ಕೊಡ್ತು ಎಲ್ಲ ಕಡೆ. ಗಣೇಶಾಚಾರ್ಯ ಅಂದ್ರೆ ಹೇಳಿದ್ರೆ ಎಲ್ಲ ಪರಿಚಯ ಸಿಗ್ತದೆ, ಗಣೇಶಾಚಾರ್ಯ ನಮಸ್ಕಾರ ಅಂತೇಳಿ ಎಲ್ಲರೂ.
0: ನಿಮ್ಮ ಅಭಿಮಾನಿ ಬಳಗದಲ್ಲಿ ಯುವ ಜನರು ಇದ್ದಾರೆ, ಯಂಗ್ಸ್ಟರ್ಸ್.
1: ಹೌದು,
0: ಹಾಗೆ
1: ಎಲ್ಲರೂ ಪರಿಚಯ ಹಿಡ್ತಾರೆ, ಎಲ್ಲರೂ ಗುರುತ ಹಿಡಿತಾರೆ. ಹೌದು, ಖುಷಿ.
0: ಗಣೇಶಾಚಾರ್ಯ ಅವರು ಮದುವೆ ಹಾಕಿದ್ದಾರೆ?
1: ಮದುವೆ ಸದ್ಯ ಇಲ್ಲ.
0: ಸರಿ, ಈಗ ನಮ್ಗೆ ಪಂಜರ ಪಕ್ಷಿಯ ಒಂದು ಸೂಪರ್ ಹಿಟ್ ಹಾಡು ವೈಯಕ್ತಿಕವಾಗಿ ನಂಗೂ ಕೂಡ ತುಂಬಾ ಇಷ್ಟ ಆಯ್ತಾ, ಅದು ಜಲವ ತೊರೆದ ಮತ್ಸ್ಯದಂತೆ, ಅದನ್ನ ಒಂಚೂರು ನಮ್ಗೆ ಹೇಳಕ್ಕ.

0: ಸೂಪರ್, ತುಂಬಾ ಲೈಕ್ ಇತ್ತು. ಹಂಗೆ ಶ್ರುತಿ ಆಫ್ ಮಾಡೋದು ಬೇಡ, ಇನ್ನೊಂದು ಎರಡು ಹಾಡು ಆಡಿಸ್ಕಿಂತ. ಈಗ ಒಂದು ವೈಯಕ್ತಿಕ ಪ್ರಶ್ನೆ ನಿಮ್ಗೆ ಎಂದಕ್ಕ, ಡೋಂಟ್ ಮೈಂಡ್. ಎಂತಕ್ಕಿಂತ ನೀವು ಕಿವಿಗೊಂದು ಟಿಕ್ಕಿ ಹಾಕಿದ್ದೀರಲ್ಲ, ನಕ್ಷತ್ರ ಟಿಕ್ಕಿ, ಅದು ಸಣ್ಣಕ್ಕಿಂದ ಇದ್ದದ್ದ?
1: ಸಣ್ಣಿಂದ
0: ಇದ್ದು. ಸೊ ಅದನ್ನ ಯಾವುದೇ ಕಾರಣಕ್ಕೆ ನೀವು
1: ತೆಗ್ದಿಲ್ಲ,
0: ಎರಡು ಕೆಮಿಗೆ ಟಿಕ್ಕಿ
1: ಹಾಕಿದ್ರು.
0: ಸೊ ಟಿಕ್ಕಿ ಹಾಕಿದಾರ ಅಂದ್ರೆ ಎಲ್ಲದಕ್ಕೂ ಅಂದ್ರೆ ರೆಡಿ ಅಂತ, ಸಂಸಾರ ನಿರ್ವಹಿಸೋದಕ್ಕೂ ರೆಡಿ ಅಂತ ಅರ್ಥ ಅಂತೆ. ಸೊ ಅದನ್ನ ನೀವು ಈಗಲೂ ಅದನ್ನ ನಿಭಾಯಿಸ್ಕೊಂಡು ಬರ್ತಿದ್ರು. ಇದು ಆಕ್ಚುಲಿ ನಮ್ಗೆಲ್ಲ ತುಂಬಾ ಚೈಲ್ಡ್ಹುಡ್ ಮೆಮರೀಸ್. ನನ್ನ ಅಣ್ಣಂದ್ರಿಗೆಲ್ಲ ಇಂಥದೇ ಟಿಕ್ಕಿ ಹಾಕ್ತಾ ಇದ್ರು. ಸೊ ಈಗಿನ ಕಾಲದ ಸ್ಟೈಲ್ ಎಲ್ಲ ಚೇಂಜ್ ಆಯ್ತು. ಗಣೇಶ್ ಬಿಲ್ಲಾಡಿ ಅವರು ಯಾವ ಸ್ಟೈಲ್ ಚೇಂಜ್ ಆದ್ರು ಇದೇ ಸ್ಟೈಲ್ ನ ಉಳಿಸ್ಕೊಂಡಿದ, ಅದು ಒಳ್ಳೇದಾಯ್ತು. ಇನ್ನೊಂದು, ನಮ್ಗೆ ಯಾವ್ದಾದ್ರು ಒಂದು ನಿಮ್ಮ ಇಷ್ಟದ ಭಾಗವತ್ಗೆ ಪದ್ಯ ಯಾವ್ದಾದ್ರು ಒಂದು

0: ಮೆಚ್ಚಿದ ಶಶಿರನ್ ಮನವ ಬೆಳಗಿದೆ ಮಾನಸ ವೀಣೆ ತಂತಿಯ ಮೀಟಿ ಹೊಸ ಗಾನ ಹಾಡಿದೆ.
1: ಹೊಸ ಗಾನ ಹಾಡಿದ್ದಾರೆ ನಮ್ಮ ಗಣೇಶ್ ಆಚಾರ್ಯ ಬಿಲ್ಲಾಡಿ ಅವರು. ಆಕ್ಚುಲಿ ಇದನ್ನೆಲ್ಲ ಪದ ಭಗವತಿಗೆ ಕೇಂತಿಪತಿಗೆ ನಮ್ಗೊಂಚೂರು ಸಿನಿಮಾದ ಹಾಡಿಗೆ ಅದ್ ನೆನ್ಪಾತು ಹೌದು. ಆದ್ರೆ ಎಕ್ಸ್ಪೆರಿಮೆಂಟ್ ಅನ್ನೋದು ಇವತ್ತಿನ ಜಗ, ಇವತ್ತಿನ ಯುಗ, ಇವತ್ತಿನ ಜನರು ಇವ್ರಿಗೆ ಎಂತ ಬೇಕು ಒಂಚೊಂಚೂರು ಮಾಡ್ತಾ ಹೋರ ಕಾಂಬರು ಜಾಸ್ತಿ ಮಾತ್ರ. ಸೊ ಹಂಗೆ ಈ ಪ್ರಯೋಗಗಳು ಆಗ್ತಾ ಇರತ್ತ. ಹಂಗಂತೇಳಿ ಸಾಂಪ್ರದಾಯಿಕ ಯಕ್ಷಗಾನ ಏನು ಬಿಟ್ಕೊಡುದಿಲ್ಲ, ಅದು ಅಲ್ಲಿಯೇ ಇರುತ್ತೆ, ಅದನ್ನು ಬೆಳೆಸೋ ಕಾರ್ಯನ ಮಾಡ್ತಾ ಇದ್ರು ಅಂತ ಹೇಳಿ. ಭಾರಿ ಖುಷಿ ಆಯ್ತು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲೇ ಕೂಕೊಂಡ ಇಷ್ಟು ಚಂದದ ಭಾಗವತಿಕೆ, ಅದು ನಮ್ಮ ಗಣೇಶ್ ಬಿಲ್ಲಾಡಿ ಅವ್ರ ಪಕ್ಕದಲ್ಲೇ ಕೂಕೊಂಡ ಕೇಂಬುವಂತ ಒಂದು ಸದಾವಕಾಶ ನಮಗೆ. ನಿಮ್ಮ ಮುಂದಿನ ಕನಸುಗಳೆಂತ ಗಣೇಶ್ ಬಿಲ್ಲಾಡಿ ಅವರೇ?
0: ಮುಂದಿನ ಭಾಗವತಿಯಲ್ಲಿ ಇನ್ನಷ್ಟು ತಯಾರಾಗಬೇಕು. ಅಂದ್ರೆ ಕೆಲವು ಪೌರಾಣಿಕ ಪ್ರಸಂಗ ಆಡಿಸ್ಬೇಕಂತೇಳಿ ನನಗಿದೆ. ಉದಾಹರಣೆ ತಾಮ್ರಧ್ವಜ ಕಾಳಗ, ರಾಮಂಜನ, ಇಂಥ ಪೌರಾಣಿಕ ಪ್ರಸಂಗ. ಈ ಹೊಸ ಪ್ರಸಂಗದಿಂದ ನನಗೆ ಕೆಲವು ಪೌರಾಣಿಕ ಪ್ರಸಂಗ ಆಡಿಸುವ ಅವಕಾಶಗಳು ಕಡಿಮೆ ಆಗ್ತಿದೆ. ಮುಂದೆ ತುಂಬಾ ಅವಕಾಶ ಸಿಗ್ಬೇಕಂತೇಳಿ ನನ್ನ ಇದಷ್ಟು.
1: ಪೌರಾಣಿಕ ಪ್ರಸಂಗದ ಕಡೆ ನಮ್ಮ ಗಣೇಶ್ ಬಿಲ್ಲಾಡಿ ಅವರ ನಡೆ ಇರುತ್ತೆ. ಸೊ ಅದೊಂದು ಆಸೆ ಇದೆ,
0: ತಾಮ್ರಧ್ವಜ ಕಾಳಗ ಇಂಥ ಪೌರಾಣಿಕ ಪ್ರಸಂಗಗಳಿದೆ.
1: ಸೊ ಗಣೇಶ್ ಬಿಲ್ಲಾಡಿ ಅವರೇ, ನಂಗೆ ನಿಮ್ಮಲ್ಲಿ ಒಂದು ವಿಶೇಷ ಅನ್ಸಿದ ಅಭ್ಯಾಸ ಅಂತ ಕೇಂದ್ರೆ, ನೀವು ಲೈಕ್ ಭಾಗವತಿಕೆ ಮಾಡ್ತ್ರಿ ಎಲ್ಲ ಹೌದು, ಚಾ ಕುಡುದಿಲ್ಲ ಅಂದೇಳಿ ಹೇಳ್ರಿ ನೀವು, ಅದ್ ಯಾಕೆ?
0: ಅಂದ್ರೆ ಮೊದ್ಲಿಂದ ಅಭ್ಯಾಸ ಇಲ್ಲ
1: ಚಾದ ಅಭ್ಯಾಸ ಇಲ್ಲ.
0: ಅಂದ್ರೆ ಮಂದ್ರ ತಿಮ್ಮಳದಲ್ಲಿ ಇರುವಾಗ ನಿದ್ದೆ ಬಿಟ್ಟಾಗ ಚಾ ಕುಡಿದಿದ್ದೆ ಒಂದಿನ, ಅದು ನನಗೆ ವಾಮಿಟ್
1: ಆಯ್ತು
0: ಜಾಸ್ತಿ. ಅದ್ರ ಮೇಲಿಂದ ಚಾ ಸ್ವಲ್ಪ ಅಂದ್ರೆ ಈಗ ಕುಡಿತೇನೆ. ಅಂದ್ರೆ ತುಂಬಾ ನಿದ್ದೆ ಬಿಟ್ಟಾಗ ಏನು ಸಾಧ್ಯವೇ ಇಲ್ಲ, ಕೂತ್ಕೊಳ್ಳಿಕ್ ಸಾಧ್ಯವೇ ಇಲ್ಲ, ಹಾಗಿದ್ದ ಆ ಟೈಮಲ್ಲಿ ಒಂದು ಚಾ ಕುಡಿತೇನೆ ರಂಗಸ್ಥಳದಲ್ಲಿ.
1: ಆಕ್ಚುಲಿ ನಾವು ಭಾಗವತರು ಅಂದ್ರೆ ಅವ್ರು ವೀಳ್ಯ ಹಾಕೋದು ಕಂಡಿತ್ತು, ಚಾ ಕುಡಿಯೋದು ಕಂಡಿತ್ತು. ಬಟ್ ನಮ್ಮ ವಿಶೇಷ ಭಾಗವತರು ಗಣೇಶ್ ಆಚಾರ್ಯ ಬಿಲ್ಲಾಡಿ ಅವರು. ನಂಗೆ ಭಾರಿ ಖುಷಿ ಇದೆ ಅಂತಂದ್ರೆ ಒಂಚೂರು ಗೊತ್ತು ಎಂತದೂ ಇಲ್ಲ, ತುಂಬಾ ಸಿಂಪಲ್, ಸರಳ, ಸಜ್ಜನ ಅನ್ಸಿದ್ದನ್ನ ಪ್ರಾಮಾಣಿಕವಾಗಿ ಮಾತಾಡಿದ್ರು. ಎಂತದೇ ಇಲ್ಲಿ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದವರೆಗೆ ಬಂದು ಸರ್, ನೀವು ಇಷ್ಟು ಲೈಕ್ ಮಾಡಿ ಮಾತಾಡ್ರಿ, ಪದ ಹಾಡ್ರಿ, ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಆ ಪದ ಕೇಮಂತ ಸೌಭಾಗ್ಯ ನಮ್ಮೆಲ್ಲರದಾಯ್ತು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹಾಗೆ ನಿಮ್ಗೆ ಇನ್ನಷ್ಟು ಅವಕಾಶಗಳು, ನದಿ ಹೊರಕ ಬರ್ತಲ್ಲ ಹಂಗ ಹೊರಕ ಬರ್ಲಿ ಅನ್ನೋದು ನಮ್ಮ ಹಾರೈಕೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ ಸರಿ, ಕೇಳಿದ್ರೆ ಯಕ್ಷ ಸಮಾಗಮ ರೇಡಿಯೋ ಕುಂದಾಪುರದಲ್ಲಿ, ಯಕ್ಷ ಸಮಾಗಮದಲ್ಲಿ ಪ್ರಸಿದ್ಧ ಯುವ ಭಾಗವತರು ಗಣೇಶ್ ಆಚಾರ್ಯ ಬಿಳ್ಳಾಡಿಯವರ ಮಾತನ್ನು ನೀವು ಕೇಳ್ರಿ, ನಾವು ಕೇಂತ ಖುಷಿ ಆಯ್ತ. ಹಂಗಾರಿನ್ನು ಹೊರಡುವಲ್ಲ ಕೇಂತಾಯಿರಿ, ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಸಿಕ್ವಕ ಪ್ರಿಯ ಕೇಳುಗ್ರೆ, ದಿನೇಶ್ ಉಪ್ಪೂರರ ಸಂಗ್ರಹದಿಂದ ಆಯ್ದ ಕಾಳಿಂಗನೌಡರ ಭಾಗವತಿಕೆ ಪದ್ಯಗಳು.
2: ಕಥ

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: Admissions open for BA, BSc, BCA, BCOM ಮತ್ತು BBA. Visit ಭಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಅಂತ ಕೇಳ್ರೆ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಕರಾವಳಿಯ ಪ್ರಸಿದ್ಧ ನಿರೂಪಕರು, ಉಪನ್ಯಾಸಕರು. ಮೊನ್ನೆಯಷ್ಟೇ ಸ್ಪಾರ್ಕ್ ನಿರೂಪಣಾ ರತ್ನ ರಾಜ್ಯ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡವರು. ಇವರು ನಮ್ಮ ಉದಯ್ ನಾಯಕ್ ಸರ್ ಅವರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಹೆಂಗಿದ್ರಿ ಸರ್, ಹುಷಾರಿದ್ರೆ?
3: ಹುಷಾರಿದೆ ಮೇಡಮ್.
2: ಸರಿ, ಓಕೆ ಸರ್, ಒಂದು ಖುಷಿ ಆಯ್ತು. ಸ್ಪಾರ್ಕ್ ನಿರೂಪಣಾ ರತ್ನ ಅವಾರ್ಡ್ ರಾಜ್ಯ ಪ್ರಶಸ್ತಿ ನಿಮ್ಗೆ ಸಿಕ್ತಂತ ಹೇಳಿ ಭಾರಿ ಖುಷಿ ಆಯ್ತು. ಕಂಗ್ರಾಚುಲೇಷನ್ಸ್ ನಿಮ್ಗೆ.
3: ಥ್ಯಾಂಕ್ ಯು ಮೇಡಮ್.
2: ಅದು ಹ್ಯಾಂಗ್ ಸರ್, ಅದು ಯಾವ ತರ ಅದರದ್ದು ಆಯ್ಕೆ ಪ್ರಕ್ರಿಯೆ?
3: ಸ್ಪಾರ್ಕ್ ಅಕಾಡೆಮಿ ಅಂತ ಹೇಳಿದ್ರೆ ಬೆಂಗಳೂರಿನ ಒಂದು ಶ್ರೇಷ್ಠವಾದ ಅಕಾಡೆಮಿ ಅದು. ಆ ಮೂಲಕ ಪ್ರತಿ ವರ್ಷ ಟೀಚರ್ಸ್ ಗೆ ಮತ್ತೆ ಉಪನ್ಯಾಸಕರಿಗೆ ಪ್ರಸಿದ್ಧ ಪಡೆದಂತ ನಿರೂಪಕರು ಆ ಟೀಚರ್ಸ್ ಮತ್ತೆ ಉಪನ್ಯಾಸಕರು ಆಗಿದ್ರೆ ಅವರಿಗೊಂದು ಪ್ರಶಸ್ತಿ ಕೊಡ್ತಾರೆ ಅವರು. ಅದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಕೇಳಿದ್ರು, ನಮ್ಮ ಫ್ರೆಂಡ್ ಒಬ್ಬರು ನಂಗೆ ಕಳಿಸಿದ್ರು, ನಾನು ಅಪ್ಲೈ ಮಾಡಿದ್ದೆ. 232 ಜನ ಆ ರಾಜ್ಯದ ಎಲ್ಲರೂ ಕೂಡ ಅದಕ್ಕೆ ಅಪ್ಲೈ ಮಾಡಿದ್ರು, ನಾನು ಕೂಡ ಒಬ್ಬ ಅದರಲ್ಲಿ. 236 ಜನ ಏನ ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ರು ಮೇಡಮ್. ಮಾನದಂಡ ಹೇಗಿದೆ ಅಂತ ಹೇಳಿದ್ರೆ, 7 ದಿನಗಳ ಕಾಲ ಆನ್ಲೈನ್ ಕ್ಲಾಸ್ ಕೊಡ್ತಾರೆ, ನಿರೂಪಣೆಗೆ ಸಂಬಂಧಪಟ್ಟಂತ ಕ್ಲಾಸ್. ಅದ್ಭುತ ಕ್ಲಾಸ್ ಕೊಟ್ಟಿದ್ರು, ತುಂಬಾ ಖುಷಿ ಆಯ್ತು ನನಗೆ. ಒಂದಿಷ್ಟು ರೂಢಿಸಿಕೊಂಡೆ ನಾನು, ನಂಗೆ ಅತಿ ಅಗತ್ಯವಾಗಿ ಬೇಕಾಗಿರುವಂತ ಪಾಯಿಂಟ್ಸ್ ಗಳೆಲ್ಲ ಸಿಕ್ತು. ಅದಾದ ಮೇಲೆ ಒಂದು ರಿಟರ್ನ್ ಎಕ್ಸಾಮ್ ಮಾಡ್ತಾರೆ, 10 ಕ್ವಶನ್ ಕೇಳ್ತಾರೆ. ಆ ಕ್ವಶನ್ ಗೆ ಅನುಗುಣವಾಗಿ ನಾವು ಆನ್ಸರ್ ಕೊಡಬೇಕಾಗತ್ತೆ. ನಾವು ಅಪ್ಲೈ ಮಾಡಿದ್ವಿ, ಅದು ಕಳಿಸ್ಕೊಟ್ಟಿದ್ವಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಪ್ರಕ್ರಿಯೆ ಹೇಗಪ್ಪ ಅಂದ್ರೆ, ನೀವು ಇದುವರೆಗೆ ಯಾವ ಯಾವ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಿದ್ರಿ, ಆ ನಿರೂಪಣೆಗೆ ಸಂಬಂಧಪಟ್ಟಂತಹ ಚಿತ್ರಗಳ ಸಾಕ್ಷ್ಯ ಚಿತ್ರಗಳು, ಆ ಸಾಕ್ಷ್ಯ ಚಿತ್ರಗಳ PDF ಅನ್ನು ಅವ್ರಿಗೆ ಕಳಿಸಿಕೊಡ್ಬೇಕು. ಕಳಿಸಿಕೊಟ್ಟ ಆದ್ಮೇಲೆ

0: ಗಂಟೆ ಸಭಾ ಕಾರ್ಯಕ್ರಮಕ್ಕೆ ಗೆಸ್ಟ್ 8 ಗಂಟೆಗೆ ಬರ್ತಾರೆ ಅಂತ ಹೇಳಿದಾಗ 9 ಗಂಟೆ 10 ಗಂಟೆ ಆಗಿದ್ದಿರ್ತದೆ, ನೀವು ನೋಡಿದ್ರಿ. ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೇಕಾದ್ರೆ ಆ ಸ್ಕೂಲ್ ಅವ್ರು ಬಂದಿಲ್ಲ, ಈ ಟೀಮ್ ಬಂದಿಲ್ಲ ಅಂತ ಹೇಳಿ ಹೇಳಿ ಒಂದು 11 ಗಂಟೆಗೆ ಸ್ಟಾರ್ಟ್ ಆಗೋದು ಇರ್ತದೆ, 2 ಗಂಟೆ ಮುಗಿಯುವುದು ಇರ್ತದೆ. ಬಟ್ ಅದು ಯಾವುದು ಕೂಡ ಅಲ್ಲೇ ಬಿಟ್ಟು ಬರ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಡೇ ನಾನು ಒಂದಿಷ್ಟು ಮಕ್ಕಳು ನಾನು ಟೀಚ್ ಮಾಡಬೇಕು, ನನ್ನಿಂದ ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಇದುವರೆಗೆ ನನ್ನ ಲೈಫಲ್ಲಿ ಒಂದು 18 ವರ್ಷ ಸರ್ವಿಸ್ ಆಯಿತು ನನ್ನ ಟೀಚಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ, ಒಂದು ದಿವಸನೂ ಆ ಥರದ ಸಮಸ್ಯೆಗಳು ಆಗಲಿಲ್ಲ, ಮುಂದೆ ಆಗಬಾರ್ದು ಅಂತ ಹೇಳಿ ಇದ್ದೇನೆ.
1: ಆದರೆ ಹೆಚ್ಚಿನ ನಿರೂಪಕರು ಅತಿಥಿಗಳಿಗೆ ಭಾಷಣ ಮಾಡೋ ಕೊಡೋದಕ್ಕಿಂತ ನಿರೂಪಕರೇ ಜಾಸ್ತಿ ಮಾತಾಡ್ತಾರೆ, ಅಂದ್ರೆ ಅವರ ಭಾಷಾ ಪಾಂಡಿತ್ಯ, ಭಾಷಾ ಪ್ರೌಢಿಮೆ, ಅವರ ನಿರರ್ಗಳವಾದ ಮಾತನ್ನ ಎಲ್ಲ ಕೇಳಕ್ಕೆ ಕಾಣಕಂತ ಅವರಿಗೊಂದು ಆಸೆ. ಅದನ್ನೆಲ್ಲ ಪ್ರಯೋಗ ಮಾಡೋಕೆ ಮಾತ್ರ ನಿರೂಪಕರಾಗಿ ಹೋದಾಗ ಮಾತ್ರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ?
0: ಖಂಡಿತ ಮೇಡಮ್, ನಾನು ಅದನ್ನ ನೋಡಿದ್ದೇನೆ. ಏನ್ ಬೇಕು ಸಮಯಕ್ಕೆ ಅನುಗುಣವಾಗಿ ಅಷ್ಟೇ ಹೇಳಿ ಮುಗಿಸಿದ್ರೆ ಚಂದ, ಯಾಕಂದ್ರೆ ನಮ್ಮ ಮಾತುಗಳಿಗಿಂತ ಅತಿಥಿಗಳ ಮಾತು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರು ಯಾವ ಅತಿಥಿಗಳಾಗಲಿ ನಮ್ಮ ತನ್ನ ಕೇಳಲಿಕ್ಕೆ ಬರುವುದಲ್ಲ, ಅತಿಥಿಗಳು ಫಾರ್ ಎಕ್ಸಾಂಪಲ್ ಆಗಿ ರಿಸೋರ್ಸ್ ಪರ್ಸನ್ ಬಂದಿದ್ದಾರೆ, ಒಳ್ಳೆ ಮಾತಾಡ್ತಾರೆ, ನನ್ನ ಮಾತು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ, ಅವ್ರ ಮಾತು ಇಂಪಾರ್ಟೆಂಟು. ನಾನು ಹೇಳೋದಿಷ್ಟೇ, ಆ ಸಮಯಗಳಲ್ಲಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನೀವು ಮಾತಾಡಿ, ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಸಮಯ ಸಂದರ್ಭ ನೋಡ್ಕೊಳ್ಳಿ, ಅದನ್ನು ನೋಡಿಕೊಂಡು ನೀವು ಮಾತಾಡಿ. ಇಲ್ಲ ಕಾರ್ಯಕ್ರಮ ತುಂಬ ಲೆಂದಿ ಇದೆ, ತುಂಬ ಬೋರ್ ಆಗ್ತಾ ಇದೆ, ಮಧ್ಯೆ ಮಧ್ಯೆ ಥಾಟ್ಸ್ಗಳನ್ನು ಅಥವಾ ನ್ಯಾನೋ ಕಥೆಗಳು ಅಂತ ಹೇಳಿ, ಬಟ್ ತುಂಬ ಇಂಟ್ರೆಸ್ಟಿಂಗ್ ನ್ಯಾನೋ ಕಥೆಯನ್ನು ಹೇಳಿ ಅಲ್ಲ, 1 ನಿಮಿಷ 2 ನಿಮಿಷದಲ್ಲಿ ಮುಗ್ದು ಹೋಗುತ್ತೆ. ನಮ್ಮ ಮಾತಿನ ಬಂಡವಾಳವೇ ಪ್ರಧಾನ ಆಗಬಾರ್ದು ಅಂತ ನಾನು ಹೇಳೋದು ಮೇಡಮ್.
1: ಸೊ ನೀವು ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊ ಹೋದ್ರೆ ಸರ್ ಹೆಂಗೆ?
0: ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇದ್ದೆ ಮೇಡಮ್. ಇವತ್ತು ದೇವರು ಒಂದು ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ. ಈ ಪ್ರೋಗ್ರಾಮ್ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತೇವೆ, ಇವ್ರಿಗೆಷ್ಟು ಇವ್ರಿಗೆಷ್ಟು, ಬೈ ಚಾನ್ಸ್ ಇವ್ರು ಆ ಟೈಮ್ ಅಲ್ಲಿ ಬರ್ದಿದ್ರೆ ಏನ್ ಮಾಡೋದು, ಮೊದಲು ವ್ಯವಸ್ಥೆ ಮಾಡ್ಕೊಳ್ತೇವೆ. ಎಷ್ಟೋ ಪ್ರೋಗ್ರಾಮ್ಗಳಿಗೆ ಹೋದಾಗ, ನಿನ್ನೆ ನೈಟ್ ಒಂದು ಪ್ರೋಗ್ರಾಮಿಗೆ ಹೋಗಿದ್ದೆ, ಅಲ್ಲಿಯ ಯುವಕರು ಹೇಳೋದು, ಸರ್ ನಾವು ಆದ್ರೆ ಆ ಪ್ರೋಗ್ರಾಮ್ ಖಂಡಿತವಾಗಿ ಸಕ್ಸಸ್ ಆಗೋದಿಲ್ಲ ಆಗಿತ್ತು, ಅದು ಹೆಂಗ್ ಮ್ಯಾನೇಜ್ ಮಾಡಿದ್ರಿ, ನಂಗೆ ಯಾವ ಅಜೆಂಡಾ ಕೊಡ್ಲಿಲ್ಲ, ಗೆಸ್ಟ್ ಬಂದು ಸ್ಟೇಜ್ ಅಲ್ಲಿ ಕೂತ್ಕೊಂಡಾಯ್ತು, ಒಬ್ರು ಸ್ವಾಮೀಜಿ ಕೂತ್ಕೊಂಡಾಯ್ತು, ಪ್ರೋಗ್ರಾಮ್ ನ ರೂಪುರೇಷೆಯೇ ಕೊಡ್ಲಿಲ್ಲ, ನಾವು ಅದಕ್ಕೆ ರೆಡಿ ಇರ್ಬೇಕು, ಅದು ಮಾಡಿದ್ದೇವೆ. ಸೊ ಆ ಖುಷಿ ಇದೆ,
1: ಸ್ಪಾಂಟಾನಿಟಿ. ಅದ್ರ ಒಟ್ಟಿಗೆ ನೋಡಿ, ನೀವೇ ಆಗ ಹೇಳಿದ್ರೆ ನಿಮ್ಮ ತಯಾರಿ ವಿಷಯದಲ್ಲಿ ಸ್ಪಾರ್ಕ್ ನಿರೂಪಣಾ ರತ್ನ ರಾಜ್ಯ ಪ್ರಶಸ್ತಿ ಪಡ್ಕೊಂಡಾಗ ತರಬೇತಿ, ರಾಜಕೀಯ ಕಾರ್ಯಕ್ರಮಗಳಾದ್ರೆ ಹೇಗೆ, ಧಾರ್ಮಿಕ ಕಾರ್ಯಕ್ರಮಗಳಾದ್ರೆ ಹೇಗೆ, ಶೈಕ್ಷಣಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆ ವೇದಿಕೆಗೆ ತಕ್ಕಂತೆ ನಿಮ್ಮ ನಿರೂಪಣಾ ಶೈಲಿಯನ್ನು
0: ಬದಲಾಯಿಸ್ಕೊಂತು.
1: ಅದನ್ನೆಲ್ಲ ಹ್ಯಾಂಗ್ ಬದಲಾಯಿಸ್ಕಂದ್ರೆ, ಈಗ ಸ್ವಾಮೀಜಿ ಬಂದು ಕೂಕೊಂಡಿರ, ಅವರನ್ನ ಮುಖ್ಯವಾಗಿ ನಾವು ಸಂಬೋಧನೆ ಮಾಡೋದೇ ವೆರಿ ಇಂಪಾರ್ಟೆಂಟ್
0: ಇಂಪಾರ್ಟೆಂಟ್ ಅದಕ್ಕೆ ಹಿಂದೆ ನಾವು ತುಂಬಾ ತಯಾರಿ ಮಾಡ್ಕೊಂಡಿರ್ಬೇಕು. ನಾಳೆಗೆ ಸ್ವಾಮೀಜಿ ಬರ್ತಾ ಇದ್ದಾರೆ, ಅವರನ್ನು ಹೆಂಗ್ ಕರಿಬೇಕು, ಧಾರ್ಮಿಕ ಕಾರ್ಯಗಳನ್ನ ಹೇಳಬೇಕು, ಅವ್ರು ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿ. ನಿನ್ನೆಯ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗೆ ನಂಗೆ ತುಂಬಾ ಖುಷಿಯಾಗಿ ಹೋಗುವಾಗ ಆಶೀರ್ವಾದವನ್ನು ಮಾಡಿ ಹೋದ್ರು, ತಯಾರಿ ಮಾಡ್ಕೊಂಡಿದ್ವಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಮೇಡಮ್, ಯಾಕಂದ್ರೆ ಬೇರೆ ಬೇರೆ ಧರ್ಮದ ಗುರುಗಳು ಬಂದಾವಾಗಲೂ ಕೂಡ ಹಾಗೆ ಅವರಿಗೆ ಸಂಬಂಧಪಟ್ಟಂತ ಕೆಲವು ಪಾಯಿಂಟ್ಸ್ಗಳು, ಮಾಡಿದ ಕೆಲಸಗಳು ಇವೆಲ್ಲ ಹೇಳ್ಕೊಂಡು, ಮತ್ತೆ ಪದನಾಮ ಗೆಸ್ಟ್ಗಳದ್ದು ಅದು ವೆರಿ ಇಂಪಾರ್ಟೆಂಟ್. ಪದನಾಮಗಳಲ್ಲಿ ವ್ಯತ್ಯಾಸ ಆಗಿ ಏನೇನೂ ಆಗೋದೆಲ್ಲ ಇರ್ತದೆ, ಸೊ ಫೈನಲಿ ತುಂಬ ಪ್ರಾಬ್ಲಮ್ಸ್ ಆಗೋದೆಲ್ಲ ಕಂಡಿದ್ದೇವೆ ನಾವು. ಸೊ ಅದೆಲ್ಲ ಜಾಗ್ರತೆ ಮಾಡ್ಕೊಳ್ಬೇಕು ಅಂತ ನಾನು ಹೇಳೋದು ಮೇಡಮ್.
1: ತುಂಬಾ ಜಾಗ್ರತೆ, ಅದಕ್ಕೆ ಕೂಕೊಂಡ್ರೆ ಆತಿಲ್ಲ. ಆಮೇಲೆ ಇನ್ನೊಂದು, ನೀವು ಆಗ ಹೇಳಿದ್ರಿ ನಿನ್ನೆ ಹೋದ ಕಾರ್ಯಕ್ರಮದಲ್ಲಿ ಅಜೆಂಡಾಗಳೇ
0: ಕೊಟ್ಟಿಲ್ಲ,
1: ಬಟ್ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತಲ್ದ, ಅಂದ್ರೆ ನೀವು ಸಮಯವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್, ನೀವೀಗ ಹೋಗಿ ದೀಪ ಹಚ್ಚಿ ಉದ್ಘಾಟನೆ ಅಂತ ಹೇಳ್ತೀರಿ, ಅಲ್ಲಿ ಕಾಲ್ ದೀಪನೇ ಇಡ್ಲ. ಸೊ ಆಗ ಇನ್ನೊಂಥರ, ಮತ್ತೆ ಈಗ ಹೂ ಕೊಡುವರು ಯಾರ, ಹೂ ಕೊಡುದಿತ್ತ ಇಲ್ಲಿ ಅವರಲ್ಲಿ, ಪ್ರಾಸ್ತಾವಿಕ ಮಾತಾಡ್ತಾರೆ ಇಲ್ಲಿಯಾ, ಸೊ ಇಂಥದ್ದೆಲ್ಲ ಇರುತ್ತ. ಸೊ ಅದೆಷ್ಟು ಇಂಪಾರ್ಟೆಂಟ್, ಮೊದಲೇ ನಾವು ಆರ್ಗನೈಸರ್ ಜೊತೆಗೆ ಕಾಂಟ್ಯಾಕ್ಟ್ ಆಯ್ಕೊಂಡ ಒಂದ್ ವಾರ ಮುಂಚೆನೆ ಅವ್ರದ್ ಏನೆಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ ಗಳಿದಾವೆ, ಅವ್ರು ಎಂತ ಮಾಡ್ಕೊಂಡ್ರೆ ಎಂದ್ಕೊಂಡಿರ್, ಕೆಲವರಲ್ಲಿ ತುಂಬಾ ಕ್ರಿಯೇಟಿವ್ ಇಪ್ಪರಲ್ಲ, ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಇವುಗಳ ಪ್ರಾಮುಖ್ಯತೆಯನ್ನ ಹೇಳಿ ಸರ್.
0: ಅಂತ ಸಮಯದಲ್ಲಿ ನಿಮ್ಗೆ ಸಿಗ್ಲೇ ಇಲ್ಲ, ಅಜೆಂಡಾ ಸಿಗ್ಲಿಲ್ಲ, ಹೋಗುಚ್ಚ ಕೊಡೋರು ಸಿಗ್ಲಿಲ್ಲ, ಇನ್ನೋಗ್ರೇಷನ್ ಯಾರಂತ ಗೊತ್ತಿಲ್ಲ, ಯಾವತ್ತೂ ಕೂಡ ವೇದಿಕೆಯ ಮುಂದೆ ನಿಂತ್ಕೊಂಡು ಕರಿಬೇಡಿ, ತಕ್ಷಣ ವೇದಿಕೆ ಹಿಂದಕ್ಕೆ ಕರೀರಿ, ಕರೆದು ಬಂದು 2 ನಿಮಿಷದಲ್ಲಿ ಮುಗಿಸ್ಬೇಕು, ತುಂಬ ಸ್ಪೀಡ್ ಇರಬೇಕು ಅಂತ, ಜಾಗ್ರತೆ ತುಂಬ ಸ್ಪೀಡ್ ಇರಬೇಕು. ವೇದಿಕೆ ಹಿಂದಕ್ಕೆ ನಿನ್ನೆ ಹಾಗೆ ಮಾಡಿದೆ, ವೇದಿಕೆ ಹಿಂದಕ್ಕೆ ಕರೆದೆ, ಎಲ್ಲ ಬಂದರು, ಪಟ ಹೇಳಿದರು, ಪಟ ಬರ್ಕೊಂಡೆ, ಇಮಿಡಿಯೇಟ್ಲಿ ನಾವು ಹೊಂದ್ಕೊಂಡದೆಲ್ಲ ಆಯಿತು. ವೇದಿಕೆಯ ಮುಂದೆ ಹೋಗಿ ನಾವು ನೀನ್ ಬಾ ಏನ್ ಕತೆ ಇದು ಅಂತ ಹೇಳಿದ್ರೆ ಖಂಡಿತ ಅಭಾಸ ಆಗುತ್ತೆ. ಅದು ಲೈವ್ ಪ್ರೋಗ್ರಾಮ್ ಗೆ ಹೋದ್ರೆ ತುಂಬಾ ಡೇಂಜರ್, ಏನ್ ಮಾಡ್ರೆ ಇವ್ರು ಹೋಗಿದ್ದಾರೆ ಏನ್ ಕತೆ ಇವ್ರದ್ದು ಅಂತ ಹೇಳಿ ಜನ ಮಾತಾಡ್ತಾರೆ, ಬಿಟ್ರೆ ಅಲ್ಲಿ ಫ್ಯಾಕ್ಟ್

0: ಏನಾಗಿದೆ ಅದನ್ನು ಅಬ್ಸರ್ವ್ ಅಂತಿಲ್ಲ.
1: ಇನ್ನು ಕೆಲ ಸಂದರ್ಭ ಇರುತ್ತೆ ಅಂತಂದ್ರೆ ಅತಿಥಿಗಳ ಮಾತಾಡೋಕ್ ನಿಂತ್ರೆ ಹೇಳುದೇ ಇಲ್ಲ, ಆಕ್ಚುಲಿ ಒಂದ್ ಗಂಟೆಯಲ್ಲಿ ಆ ಸಭಾ ಕಾರ್ಯಕ್ರಮ
0: ಮುಗಿಬೇಕು,
1: ಇನ್ನೊಂದು 5 ಜನ ಮತ್ತೆ ಮಾತಾಡೋಕಿದ್ರು, ಇವ್ರು ಮಾತಾಡೋಕ್ ಮೈಕ್ ಬಿಟ್ಟು ಬರ್ತಿಲ್ಲ. ಆಗ ನೀವೆಂತ ಮಾಡ್ತೀವಿ
0: ಆ ಸಮಯದಲ್ಲಿ? ಒಂದಿಷ್ಟು ಅಪ್ಸೆಟ್ ಆಗೋದು ಸ್ವಾಭಾವಿಕ, ಯಾಕಂದ್ರೆ ನೆಕ್ಸ್ಟ್ ಕಲ್ಚರಲ್ ಪ್ರೋಗ್ರಾಮ್ ಇದೆ, ಮತ್ತೆ ಅವ್ರು ರೆಡಿ ಆಗಿದ್ದಾರೆ. ಶಾಲಾ ಮಕ್ಕಳ ಕಾರ್ಯಕ್ರಮಕ್ಕಿಂತ ಹೋದ ಅನುಭವ ನಾ ಹೇಳುದು, ಆಯ್ತು 9:00 ಶಾಲಾ ಮಕ್ಕಳ ಕಾರ್ಯಕ್ರಮ ಸ್ಟಾರ್ಟ್, 11 ಯಾರು ಸ್ಟೇಜ್ ಮುಗ್ದಿಲ್ಲ. ಆ ಮಕ್ಕಳು ಸಣ್ಣ ಮಕ್ಕಳು, ಅಂಗನವಾಡಿಯೋ KGಯೋ, ತುಂಬಾ ಕಷ್ಟ ಆ ಸಮಯದಲ್ಲಿ. ಈಗ ಚೀಟಿ ಕೊಡೋದೆಲ್ಲ ಕಾಮನ್ ಅದು, ಬಟ್ ಮೊದಲೇ ಹೇಳಿಟ್ರು ಒಳ್ಳೇದು, ಸರ್ ಪ್ರೋಗ್ರಾಮ್ ಹೀಗಿದೆ ಬಟ್ ಮಕ್ಕಳು ತಯಾರಿಯಲ್ಲಿದ್ದಾರೆ, ಚುಟುಕಾಗಿ ಮಾತಾಡಿ, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಾಮನ್ ಆಗಿ ಒಂದು ಲೈನ್ ಹೇಳಿ ಬಿಡುದು ಒಳ್ಳೇದು. ನಾನು ಹೇಳ್ತೇನೆ ತುಂಬಾ ಲಾಂಗ್ ಇದ್ರೆ, ಸಮಯದ ಅಭಾವ ಇದೆ, ಟೈಮ್ ಟೈಮ್ ಟೈಮ್ ಇಸ್ ಮನಿ, ಹೊತ್ತು ಹೊತ್ತು ಹೊತ್ತೆ ಹಣ. ಸೊ ಈ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಜಾಸ್ತಿ ಇರುವುದರಿಂದ ಬಂದಿರುವ ಎಲ್ಲ ಅತಿಥಿಗಳು ಒಳ್ಳೆ ಮಾತಾಡುವ ಅತಿಥಿಗಳೇ ಆಗಿರ್ತೀರ. ಸೊ ಸಮಯದ ಅಭಾವ ಇರುವುದರಿಂದ ಎಲ್ಲ ಅತಿಥಿಗಳು ಶುಭ ಹಾರೈಸಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಎಫೆಕ್ಟ್ ಆಗಬಹುದು. ಏನು
1: ಏನು ಅದನ್ನ ಮೊದಲೇ ಚಂದದಲ್ಲಿ ಅವರಿಗೊಂದು ಸೂಚನೆ ಅಂತ ಹೇಳಿದ್ರೆ ಆಗ್ಲೇ ಆತಿಲ್ಲ. ಆಗ ಕೆಲವರು ನಾನು ಶುಭ ಹಾರೈಸ್ತೇನೆ ಅಂತ ಪಟ್ಟ ಕೂಕಂತ್ರ, ಇನ್ನು ಕೆಲವರು ನಾನು ಹೆಚ್ಚು ಮಾತಾಡುದಿಲ್ಲ, ನಿರೂಪಕರ ಆಗಲೇ ಹೇಳಿರ ಪಟ್ಟ ಮುಗಿಸ್ಕಂದಳಿ ಅಂತೇಳಿ ಹೇಳಿ ಅವರು ಒಂದು 10 ಮಾತಾಡುವರು ಅಲ್ದಾ. ಸೊ ಬಟ್ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಒಂದು ಫಾರ್ಮ್ಯಾಟ್ ಅಂತ ಇರುತ್ತೆ. ಸಭಾ ಕಾರ್ಯಕ್ರಮಗಳಾದಾಗ ಅದು ಜಾಸ್ತಿ, ಈ ಬೇರೆ ಕಲ್ಚರಲ್ ಆದ ಇನ್ಫಾರ್ಮಲ್ ಆಗಿ ನೀವು ಎಂತ ಬೇಕಾದ್ರೂ ಮಾಡುಕ ಅಂತಹ ಒಂದು ಲಿಬರ್ಟಿ ನಿರೂಪಕನಿಗೆ ಇರುತ್ತೆ. ಈ ಸಭಾ ಕಾರ್ಯಕ್ರಮದ ಈ ಫಾರ್ಮ್ಯಾಲಿಟಿಗಳನ್ನ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀರಾ ಹೆಂಗೆ
0: ಮಾಡ್ಲೇಬೇಕು ಮೇಡಮ್? ಈಗ ಸರ್ಕಾರಿ ಕಾರ್ಯಕ್ರಮ ಆದ್ರೆ ನಿಜವಾಗಿ ಅವರದು ರಾಜಕೀಯ ವ್ಯಕ್ತಿಗಳದ್ದು ಅದು ತುಂಬಾ ಇಂಪಾರ್ಟೆಂಟ್. ಯಾರ ಹೆಸರು ಫಸ್ಟಿ ಕರಿಬೇಕು, ಯಾರ ಸೆಕೆಂಡ್ ಕರಿಬೇಕು, ಎಲ್ಲಿ ಎಲ್ಲಿ ಯಾವ ಹೆಸರು ಬರಬೇಕು, ಪ್ರೋಟೋಕಾಲ್ ವೆರಿ ಇಂಪಾರ್ಟೆಂಟ್ ಅಲ್ಲಿ. ಸೊ ನಾಳೆಗೆ ಮೀಡಿಯಾ ಇದೆ, ಮುಂದೆ ಲೈವ್ ಇರುತ್ತೆ ಸಮ್ ಟೈಮ್, ಹಾಗಾಗಿ ಅದ್ರ ಬಗ್ಗೆ ತುಂಬಾ ತುಂಬಾ ಜಾಗ್ರತೆ ಮಾಡಬೇಕಾಗತ್ತೆ. ಇಷ್ಟೂ ಜಾಗ್ರತೆ ಮಾಡಿ ಹೋದ್ರು ನಾವೇನ್ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಆ ಗೆಸ್ಟ್ಗಳು ಬಂದಿರುವುದಿಲ್ಲ, ಅದೆಲ್ಲ ನಾವು ನೋಡಿದ ಅನುಭವಗಳಿದ್ದಾವೆ. ಸೊ ತುಂಬಾ ಆಯೋಜಕರ ಹತ್ರ ತುಂಬಾ ಕಾಂಟ್ಯಾಕ್ಟ್ ಇರಬೇಕು ಆ ಸಮಯದಲ್ಲಿ, ಅಂದಾಗ ಅದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ.
1: ಹಾಗೆ ಇನ್ನೊಂದು ಸನ್ನಿವೇಶ ಬರುತ್ತೆ, ರಾಜಕೀಯ ಕಾರ್ಯಕ್ರಮಗಳಾದ್ರೆ ಅಥವಾ ಯಾವುದೇ ಕಾರ್ಯಕ್ರಮ ರಾಜಕೀಯ ನಾಯಕರು ಅಲ್ಲಿದ್ರೆ ಅವ್ರವ್ರ ಟೈಮಿಗೆ ಬರೋದು, ಅವ್ರವ್ರು ಮಾತಾಡಿ ಮಾತ್ರ ಹೋಗೋದು. ಸೊ ಹಾಂಗಾಗಿ ನಾವು ಅದಕ್ಕೆ ಇಷ್ಟು ತಯಾರಿಯಲ್ಲಿ ಇರಕ್ಕೆ, ಈಗ ಅವ್ರು ಬತ್ತರ, ಅವ್ರು ಬಂದು ಅವ್ರನ್ನ ಕೂರ್ಸಕ್ ಸರಿಯತ್ತಿಲ್ಲ, ಅವ್ರು ಬತ್ತ ಬತ್ತ ಇಲ್ಲಿ ಮಾತಾಡೋರ ಮಾತು ನಿಲ್ಲಿಸಿ ಅವ್ರನ್ನ ಸ್ವಾಗತ ಮಾಡ್ಕತ್ತ, ಕಡೆಗೆ ಅವ್ರನ್ನ ಕೂರಿಸಿ ಒಂದು ಹೂ ಕೊಡ್ಕತ್ತ, ಅದಾದ್ಮೇಲೆ ಮತ್ತೆ ಅವರೇ ಮಾತಾಡ್ಕ ಅಂತದೊಂದು ಧಾವಂತ ಇರತ್ತೆ. ಅದ್ರಷ್ಟ್ರಲ್ಲಿ ನಿಮ್ಗೆ ಇಬ್ರು ನಂಗೆ ಆಲ್ರೆಡಿ ಈಗ ಹೋಯ್ಕ ಬೇರೆ ಕಡೆ ಪ್ರೋಗ್ರಾಮ್ ಇದೆ ಅಂತ ನಿಮ್ಮ ಹತ್ರ ಕೇಳಿರ್ತಾರ, ಇಂಥ ಸಂದಿಗ್ಧತೆಗಳಿರತ್ತ, ಅದನ್ನೆಲ್ಲ ನೀವು ಹೆಂಗ್ ಡಿಸೈಡ್ ಮಾಡ್ತೀರಿ?
0: ತುಂಬಾ ಇಂಪಾರ್ಟೆಂಟ್ ಪರ್ಸನ್, ಈಗ ಫಾರ್ ಎಕ್ಸಾಂಪಲ್ ಆಗಿ ಮಾನ್ಯ ಶಾಸಕರು ಅಥವಾ ಸಚಿವರು ಅವ್ರು ಬಂದ್ರು, ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಇದೆ, ಅರ್ಜೆಂಟ್ ಇದೆ, ಹೋಗ್ಲೇಬೇಕು. ಬಟ್ ಆ ಟೈಮಲ್ಲಿ ಯಾವ ಉಳಿದ ಗೆಸ್ಟ್ಗಳಿದ್ದಾರೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಳ್ಳೇದು, ಸರ್ MLA ಬಂದಿದ್ದಾರೆ ತುಂಬಾ ಅರ್ಜೆಂಟ್ ಇದ್ದಾರೆ, ಅದ ಒಂದು 5 ಮುಗಿಸ್ಬಿಡ್ತಾರೆ ಕಾರ್ಯಕ್ರಮ ಅವ್ರದ್ದು, ಸೊ ನೀವು ಆಮೇಲೆ ಮಾತಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಸರಿ ಆಗಬಹುದೇನು. ಆಗಿದ್ದು ಇದೆ, ಆಗಿದ್ದು ಇದೆ, ಆಗದೇ ಇದ್ದದ್ದು ಇದೆ.
1: ಆಗದಿದ್ದಾಗ ಅವರ ಮುನಿಸು ನಿರೂಪಕರ ಮೇಲೆ. ಓಕೆ, ಹಾಗೆಯೇ ಎಷ್ಟೊಂದು ಸಂದರ್ಭದಲ್ಲಿ ನಾವು ಕೆಲವರು ಮಾತುಗಳನ್ನ ಕಟ್ ಮಾಡಿದ್ದೆ ಅಂದ್ರೆ ಟೈಮ್ ಆಯ್ತು ಅಂತ, ಆಗಲೂ ಅವರ ಮುನಿಸು ನಿರೂಪಕರ ಮೇಲೆ. ಆಕ್ಚುಲಿ ಆರ್ಗನೈಸರ್ ಹೇಳ್ತಾರೆ ಸಾಕು ಅದನ್ನ ಕಟ್ ಮಾಡಿಸಿ ಅಂತ ಹೇಳ್ತಾರೆ, ಯಾಕಂದ್ರೆ ಇಷ್ಟೊತ್ತಿಗೆ ಮುಗಿಸಿ ಇನ್ನೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿ, ಬಟ್ ನಿರೂಪಕರಿಗೆ ಅವ್ರಿಗೆ ಹೇಳದೆ ಇರ್ಲಿಕ್ಕೆ ಆಗಲ್ಲ, ಹೇಳಬೇಕಾಗುತ್ತೆ. ಸೊ ಇವರು ಮುನಿಸಿಕೊಳ್ಳೋದು ನಿರೂಪಕರ ಮೇಲೆ ಇಂತಹ ಸಂದರ್ಭಗಳು ಇದ್ದಾವೆ. ಅದೆಷ್ಟೊಂದು ಸಂದರ್ಭ ಇರುತ್ತೆ, ನೀವು ಹೋದಲ್ಲಿ ಸರಿಯಾದ ಕರೆಂಟ್ ಮೈಕು ಇಂತಹ ವ್ಯವಸ್ಥೆಗಳೇ ಇರಲ್ಲ, ನಾವೇನೋ ನಿರೂಪಣೆಗೆ ದೊಡ್ಡದಾಗಿ ತಯಾರಿ ಮಾಡ್ಕೊಂಡು ಹೋಗಿರ್ತೀವಿ, ಅಲ್ಲೋಗಿ ನೋಡಿದ್ರೆ ಎಂತ ಇರುದಿಲ್ಲ. ಇನ್ನೊಂದು ಕೆಲವು ಸಂದರ್ಭಗಳಿರುತ್ತೆ, ಅಲ್ಲಿ ಪ್ರೇಕ್ಷಕರೇ ಇರುವುದಿಲ್ಲ. ಇಂಥ ಸಂದರ್ಭಗಳು ಬಂದಿದಾವ ಲೈಫ್ ಅಲ್ಲಿ?
0: ಖಂಡಿತ ಮೇಡಮ್. ಸರ್, 2000 ಜನ ಸೇರ್ತಾರೆ, ಒಂದು ಅದ್ಭುತ ಕಾರ್ಯಕ್ರಮ, 200 ಜನ ಇಲ್ಲದೆ ಇರುವ ವೇದಿಕೆಗಳು ನೋಡಿದ್ದೇವೆ ನಾವು. ಸೌಂಡ್ ಮಟ್ಟಿಗೆ ಸೂಪರ್ ಸೌಂಡ್ ಅಂತ ಹೇಳ್ತಾರೆ, ಸೌಂಡ್ ಯಾರಿಗೂ ಕೇಳದೆ ಇರುವಂತ ಸೌಂಡು ನೋಡಿದ್ದೇವೆ ನಾವು. ಹಾಗಂತ ಅವ್ರನ್ನ ದೂರ್ತಾ ಇಲ್ಲ ನಾನು, ಬಟ್ ಇದೆಲ್ಲ ಆದ ಅನುಭವಗಳು. ನಾವು ನಮ್ಮ ನಿರೂಪಣೆ ಚೆನ್ನಾಗಿರಬೇಕು ಅಂದ್ರೆ ಸೌಂಡ್ ವೆರಿ ಇಂಪಾರ್ಟೆಂಟ್. ಅಷ್ಟು ಚಂದದ ಸೌಂಡ್ ಇದ್ರೆ 50% ಸಕ್ಸಸ್ ಅದು. ನಾನು ಯಾವಾಗ್ಲೂ ಕಾರ್ಯಕ್ರಮಕ್ಕೆ ಹೋಗುವ ಮೊದಲು ಕೇಳುದು, ಸೌಂಡ್ ಯಾರಿಗೆ ಹೇಳಿದ್ದೀರಾ ಸರ್, ಯಾರ ಸೌಂಡು ಇವರು, ಹಾ ರೆಡಿ. ಒಂದಿಷ್ಟು ಜನ ನಮ್ಮ ಕಾಂಟ್ಯಾಕ್ಟ್ ಪರಿಚಯದಲ್ಲಿದ್ದಾರೆ, ಗೊತ್ತಿದೆ ಅವ್ರಿಗೆ ನಾವು ಹೇಗೆ ಅಂತ ಗೊತ್ತಿದೆ, ಹಾಗೆ ಮಾಡ್ತಾರೆ. ಸೌಂಡ್ ಇಂಪಾರ್ಟೆಂಟು. ಪ್ರೇಕ್ಷಕ ಬಂಧುಗಳು ಅದೇ ಹೇಳಿದ್ನಲ್ಲ, ಹೇಳಲಿಕ್ಕಾಗುದಿಲ್ಲ ಮೇಡಮ್. ಅದು ಆ ಸಂದರ್ಭಕ್ಕೆ ಅನುಗುಣವಾಗಿ ಜೊತೆಯಾಗ್ತಾರೆ. ಸಭಾ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಹೋಗೋಣ, ಯಕ್ಷಗಾನ ಅಲ್ವಾ ಅಥವಾ ಕಲ್ಚರಲ್ ಪ್ರೋಗ್ರಾಮ್ ಅಲ್ವಾ, ಆ ಮೈಂಡ್ ಸೆಟ್ ಇದ್ದವರು ಇರ್ತಾರೆ. ಸೊ ಇದೆಲ್ಲ ನೋಡಿದ್ದೇವೆ.
1: ಸಂದರ್ಭಗಳು ಹೆಂಗಿರತ್ ಕೇಳಿದ್ರೆ, ನೀವೊಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಬಂದವರು ಗುರುತಿಸುವಿಕೆ ಅಂತ ಇರುತ್ತೆ. ಆಕ್ಚುಲಿ ಗುರುತಿಸುವಿಕೆ ಬಹಳ ಕಷ್ಟ ಅಂತ ನನಗೂ ಅನ್ಸೋದು. ಅವ್ರ ಸರಿ ಹೆಸರು ನಮಗ್ ಸರಿ ಗೊತ್ತಿರ್ತಿಲ್ಲ, ಇವ್ರು ಕೊಲಿಬಿಡಕ್ಕೆ ಅಂತ ಒಂದು ಹೇಳಿದ್ರು, ಅವರ ಡೆಸಿಗ್ನೇಷನ್ ಅಂತದ್ದು ಅದು ಸಮ ಗೊತ್ತಿರ್ತಿಲ್ಲ. ಇವರಿಗೂ ಆ ಕಾರ್ಯಕ್ರಮಕ್ಕೂ ಆ ಕಾರ್ಯಕ್ರಮ ಸಂಯೋಜಕರಿಗೂ ಎಂತ ಸಂಬಂಧ ಅದು ಗೊತ್ತಿರ್ತಿಲ್ಲ. ಇಂತ ಸಂದಿಗ್ಧತೆಗಳನ್ನ ಹೆಂಗ್ ನಿಭಾಯಿಸ
0: ಆಗಿದೆ ಅಂತ ಸಾಕಷ್ಟು ಆಗಿದೆ. ಒಂದು 8 ಜನ ಹೆಸರನ್ನ ಕೊಟ್ರು, ಆಮೇಲೆ ಆಯೋಜಕರು ಸುದ್ದಿ ಇಲ್ಲ, ಇಲ್ಲೆಲ್ಲೋ ಇರ್ತಾರೆ, ಬಂದಿದ್ದಾರೆ, ಲಾಸ್ಟ್ಗೆ ಹೆಸರೇ ಹೇಳಿಲ್ಲ ಅನ್ನೋದು ಕೂಡ ಬರಬಾರ್ದಲ್ಲ. ಸೊ ತುಂಬಾ ಜಾಗ್ರತೆ ಮಾಡ್ತೇವೆ ನಾವು. ಇಲ್ಲ, ಪ್ರೋಗ್ರಾಮ್ ಮುಗಿಯುವ ತನಕ ಗುರುತಿಸುವುದೇ ಮುಗಿಯುವುದಿಲ್ಲ ಮೇಡಮ್. ಸ್ವಾಗತ ಭಾಷಣ ಆಯ್ತು, ಎಲ್ಲ ಆಯ್ತು, ಧನ್ಯವಾದ, ಆದ್ರೂ ಗುರುತಿಸುವುದು ಮುಗಿಯುವುದಿಲ್ಲ. ಆತರ ಆಗಿದ್ದು ಉಂಟು. ನಾನು ಹೇಳೋದಿಷ್ಟೇ, ತುಂಬಾ ಜಾಗ್ರತೆ ಮಾಡ್ಬೇಕು ಆ ಟೈಮಲ್ಲಿ ಎಲ್ಲ. ಅವ್ರ ಮೈಂಡಲ್ಲಿ ಇದೆ, ನಾನು ಬಂದಿದ್ದೇನೆ, ಗುರುತಿಸ್ತಾರೆ ಇವರು ಅಂದದ್ದು ಇರ್ತದೆ. ನಾವು ಗುರುತಿಸ್ತೇ ಇದ್ರೆ ಅವ್ರು ಬೇರೆ ಯಾರ ಮೇಲೆ ಹೊರೆ ಹಾಕೋದಿಲ್ಲ, ಗುರುತಿಸ್ತಿಲ್ಲ ಇವರು ಅಂತ. ನಮ್ಗೆ ಅವ್ರು ಯಾರು ಏನು ಗೊತ್ತೇ ಇರುವುದಿಲ್ಲ, ನಿರೂಪಕರ ಮೇಲೆ ಬರೋದು. ಸೊ ತುಂಬಾ ಜಾಗ್ರತೆ ಮಾಡಲೇಬೇಕಾಗತ್ತೆ.
1: ಮತ್ತೆ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದು,
0: ಹೌದು,
1: ಈಗ ಎಷ್ಟೊಂದು ಸಂದರ್ಭದಲ್ಲಿ ಪಟ ಪಡ ಬಂದಿರ್ತಾರೆ, ಎಲ್ಲ ಅಲ್ಲಿ ಬಂದು ಕೂಕೊಂಡಾಯ್ತು ಎಂದ ಇವ್ರ ಹೆಸರು ಹೇಳಿ ನಮ್ ಬರ್ಕಂ ಪುರ್ಸತಿಲ್ಲ, ಆ ಹೊತ್ತಿಗೆ ನೆನಪಿರತ್ತ ಮೈಂಡಲ್ಲಿ. ಇನ್ನೊಂದ್ 5 ನಿಮಿಷ ಆಪದಿಗೆ ಇನ್ನೊಂದ್ ಹೊತ್ತು ಹೆಸರು ಮಂಡಿಗೆ ಬಂದು ಆ ಹೆಸರು ಮರ್ತು ಹೊತ್ತು, ಅದು ಗಣೇಶನ, ಸುರೇಶನ, ರಮೇಶನ, ಯಾವ ಹೆಸರು ಗೊತ್ತಿಲ್ಲ. ಸೊ ಈ ಅಂತ ಸಂದರ್ಭಗಳು ಬಂದಿದ್ವ ನಿಮ್ಮ ಲೈಫ್?
0: ಅಯ್ಯೋ, ಗೆಸ್ಟ್ಗಳು 8 ಸರ್, 8 ಜನ ಗೆಸ್ಟ್, ಮತ್ತೆ ಯಾರು ಇಲ್ಲ, 15 ಜನ ಗೆಸ್ಟ್. ಆ ಹೆಸರು ಇಲ್ಲ, ರೆಸಿಗ್ನೇಷನ್ ಇಲ್ಲ, ಹೆಸರು ಕರೀರಿ ಅಂತಾರೆ, ಅವ್ರು ಬಂದು ಕೂತ್ಕೊಳ್ತಾರೆ, ಅವ್ರು ಮಾತಾಡ್ತೇ ಅಂತಾರೆ. ಆ ಸಮಯಗಳು ಬಂದಾಗ ಆ ಸ್ಪಾಟ್ ಅಲ್ಲಿ ರೆಡಿ ಆಗೋದು ಇತ್ತಲ್ಲ, ಸಿಡ್ಸಿಟ್ ಬರುತ್ತೆ ಸಮ್ ಟೈಮ್. ಯಾಕಂದ್ರೆ ಕ್ಲಿಯರ್ ಆಗಿ ಆಯೋಜಕರು ಕೊಟ್ಟಿರೋದಿಲ್ಲ ಮಾಹಿತಿಯನ್ನ. ಪದನಾಮ ಹೇಳದೇ ಇದ್ರೆ ನನ್ನ ಪದನಾಮ ಹೇಳಿಲ್ಲ ಅಂತ ಹೇಳುತ್ತಾರೆ. ಇವೆಲ್ಲ ನಿಭಾಯಿಸ್ಕೊಂಡು ಹೋದ್ರೆ ಯಶಸ್ವಿ ನಿರೂಪಕ ಆಗತ್ತೆ, ಆಗುದಿಲ್ಲ ಅಂತಿಲ್ಲ. ಅದು ಇಂಪಾರ್ಟೆಂಟ್. ಸ್ಪಾಟ್ ಅಲ್ಲಿ ಏನ್ ಮಾಡ್ತೇವಲ್ಲ, ನಾವೇನೇ ಬಯಾಟ್ ಮಾಡಿಕೊಂಡು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಹೋದ್ರೆ ನನ್ನ ಪ್ರಕಾರ ಅದು 100% ಫುಲ್ಫಿಲ್ ಆಗುದೇ ಇಲ್ಲ. ಆ ಟೈಮ್ ಅಲ್ಲಿ ಮಾಡೋದು ವೆರಿ ಇಂಪಾರ್ಟೆಂಟ್.
1: ಹಂಗೆ ನರ್ವಸ್ ಆಗಿದೆ, ನಗು ಮೊಗದಲ್ಲಿ ಮ್ಯಾನೇಜ್ ಮಾಡುದು ಕೂಡ ಎಷ್ಟೋ ನಿರೂಪಕರಲ್ಲಿ ಲೈಕ್ ಮಾತಾಡ್ತಾರೆ, ಲೈಕ್ ನಿರೂಪಣೆ ಮಾಡ್ತಾರೆ. ಎಲ್ರಿಗೂ ಆ ನಿರೂಪಕ ಬೇಕು ಅಥವಾ ನಿರೂಪಕಿ ಬೇಕು, ಅವರೇ ಬೇಕು. ಅದೇ ಧರ್ಮಕ್ಕೆ ಬಂದ್ ಮಾಡಿಕೊಟ್ರೆ ಅಡ್ಡಿಲ್ಲ ಮಗಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಅನುಭವ?
0: ಕುವೆಂಪುರ ಮಾತನ್ನ ಹೇಳಿದ್ರು ಮೇಡಮ್, ಬೆಳೆದು ಬೆಳೆಸುವುದು ಗೆಲುವು ಅಂತ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಒಂದು ಹಂತಕ್ಕೆ ಗುರುತಿಸಿಕೊಳ್ಳುವ ಟೈಮ್ ವರೆಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡುವ. ಯಾಕಂದ್ರೆ ನಿದ್ದೆ ಬಿಟ್ಟು, ಮನೆ ಬಿಟ್ಟು, ಫ್ಯಾಮಿಲಿ ಬಿಟ್ಟು ರಾತ್ರಿ 2-3 ಗಂಟೆವರೆಗೆ ನಾವು ನಿರೂಪಣೆ ಮಾಡ್ಲಿಕ್ಕೆ ಹೋದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿದ್ರೆ ನಮ್ಮ ಒಂದು ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಅರ್ಥ. ನಿಜ ಹೇಳ್ತೇನೆ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಹಾಗೆ ಆಗಿದೆ. ನಾನು ಹೇಳೋದಿಷ್ಟೇ, ನಿರೂಪಕರಿಗೆ ಒಂದು ಒಳ್ಳೆಯ ಸಂಭಾವನೆ ಕೊಡಿ, ತುಂಬಾ ಅಂತ ನಾನು ಹೇಳ್ತಾ ಇಲ್ಲ, ಸಂಭಾವನೆ ಕೊಡಿ. ಫ್ರೀಯಲ್ಲಿ ಬನ್ನಿ ಮಾಡಿ, ಆ ಕಾಲ ಹೋಗಿದೆ. ನನ್ನ ಪ್ರಕಾರ ಅದು ಕಷ್ಟ. ನಾವೆಲ್ಲ ಬೆಳೆಯುವ ಟೈಮಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿದ್ದೇವೆ ಇವತ್ತು. ಯಾಕಂದ್ರೆ ನಮ್ಮ ವರ್ಕ್ ಬೇಕಾದಷ್ಟಿದೆ, ಮತ್ತೆ ನಿರೂಪಣೆ ನಮ್ ಪ್ರವೃತ್ತಿ ಮೇಡಮ್. ನಾನೊಬ್ರು ಉಪನ್ಯಾಸಕ, ನಾನು ಅದನ್ನೇ ಮಾಡ್ಕೊಂಡು ಹೋಗುವುದಲ್ಲ, ಇದು ಜೊತೆಗೆ ಬೇರೆ ಬೇರೆ ವರ್ಕ್ಗಳಿದ್ದಾವೆ. ಸೊ ಕಂಪೇರ್ ಮಾಡಿದ್ರೆ ಸಂಭಾವನೆ ಇಲ್ಲದೆ ಇದ್ರೆ ಅದು ನಮ್ಮ ಮಾತುಗಳಿಗೆ ಅಥವಾ ಇದಕ್ಕೆ ಬೆಲೆ ಇಲ್ಲ ಅಂತ ಅರ್ಥ. ಸೊ ಬೇಕೇ ಬೇಕು ಸಂಭಾವನೆ, ಅದೇ ಲೈಫ್ ಅಲ್ಲ
1: ಬಟ್ ಬೇಕು.
0: ಈಗ ವೃತ್ತಿಪರ ನಿರೂಪಕರಿದ್ದಾರೆ, ಲೈಫ್ ಅದೇ ಇರುತ್ತೆ, ಅವರು ಅವರು ಇದೇ ಬೇರೆ, ಬಟ್ ನಮ್ಮದೆಲ್ಲ ಇದೇ ಬೇರೆ ಹಾಗೆ.
1: ಸೊ ಆದ್ರೆ ಸಂಭಾವನೆ ಬೇಕು
0: ಬೇಕು,
1: ಅದ್ರ ಬಗ್ಗೆ ಸ್ವಲ್ಪ ಭಾವನೆ ನಿಮ್ಮಲ್ಲೂ ಇರಲಿ ಕರೆಯುವಾಗ. ಅವ್ರ ಅವ್ರ ಪಾಪದವ್ರು ಮರೆ, ಅವ್ರು ಅಡ್ಡಿಲ್ಲ, ಅವ್ರು ಹಾಗೆ ಒಂದ್ ಮಾಡ್ತಾರೆ, ನೀ ಕರೆ ಅಡ್ಡಿಲ್ಲ ಅಂತ. ಇವ್ರ ಪಾಪ ಇವ್ರ ದಾಕ್ಷಿಣ್ಯಕ್ ಬಿದ್ದು ಅವ್ರು ನಮ್ ಕೂತಿತ್ತಲ್ಲ ಅಂತ ಹೇಳ್ಕೊಂಡು, ಈ ದಾಕ್ಷಿಣ್ಯದೊಳಗಿತ್ತಲ್ಲ ಹೋಯ್, ಇವ್ರ ಟೈಮ್, ಇವ್ರ ಎನರ್ಜಿ, ಇವ್ರದ್ದು ಕಾರ್ ಇದು ಪೆಟ್ರೋಲ್ ಇಲ್ಲಿ ಮನೆಗ್ ಬೈಸ್ಕೊಂಡ್ ಎಲ್ಲಾ ಸೇರ್ಕೊಂಡ ಕಡೆಗೆ ಎಂತ ಕ್ವಾದ್ನೋದಕ್ಕಂತ
0: ಅನ್ನಿಸ್ಬಂತ.
1: ಹಾಗೆ ಇನ್ನೊಂದು ಕೇಳೋದಾದ್ರೆ, ಈ ನಿರೂಪಣೆ ಅನ್ನೋದನ್ನ ನಾವು ವಿದ್ಯಾರ್ಥಿಗಳಿಗೆ ತುಂಬಾ ಚಂದದಲ್ಲಿ ಹೇಳ್ಕೊಡುದಾರೆ. ಯಾಕಂದ್ರೆ ಈ ಶಾಲಾ ದಿನಗಳಲ್ಲಿ, ಕಾಲೇಜು ದಿನಗಳಲ್ಲಿ ಅವ್ರಿಗೆ ವೇದಿಕೆಗಳನ್ನ ಕೊಟ್ಟರು ಅವ್ರು ತುಂಬಾ ಚಂದ ಬೆಳೀತಾರೆ, ತುಂಬಾ ಚೆನ್ನಾಗಿ ಬೆಳೀತಾರೆ. ಅದು ಸ್ಟಾರ್ಟ್ ಮಾಡ್ಬೇಕಾಗಿರೋದು ಆಕ್ಚುಲಿ ಅಲ್ಲೇ ಮಕ್ಕಳ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅಲ್ಲಿಂದ ಬೆಳೆಯುತ್ತೆ. ಅದನ್ನ ನಾವು ಹೆಂಗ್ ಮಾಡ್ಲಾಗ್ತ
0: ಮೇಡಮ್? ನಾನು ಪ್ರೇರಣಾ ಯೂಟ್ಯೂಬ್ ಚಾನೆಲ್ ಅಂತ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದೆ. ಯಾವಾಗ? ಕೊರೋನಾ ಟೈಮಲ್ಲಿ 2 ಇಯರ್ಸ್ ಕಂಟಿನ್ಯೂ ರನ್ ಮಾಡಿದ್ದೆ, ಬರೀ ನಿರೂಪಣೆ, ಮಕ್ಕಳಿಗೆ ನಿರೂಪಣೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು, ಒಂದಿಷ್ಟು ವೇದಿಕೆಯನ್ನು ಒದಗಿಸಿ ಕೊಟ್ಟೆ. ಆ ಮಕ್ಕಳು ಇವತ್ತು ಇಂಜಿನಿಯರ್ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು CA ಮಾಡ್ತಾ ಇದ್ದಾರೆ, CS ಮಾಡ್ತಾ ಇದ್ದಾರೆ. ಅದ್ಭುತ ನಿರೂಪಕರು ಆದವರು ಇದ್ದಾರೆ, ಆ ಖುಷಿ ನನಗಿದೆ. ಮಕ್ಕಳಿಗೆ ಅಂತಹ ವೇದಿಕೆಯನ್ನ ಕೊಟ್ರೆ ಬೆಳೆಸ್ಬೇಕು ಮಾತ್ರ ಅವರನ್ನ. ಈಗ ಕನ್ನಡದ ಕ್ಲಿಯರ್ ಕನ್ನಡ ಇರ್ಲಿ, ಶುದ್ಧ ಕನ್ನಡ ಇರ್ಲಿ, ಇಂಗ್ಲಿಷ್ ಚೆನ್ನಾಗಿರ್ಲಿ, ಸಂದರ್ಭಕ್ಕೆ ಅನುಗುಣವಾಗಿ ಮಾಡ್ಬೇಕು, ಯಾವ್ಯಾವ ಸ್ಟೇಜ್ ಅಂತ ನೋಡ್ಕೊಳ್ಳಿ. ಮಕ್ಕಳಿಗೆ ಅದನ್ನ ಕಲಿಸಿದ್ರೆ, ಒಂದು ಸಭಾ ಕಾರ್ಯಕ್ರಮ ನಿರ್ವಹಣೆಯನ್ನು ಮಕ್ಕಳಿಗೆ ಕಲಿಸಿದ್ರೆ ಖಂಡಿತ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾರೆ. ನಾಳೆಗೆ ಎಂತಹದ್ದೇ ಕಾರ್ಯಕ್ರಮ ಬರಲಿ, ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ಲಿಕ್ಕೆ ನನ್ನ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ. ಇವತ್ತು ನಾವು ಬೆಳೆಸಿದವರು ಅಂದ್ರೆ ನನ್ನಿಂದನೇ ಆಯ್ತಂತ ನಾನು ಹೇಳ್ತಾ ಇಲ್ಲ, ಪುಷ್ ಮಾಡಿದ್ದೇವೆ ಮೇಡಮ್.
1: ವೆರಿ ನೈಸ್, ದಟ್ ಶುಡ್ ಹ್ಯಾಪನ್ ಆಕ್ಚುಲಿ ಇನ್ ಎವ್ರಿ ಸ್ಕೂಲ್ ಅಂಡ್ ಕಾಲೇಜಸ್. ಎಂತ ಕಂದ್ಕೇಂದ್ರೆ ಮಕ್ಕಳಿಗದು ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡುತ್ತೆ, ಅವರ ಕಮ್ಯುನಿಕೇಶನ್ ಅನ್ನ ಇಂಪ್ರೂವ್ ಮಾಡುತ್ತೆ. ನಾಳೆ ಅವರಿಂದ ಯಾವ ಲೆವೆಲ್ಗೂ ಅದರಿಂದ ಹೋಗ್ಬಹುದು. ಯಾಕಂದ್ರೆ ನಾವುಗಳು ಕೂಡ ಕಾಲೇಜ್ ದಿನಗಳಲ್ಲಿ ಆ ವೇದಿಕೆಯನ್ನ ಬಳಸಿಕೊಂಡಿದ್ದಕ್ಕೆ ಇವತ್ತಿಲ್ಲಿ ಇಷ್ಟಪ್ಪ ಮಾತಾಡ್ತಿತ್ತು. ಕಾನ್ಫಿಡೆನ್ಸ್ ಬಂದದ್ದೇ ಆ ವೇದಿಕೆಗಳಿಂದ, ಅದನ್ನ ಮಕ್ಕಳಲ್ಲಿ ಇದ್ ಮಾಡ್ಕೊಂಡು. ನಮ್ಮಲ್ಲಿ ಹೆಚ್ಚಿನ ಕಡೆ ಎಂತ ಅಂದ್ರೆ ಯಾರೋ ಒಬ್ಬ ನಿರೂಪಕ ಲೈಕ್ ಮಾತಾಡ್ತಾರೆ, ಅದು ಯಾವ್ದೋ ಸ್ಟೂಡೆಂಟ್ ಇರ್ಬೋದು ಇಲ್ಲ ಯಾವ್ದೋ ಲೆಕ್ಚರರು ಅಥವಾ ಟೀಚರ್ ಇರ್ಬೋದು, ಅವರಿಗೆ ಕೊಡು, ನೀವೇ ಮಾಡಿ ನೀವೇ ಮಾಡಿ ನೀವೇ ಮಾಡಿ. ಹಂಗಲ್ಲ, ಅಲ್ಲಿ ಬೇರೆ ಪ್ರತಿಭೆಗಳು ಸುಮಾರು ಜನ, ಒಂದ್ ಸ್ವಲ್ಪ ಎಕ್ಸ್ಪ್ಲೋರ್ ಕೂಡ ಮಾಡ್ಕೊ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಅಂತ ಹೇಳುದು. ಅಲ್ಲಿ ಈಗ ಒಂದ್ ಕಾರ್ಯಕ್ರಮಕ್ಕೆ ಹೋಯ್ಕರ ಒಂದ್ ಗಾನ ಅಂಗಿ ಹಾಕೋ ಹೋಯ್ಕಲ್ಲ ಮಾರ್ರೆ, ಅದನ್ನೆಲ್ಲ ನೀವು ಅದಕ್ಕೆ ಇಷ್ಟು ಗಮನ ಕೊಡೋದು ಮುಖ್ಯ
0: ಮೇಡಮ್. ಡ್ರೆಸ್ ಕೋಡ್ ವೆರಿ ಇಂಪಾರ್ಟೆಂಟ್, ನಿರೂಪಕರಿಗೆ ಸ್ವಲ್ಪ ಗುರ್ತಿಸ್ಕೊಂಡಿದ್ದಾನೆ ಅಂದ್ರೆ ಡ್ರೆಸ್ ಕೋಡ್ ಇಂಪಾರ್ಟೆಂಟ್. ಇವತ್ತು ಈ ಶರ್ಟ್ ಹಾಕೊಂಡು ಹೋದ್ರೆ ನೆಕ್ಸ್ಟ್ ಹೋದ್ರೆ ಮೊನ್ನೆನು ಈ ಶರ್ಟ್ ನೋಡಿದಂಗಿತ್ತು ಅನ್ನುವರು ಇದ್ದಾರೆ. ಬ್ಲೇಜರ್ಗಳು, ದೊಡ್ಡ ಪ್ರೋಗ್ರಾಮಿಗೆಲ್ಲ ಹೋದಾಗ ಬ್ಲೇಜರ್ಗಳು, ಓವರ್ ಕೋಟ್ಗಳು, ಒಳ್ಳೆ ಶರ್ಟ್ಗಳು, ಡಿಸಿಪ್ಲಿನ್ ಇರ್ತಕ್ಕಂತಹ ಡ್ರೆಸ್ ಕೋಡ್ ಇದ್ರೆ ಇನ್ನು ಆ ಕಾರ್ಯಕ್ರಮನು ಚೆನ್ನಾಗಾಗುತ್ತೆ, ಮತ್ತೆ ಗುರ್ತಿಸ್ಕೊಳ್ಳಿಕ್ಕೂ ಈಸಿ ಅಂತ ಹೇಳಿ
1: ನಮ್ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಇರುತ್ತೆ. ಚಂದ ಕಾಣ್ತಿದ್ದು
0: ಅನ್ನೋದು.
1: ಹಾಗೆ ನೀವಾಗ ಹೇಳಿದ್ರಿ ಪ್ರೊಫೈಲ್ ಅಂದ್ರೆ ಪಿಪಿಟಿ ಅಲ್ಲಿ ಎಲ್ಲ ನಿರೂಪಕರಿಗೆ ಇದೆ ಒಂದ್ ಸಮಸ್ಯೆ, ಫೋಟೋ ಎಲ್ಲ ಸುಮಾರು ತೆಗ್ದಿರ್ತಾರೆ, ಹೋಗಿ ಬಂದ್ಮೇಲೆ ಆ ಫೋಟೋ ತಕೊಂಡ್ಕಲ್ಲ, ಅದನ್ನ ಹೆಂಗ್ ತಕೊಂಡ್?
0: ಅಯ್ಯೋ ಮೇಡಮ್, ಇದು ನಿಜ ಹೌದು, ಕಳಿಸ್ತೇನೆ ಸರ್ ನಾಳೆ ಪಕ್ಕ ಕಳಿಸ್ತೇನೆ. ಕೇಳಿ ಕೇಳಿ ಕೇಳಿ ಕೇಳಿ ಯಾವತ್ತೋ ಫೋಟೋ ಬರ್ತದೆ, ಎಲ್ಲ ಮುಗ್ದಿದೆ ಆವಾಗ, ಯೂಸ್ ಇಲ್ಲ. ಒಂದು ಕ್ರೇಜ್ ಎಲ್ಲರಿಗೂ ಇದ್ದೇ ಇರುತ್ತಲ್ಲ ಮೇಡಮ್. ನಾನು ಇಷ್ಟುವರೆಗೆ ಏನು ನಿರೂಪಣೆ ಮಾಡಿದ್ದೆ ನಂಗೆ ಗೊತ್ತು, ಒಂದಿಲ್ಲ ಒಂದು ದಿವಸ ಮುಂದೆ ಯೂಸ್ ಆಗಬಹುದು ಅಂತ ಅಂದುಕೊಂಡು ಸಾಧ್ಯ ಆದಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವತ್ತು ಪ್ರೋಗ್ರಾಮ್ ಅದು ಇವತ್ತು ಸಿಗದೆ ಇದ್ರು ಸಾಧ್ಯ ಆದಷ್ಟು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ.
1: ಅದು ನಿಮಗೆ
0: ಪ್ಲಸ್, ಅದು
1: ಪ್ಲಸ್ ಆಯ್ತು ಮೊನ್ನೆ.
0: ಮೊನ್ನೆ ಮೊನ್ನೆ ನಿಜವಾಗಿ ನಿಜವಾಗಿ ಪ್ಲಸ್ ಆಯ್ತು.
1: ನಿರೂಪಣ ರತ್ನ ರಾಜ್ಯ ಪ್ರಶಸ್ತಿ ಒಪ್ಪಕ್ಕದು, ಅದು ಒಂದು ಕಾರಣ ಆಯ್ತು. ನೀವು ಅದು ಇಟ್ಕೊಂಡ್ರೆ ನೀವು ಎಲ್ಲಿಂದ ಪಿಪಿಟಿ ಎಲ್ಲ ಮಾಡಿ ಒಂದು ಪ್ರೊಫೈಲ್ ಮಾಡಿ
0: ಕೊಡ್ತೀರಿ
1: ಅಲ್ದಾ? ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ. ಹಿಂಗ ಇಷ್ಟೆಲ್ಲ ಆಪತ್ತಿಗೆ ಈ ನಿರೂಪಣೆ ದಿನವೇ ಗಂಟ್ಲು ಕೆಟ್ಟರೆ, ಸ್ವರ ಹೊರೆ, ಕೆಮ್ಮು ಶುರು ಆದ್ರೆ, ಈ ಸಮಸ್ಯೆ ಈ ಮಾತುಗಾರರಿಗೆ ಮತ್ತೆ ನಿರೂಪಕರಿಗೆ ಬಹಳಷ್ಟು ಅಮೂಲ್ಯ ಅನ್ಸೋದು ಅವರ ಧ್ವನಿ ಮತ್ತೆ ಮಾತು. ಸೊ ಇದನ್ನೆಲ್ಲ ಹೇಗೆ ಕಾಯ್ದಿಟ್ಟುಕೊಳ್ಳುವುದು?
0: ಏನು ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ಹೇಳ್ತಾರೆ ಮನೆ ಮದ್ದು ಅಂತ ಹೇಳ್ತಾರೆ, ಅದೆಲ್ಲ ಈ ಕಾಳುಮೆಣಸು ಗೊತ್ತುಂಟಲ್ಲ ಅದೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಕೊಂಡು ಹೆಂಗಾರು ಮಾಡಿ ಮ್ಯಾನೇಜ್ ಮಾಡ್ಬೇಕು. ಯಾಕಂದ್ರೆ ಇವತ್ತು ಸಂಜೆ ಪ್ರೋಗ್ರಾಮು, ಇವತ್ತು ಬೆಳಿಗ್ಗೆ ನಂಗೆ ತುಂಬ ಟೈರ್ಡ್ ಆಗಿದೆ ಅಥವಾ ಆಗ್ತಾ ಇಲ್ಲ ಅಂದ್ರೆ ಬದಲು ವ್ಯವಸ್ಥೆ ಸ್ವಲ್ಪ ಕಷ್ಟ ಅವರಿಗೆ. ನಮ್ಮ ನಂಬ್ಕೊಂಡಿರ್ತಾರೆ ಪಾಪ,
1: ಹೌದು
0: ನಮ್ಮ ನಂಬ್ಕೊಂಡಿರ್ತಾರೆ. ಸೊ ಏನಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಲೇಬೇಕು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಒಂದು ವೀಕ್ ಇದೆ, ಒಂದು ವಾರ ಇದೆ, 4-5 ಡೇಸ್ ಇದೆ ಅಂದ್ರೆ ಏನಾದ್ರೂ ಬದಲು ವ್ಯವಸ್ಥೆ ಇವತ್ತು ನಮ್ಗೆ ಸರಿ ಆಗುತ್ತೆ ನಾಳೆ ಬರ್ತೇವೆ ಅಂತ ಹೇಳ್ಬೋದು, ಅದೆಲ್ಲ ಆಗಿದ್ದುಂಟು. ಸೊ ನಾವು ಅದನ್ನ ಹೆಲ್ತ್ ಕಡೆನೂ ಕೂಡ ಗಮನ ಕೊಡ್ಬೇಕು ಮೇಡಮ್,
1: ತುಂಬಾ ಕೊಡ್ಬೇಕು.
0: ಹೌದು,
1: ಸ್ವರ ಧ್ವನಿ ಕೈ ಕೊಡ್ದಿದ್ದಾಗ ಕೈ ಹಿಡಿದು
0: ನಡೆಸಬೇಕಾಗುತ್ತೆ.
1: ಮತ್ತೆ ಟೈಮ್ಗೆ ರೀಚ್ ಆಗೋದು, ಪಂಕ್ಚುಯಾಲಿಟಿ ಫಾರ್ ನಿರೂಪಕ, ಹೌ ಇಂಪಾರ್ಟೆಂಟ್ ಇಟ್ ಇಸ್.
0: 8 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ 7:30 ಹೋಗಿ ರೀಚ್ ಆಗೋದಲ್ಲ, 1 ಗಂಟೆ ಮೊದ್ಲಾರು ಹೋಗ್ಬೇಕು. ಯಾಕಂದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು 9 ಗಂಟೆಗೆ ಮಾಡ್ಲಿ, ಅವರು 10 ಗಂಟೆಗೆ ಮಾಡ್ಲಿ, ಅವ್ರು ಹಾಕಿದ್ರು ಟೈಮ್ 8 ಗಂಟೆಗೆ. 1 ಗಂಟೆ ಮೊದಲು ಹೋದ್ರೆ ಒಂದಿಷ್ಟು ಕಂಟೆಂಟ್ಗಳು ಅಥವಾ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಥವಾ ಇನ್ನೂ ಇನ್ಫಾರ್ಮೇಶನ್ ತಗೊಳ್ಳಿಕ್ಕಾಗುತ್ತೆ. ಹಾಗಾಗಿ ಇನ್ ಟೈಮಿಗೆ ಹೋಗೋದಕ್ಕಿಂತ ಬಿಫೋರ್ ಹೋಗಿ ನಾವು ರೆಡಿ ಆಗೋದು ತುಂಬಾ ಒಳ್ಳೇದು. ಅಲ್ಲಿ ಜನ ಇರ್ಲಿ ಇಲ್ದೇ ಇಲ್ಲಿ ಇಂಪಾರ್ಟೆಂಟ್. ಹೌದು,
1: ಕೆಲವೊಂದು ಸ್ಟೇಜ್ ಅಲ್ಲಿ ಸ್ವಯಂ ಸೇವಕರೇ ಇರೋದಿಲ್ಲ, ಸನ್ಮಾನಕ್ಕೂ ಕುರ್ಚಿ ತಕೊಂಡು ನಾವು ಹಿಡ್ಕತ್ ಇಲ್ಲ, ಯಾರ ಬಂದ್ರೆ ಎಕ್ಸ್ಟ್ರಾ ಎಂತ ಮಾಡುದು, ಟೈಮ್ ಇಲ್ಲ ಮತ್ತೆ ತಕೊಂಡು ಕುರ್ಚಿ ಇಡ, ಆ ಡಯಾಸ್ ತೆಗ್ದು ಆಚೆಗಿಡ, ಪೋಡಿಯಂ ತೆಗ್ದು ಈಚೆಗಿಡ ಆಚೆಗಿಡ. ಸೊ ಇಂಥದ್ದೆಲ್ಲ ನೀವು ಮಾಡಿದ್ರೆ
0: 100% ಮೇಡಮ್, ಎಷ್ಟೋ ವೇದಿಕೆಯಲ್ಲಿ ಸನ್ಮಾನಕ್ಕೆ ಅನೌನ್ಸ್ ಮಾಡುದು ನಾನೇ, ಕುರ್ಚಿ ಇಡುದು ನಾನೇ, ಆಗಿದೆ ಅದೆಲ್ಲ ಅನುಭವಗಳಾಗಿದೆ.
1: ಯಾಕಂದ್ರೆ ನಾನು ಈ ಕಾರ್ಯಕ್ರಮದ ನಿರೂಪಕ ಒಂದ್ ಜಾಬ್ ಇಟ್ಕೊಂಡ್ರೆ
0: ಸಾಧ್ಯ ಇಲ್ಲ ಮೇಡಮ್ ಅಲ್ಲಿ. ಮತ್ತೆ ನಾನು ಪ್ರತಿ ಪ್ರೋಗ್ರಾಮಿಗೆ ಹೋದಾಗ, ಎಸ್ಪೆಷಲಿ ಯುವಕ ಮಂಡಳದ ಕಾರ್ಯಕ್ರಮಗಳಿಗೆ ಹೋದಾಗ, ಯುವಕರಿಗೆಲ್ಲ ಒಂದು 5 ನಿಮಿಷ ನಾನು ಮಾತಾಡಿಸ್ದೆ. ಇಲ್ಲಿ ನೋಡಿ ಈ ತರ ಮಾಡಿದ್ರೆ ಈ ಪ್ರೋಗ್ರಾಮ್ ಚಂದ ಬರ್ತದೆ, ಒಂದ್ ಸ್ವಲ್ಪ ರೆಡಿ ಆಗಿ ಆಯ್ತಾ ಅಂತ ಹೇಳಿ ಅಲ್ಲಿ ತಗೊಳ್ತಾರೋ ಬಿಡ್ತಾರೋ ಪಾಲಿಸ್ತಾರೋ ಗೊತ್ತಿಲ್ಲ, ಬಟ್ ಒಂದ್ ಗೈಡ್ ಮಾಡಿದ್ರೆ ಸ್ವಲ್ಪ ಜನ ಆದ್ರೂ
1: ರೆಡಿ
0: ಆಗಬಹುದೇನು
1: ಅಂತ
0: ಅಂತ.
1: ಓಕೆ, ನೀವು ಮಕ್ಕಳಿಗೆ ಕೋವಿಡ್ ಟೈಮ್ ಅಲ್ಲಿ ನಿರೂಪಣ ಬಗ್ಗೆ
0: ಯೂಟ್ಯೂಬ್
1: ಚಾನಲ್ ಥ್ರೂ ಮಾಡಿದ್ದೆ, ಈಗ ಮತ್ತೆ ಮುಂದುವರಿಸ್ತಾ ಇಲ್ಲ
0: ಇಲ್ಲ ಮೇಡಮ್? ಅಂದ್ರೆ ಏನ್ ಮಾಡಿದ್ದೇನೆ ಅಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡಿದ್ದೇವೆ. ಇವಾಗ ನಾವು ಲೈವ್ ಅಂದ್ರೆ ಈ ನಮ್ಮ ಫಾರ್ ಎಕ್ಸಾಂಪಲ್ ಆಗಿ ನಮ್ಮ ಕಾಲೇಜ್ ನಲ್ಲಿ ಕಾರ್ಯಕ್ರಮಗಳು ಬಂದಾಗ ಮಕ್ಕಳಿಗೆ ಟ್ರೈನ್ ಮಾಡ್ತೇವೆ. ಪ್ರೆಸೆಸ್ ಡೇ ಬರುತ್ತೆ, ಟ್ಯಾಲೆಂಟ್ ಡೇ ಅಂತ ಹೇಳಿ ಬರ್ತದೆ, ಕಾಲೇಜ್ ಡೇ ಅಂತ ಹೇಳಿ ಬರ್ತದೆ. ಆ ಕಲ್ಚರಲ್ ಪ್ರೋಗ್ರಾಮ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಮಕ್ಕಳಿಗೆ ಬಿಟ್ಬಿಡ್ತೇವೆ, ಮಕ್ಕಳು ರೆಡಿ ಆಗ್ತಾರೆ. ಮಕ್ಕಳು ಪಿ ಯು ಸಿ ಮುಗಿಸ್ಕೊಂಡು ಹೋಗುವಾಗ ಖುಷಿ ಏನು ಗೊತ್ತುಂಟ, ನಾನು ಈ ಕಾಲೇಜ್ ನಲ್ಲಿ ಈ ಪ್ರೋಗ್ರಾಮ್ ಅಲ್ಲಿ ಆಂಕರಿಂಗ್ ಮಾಡಿದ್ದೆ. ಆ ಖುಷಿ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ.
1: ಓಕೆ, ಬಟ್ ನಿಮ್ಮ ತರಬೇತಿ ಅವರಿಗೆ ಇರುತ್ತೆ?
0: ಇರುತ್ತೆ, ಖಂಡಿತ ಇರ್ತದೆ. ಹೌದು ಹೌದು, ಇದ್ದೇ ಇರುತ್ತೆ. ಪರ್ಫೆಕ್ಟ್ ಕಾರ್ಯಕ್ರಮ ಬರಬೇಕಾಗುತ್ತೆ.
1: ವೆರಿ ನೈಸ್, ಸೂಪರ್ ಸರ್, ಖುಷಿ ಆಯ್ತು.
0: ಥ್ಯಾಂಕ್ ಯು ಮೇಡಮ್.
1: ನಾವು ಇಬ್ರು ಮಾತಾಡಿದ್ದು ನಿರೂಪಣೆ ಬಗ್ಗೆನೆ.
0: ಹೌದು,
1: ಯಾಕಂದ್ರೆ ವಿಷಯ ಇದ್ದದ್ದೇ ನಿರೂಪಣೆ ಬಗ್ಗೆ. ಬಂದು ಕೂತ್ಮೇಲೆ ನಂಗೆ ಬೇರೆ ವಿಷಯ ಕಾಣ್ತಾ ಇರ್ಲಿಲ್ಲ. ನೀವು ಉಪನ್ಯಾಸಕರು, ಕನ್ನಡವನ್ನ ಪಾಠ ಮಾಡ್ತೀರಿ, ಬಹಳಷ್ಟು ಹುದ್ದೆಗಳನ್ನ ನಿರ್ವಹಿಸ್ತೀರಿ, ಅದೆಲ್ಲ ಓಕೆ. ಬಟ್ ನನ್ನ ಮುಂದೆ ಉದಯ ನಾಯಕ್ ಅವರು ಕೂತಾಗ ನಂಗೆ ಕಂಡದ್ದು ನಿರೂಪಣೆ. ಹಾಗಾಗಿ ನಿರೂಪಣೆ ಮಾತುಕತೆ ಕುಂದಾಪುರ ಮಾತುಕತೆ ಆಗಿ ಹೋಯ್ತು. ಅಡ್ಡಿಲ್ಲ ಸರ್, ನೀವು ಇಲ್ಲಿ ತನಕ ಬಂದು ನಮ್ಮೊಂದಿಗೆ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ತುಂಬಾ ಲಾಯಕ್ ಮಾತಾಡ್ರಿ. ಕುಂದಾಪುರ ಮಾತುಕತೆಯಲ್ಲಿ ಕುಂದಾಪುರ ಕನ್ನಡ ಮಾತ್ರ ಸ್ವಲ್ಪ
0: ಅಂದದ ಭಾಷೆ, ಗಂಧದ ಭಾಷೆ, ಗತ್ತಿನ ಭಾಷೆ, ಗಮ್ಮತ್ತಿನ ಭಾಷೆ, ಅದ್ ನಮ್ ಕುಂದಾಪುರ ಕನ್ನಡ ಭಾಷೆ ಅಂತ ಹೇಳಿ ಕುಂದಾಪುರ ಕನ್ನಡ ದಿನಾಚರಣೆ ಮಾತ್ರ ಅಲ್ಲ, ಯಾವತ್ತೂ ಇರಬೇಕು. ಸೊ ನಾವು ಪಾಠ ಮಾಡುವ ಸಮಯದಲ್ಲಿ ಅಲ್ಲ ಬಳಸ್ಲಿಕ್ಕೆ ಸ್ವಲ್ಪ ಕಷ್ಟ, ಮನೆಯಲ್ಲೆಲ್ಲ ಬಳಸ್ಕೊಳ್ತಾರೆ. ಆ ನಿರೂಪಕರು ಏನ್ ಗೊತ್ತುಂಟ, ಆ ಕುಂದಾಪುರ ಕನ್ನಡ ಬಳಸ್ಕೊರು ತುಂಬಾ ಕಡಿಮೆ. ನಾ ಈಗ ಮಡಿಕೇರಿ ಹೋಗ್ತೇನೆ ಪ್ರತಿ ವರ್ಷ, ಅಲ್ಲಿ ಹೋಗಿ ಇದನ್ನ ಹೇಳಲಿಕ್ಕೆ
1: ಆಗೋದಿಲ್ಲ.
0: ಹೆಚ್ಚಾಗಿ ನಮ್ದು ಅಚ್ಚ ಕನ್ನಡದನ್ನೇ ಇತ್ತದೆ, ಬಟ್ ಪ್ರಯತ್ನ ಇತ್ತದೆ.
1: ಆದ್ರೆ ಎಂತ ಗೊತ್ತ ಸರ್, ನಾನೊಂದು ಅಬ್ಸರ್ವ್ ಮಾಡಿದ್ದು, ನಮ್ಮಲ್ಲಿ ಈ ಮಾಸ್ಟರ್, ಉಪನ್ಯಾಸಕರು, ಲೆಕ್ಚರರ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ಹೆಚ್ಚಾಗಿ ಮೈಕ್ ಹಿಡಿದ್ರಿತ್ತಲ್ಲ, ಅವರು ಶಿಷ್ಟ ಕನ್ನಡವನ್ನೇ ಮಾತಾಡೋದು, ಅದೊಂದು ಅಭ್ಯಾಸ ಆಗಿ
0: ಹೋಗಿದೆ.
1: ಮೈಕ್ ಬಂತಂದ್ರೆ ಕುಂದಾಪುರ ಕನ್ನಡ ಮರ್ತೋಗ್ಬಿಡುತ್ತೆ. ಸೊ ಅದೊಂದು ಅರ್ಥ ನನ್ಗನ್ಸುತ್ತೆ, ನಾವು ಕಾನ್ಶಿಯಸ್ಲಿ, ಪ್ರಜ್ಞಾಪೂರ್ವಕವಾಗಿ ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್, ಒನ್ ಬಟನ್, ಸ್ವಿಚ್ ಆನ್ ಕುಂದಾಪುರ ಕನ್ನಡ, ಎಸ್ ಈಗ ನಾವು ಮಾತಾಡ್ತಿದ್ದೋ ಕುಂದಾಪುರ ಕನ್ನಡದಲ್ಲಿ, ಸ್ವಿಚ್ ಆನ್ ನಾರ್ಮಲ್ ಕನ್ನಡ, ಓಕೆ ಈಗ ಮಾತಾಡ್ತಾ ಇರೋದು ನಾರ್ಮಲ್ ಕನ್ನಡ. ಸೊ ಹಂಗ ಒಂಚೂರು ಸ್ವಿಚ್ ಆನ್ ಸ್ವಿಚ್ ಆಫ್ ಆತಾ ಇದ್ರೆ ಅದು ಸ್ವಲ್ಪ ಕಷ್ಟ, ಯಾಕಂದ್ರೆ ಅದೇ ತರದಲ್ಲಿ ನಮ್ಮ ಸಿಸ್ಟಮ್ ಬಂದಿರೋದ್ರಿಂದ. ಆದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನಿರೂಪಣೆ ಬಗ್ಗೆ ತುಂಬಾ ಚಂದ, ನಿಮ್ಮ ಮಾತಕ್ಕಿಂತ ನೀವು ತುಂಬಾ ಶಾರ್ಟ್ ಆಗಿ ಮಾತಾಡ್ತೀರಿ ಸರ್, ತುಂಬಾ ಉದ್ದಕ್ಕೆಲ್ಲ ಹೇಳೋದಿಲ್ಲ, ಹಾಗೆ ನಿಮ್ಮ ನಿರೂಪಣೆ ಕೂಡ ಸ್ವಲ್ಪ ಶಾರ್ಟ್ ಆಗಿ ಇರುತ್ತೆ ಅಂತ ನಾನು.
0: ಖಂಡಿತ ಮೇಡಮ್,
1: ಎಷ್ಟೆಷ್ಟು ಕ್ರಿಸ್ಪ್ ಆಗಿ ಮಾತಾಡೋಕೆ ಸಾಧ್ಯವೋ ಅಷ್ಟು
0: ಸಾಕಾಗುತ್ತೆ.
1: ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಮೇಡಮ್.
1: ಕೇಳುಗ್ರೆ, ನಾವು ಇಷ್ಟು ಸರಿ ಮಾತಾಡಿದ್ದ ಉದಯ್ ನಾಯಕ್ ಅವರ ಜೊತೆಗೆ ನಮ್ಮ ಕರಾವಳಿಯ ಪ್ರಸಿದ್ಧ ನಿರೂಪಕರು, ಹಾಗೆ ಹೆಮ್ಮಾಡಿ ಜನತಾ ಪಿಯು ಕಾಲೇಜಿನ ಕನ್ನಡ ಉಪನ್ಯಾಸಕರು, ಹಾಗೆಯೇ ಈಗ ಮೊನ್ನೆಯಷ್ಟೇ ಸ್ಪಾರ್ಕ್ ನಿರೂಪಣಾ ರತ್ನ ರಾಜ್ಯ ಪ್ರಶಸ್ತಿಯನ್ನ ಗಳಿಸಿಕೊಂಡವರು. ಈ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟ ಆಯ್ತಂತ ಅನ್ಕಂತ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಕುಂದಾಪುರ ಆಪ್ ಮೂಲಕ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಟ್ಸ್ಆಪ್ ಮೆಸೇಜ್ ನಲ್ಲಿ ಕಳಿಸಬಹುದು. ನೀವು ಕೇಂದ್ರಿಪದ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.
2: ನನ್ ಬಂಡಕಸ್ ಕಾಲೇಜ್ ಅಂತ ಡಿಸೈಡ್ ಮಾಡಿ ಆಯ್ತು, ನನ್ ಡಿಸಿಷನ್ ಮಧ್ಯೆ ನೀವು ತಲೆ ಹಾಕ್ರೆ ಜಾಗೃತಿ.
3: ಎಂತ ಜೋರ್ ಮರೆ ಈ ಹೆಣ್ಣ, ಆಯ್ತಕ್ಕೆ ನಿನ್ನ ಭಂಡಾರ್ಕರ್ಸ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೆ.
2: ಬಿಎ, ಬಿಎಸ್ಸಿ, ಬಿಕಾಂ, ಬಿಬಿಎ ಮತ್ತು ಬಿಸಿಎಗಳ ಅಡ್ಮಿಷನ್ಗಾಗಿ ಬನ್ನಿ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಉತ್ತಮವಾದ ಲ್ಯಾಬೊರೇಟರೀಸ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಕಂಪ್ಯೂಟರ್ ಸೈನ್ಸ್ ಬ್ಲಾಕ್, ಆಡಿಯೋ ವಿಜುವಲ್ ಹಾಲ್ಸ್, ಲೈಬ್ರರಿ ಅಂಡ್ ಮ್ಯೂಸಿಯಂ, ಸೆಪರೇಟ್ ಕಾಮನ್ ರೂಮ್ಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್, ಆಡಿಟೋರಿಯಂ ಅಂಡ್ ಪ್ಲೇ ಗ್ರೌಂಡ್, ಇಂಡೋರ್ ಗೇಮ್ಸ್ ಕಾಂಪ್ಲೆಕ್ಸ್, ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಗರ್ಲ್ಸ್, ಓಪನ್ ಏರ್ ಥಿಯೇಟರ್, ಲೇಡೀಸ್ ಹಾಸ್ಟೆಲ್, ಕಮ್ಯುನಿಟಿ ರೇಡಿಯೋ, ರೇಡಿಯೋ ಕುಂದಾಪುರ, ಬಾಟನಿಕಲ್ ಗಾರ್ಡನ್, ಸೈನ್ಸ್ ರಿಸರ್ಚ್ ಲ್ಯಾಬ್, ಐಒಟಿ ಲ್ಯಾಬ್ ಅಂಡ್ ಡೇಟಾ ಸೈನ್ಸ್ ಲ್ಯಾಬ್. ಅಡ್ಮಿಷನ್ ಓಪನ್ ಆಗಿದೆ, ಬನ್ನಿ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರ, ಶಾಸ್ತ್ರಿ ಸರ್ಕಲ್.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವ್ರು ನಮ್ಮ ಜೊತೆಗಿದ್ರ. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರ. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: ಶ್ವೇತಾ, ಮತ್ತೆ ಪಿ ಯು ಆರ್ ಮೇಲೆ ಎಂತ ಮಾಡ್ಕನ್ಕಂಡಿದೆ?
1: ನಾನ ಡಿಗ್ರಿ ಸೇರ್ಕನ್ಕಂಡಿದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
0: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ. ಬಿ ಎ, ಬಿ ಕಾಮ್, ಬಿ ಬಿ ಎ, ಬಿ ಸಿ ಎ ಮತ್ತೆ ಬಿ ಎಸ್ ಸಿ ಹಂಗೆ ಆಸಕ್ತಿ ಇದ್ದವರಿಗೆ ಇದೊಳ್ಳೆ ಕಾಲೇಜ್.
1: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತ ಹಂಗಾರೆ?
0: ಹೌದ್ ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯೋಕ್ ಬೇಕಪ್ಪ ಎಲ್ಲ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದವರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು. ಮತ್ತೆಂತ ಬೇಕು ಹೇಳ,
1: ನೀನು ಬತ್ತಿಲ್ಲ ಹಂಗಾರೆ?
0: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೋ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
2: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: ಅಮ್ಮ ನೀವ್ ಎಂತ ಹೇಳ್ರು ಅಷ್ಟೇ, ನಾನ್ ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್ಗೆ ಹಾಕುದು. ಅಲ್ಲ ಹೆಣ, ಆ ಕಾಲೇಜಿಗೆ ಎಂತ ಇತ್ತಂದೇಳಿ ನೀ ಅಷ್ಟು ಹಠ ಮಾಡ್ತಿದ್ದ ನಂಗೆ ಗೊತ್ತಿಲ್ಲಪ್ಪ. ಆ ಕಾಲೇಜಿಗೆ ಒಳ್ಳೊಳ್ಳೆ ಟೀಚರ್ ಇದ್ರು, ಒಳ್ಳೊಳ್ಳೆ ಫೆಸಿಲಿಟಿ ಇತ್ತು, ಅದಕ್ಕೆ ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಲ್ಲ ಮಗ, ನಿನ್ನ ಅಪ್ಪಂದು ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು, ನೀನ್ ಆ ಕಾಲೇಜಿಗೆ ಸೇರಿ ಯಾರ ಮನೆಗೆ ಉಳ್ಕಂತೆ?
1: ಅಮ್ಮ, ಈ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿಯೂ ಇತ್ತು, ಫುಡ್ ಫೆಸಿಲಿಟಿಯೂ ಇತ್ತು.
0: ಪ್ಲೀಸ್ ಅಮ್ಮ, ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಕ್ ಮಗ, ಅಪ್ಪ ಏನ್ ಹತ್ರ ಮಾತಾಡ್ತೆ?
1: ಯಾವ ಕಾಲೇಜ್ ಹೇಳ?
0: ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್.
2: ಅಡ್ಮಿಷನ್ಸ್ ಓಪನ್. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: ಈಗ ಪ್ರಸಾರವಾಗಲಿರುವಂತಹ ಯಕ್ಷಗಾನ ರಸರಂಗ ರಿಜಿಸ್ಟರ್ಡ್ ಕೋಟ ಇವರ ಪ್ರಸ್ತುತಿಯಲ್ಲಿ ಉದಯ್ ಕುಮಾರ್ ಹೊಸಾಳ ಸಂಯೋಜನೆಯಲ್ಲಿ ಮಂದಾರ್ತಿ ಮಾರಣಕಟ್ಟೆ ಹಾಗೂ ಅಮೃತೇಶ್ವರಿ ಮೇಳದ ಆಯ್ದ ಕಲಾವಿದರ ಕೂಡುವಿಕೆಯಲ್ಲಿ ಹನುಮದ್ ವಿಲಾಸ ಭಾಗ ಒಂದು. ಹಿಮ್ಮೇಳದಲ್ಲಿ ಉದಯ್ ಕುಮಾರ್ ಹೊಸಾಳ, ಮಹೇಶ್ ಮಂದಾರ್ತಿ, ಗಣೇಶ್ ಶಣೈ ಶಿವಪುರ. ಮುಮ್ಮೇಳದಲ್ಲಿ ತುಂಬ್ರಿ ಭಾಸ್ಕರ, ನೀರ್ಜಡ್ಡು ಚಂದ್ರಕುಲಾಲ, ಗುಂಡಿಬೈಲ್ ಗಣಪತಿ ಭಟ್, ಹೆನ್ನಾಬೈಲ್ ಸಂಜೀವ, ಆದಿತ್ಯ ಹೆಗಡೆ, ಸತೀಶ್ ಹಾಲಾಡಿ, ವಿಶ್ವನಾಥ ಕೆರಾಡಿ. ವಿಡಿಯೋ ಕೃಪೆ ಯಶಸ್ವಿ ಕಲಾವೃಂದ ರಿಜಿಸ್ಟರ್ ಕೊಮೆ ತೆಕ್ಕಟ್ಟೆ.
1: ಇಂದಿರೆಗೆ ತಲೆ ಬಾಗಿ ಪರಮಾನಂದ ಭಕ್ತಿಯೊಳ ಜನ

0: ಅನೇಕರಿಗೆ ಪ್ರಶ್ನೆಯಾಗಿಯೇ ಕಾಣುತ್ತಾ ಇದೆ. ಹಾಗಾದ್ರೆ ದ್ವಾರಾವತಿ ಇಲ್ವಾ? ಉಂಟಲ್ಲ ಅಂದ್ರೆ ಮೊದಲು ದ್ವಾರಾವತಿ ಇತ್ತ ಎಂದು ಜನ ಅವರಲ್ಲಿ ಅವರು ಪ್ರಶ್ನೆ ಮಾಡಿಕೊಳ್ಳೋದು. ಹಾಗಾದ್ರೆ ದ್ವಾರಾವತಿ ಹೇಗೆ ಬಂತು, ಎಲ್ಲಿಂದ ಬಂತು? ಸ್ವತಃ ದ್ವಾರಾವತಿಯ ನಿರ್ಮಾಣ ಮಾಡಿದಂತ ನಿರ್ಮಾಪಕ ರಾಮ್.
1: ಓಹೋ,
0: ಅದಕ್ಕಾಗಿ ಅಲ್ವೇ ಬಲರಾಮ್ ಎನ್ನುವಂತ ಮುದ್ದಾದ ಹೆಸರಿದ್ದರು ದ್ವಾರಕೀಶ ಮಹಾಪ್ರಭುಗಳು. ಯಾಕೆ ದ್ವಾರಾವತಿಯ ನಿರ್ಮಾಪಕರು ಎನ್ನುವ ಕಾರಣಕ್ಕಾಗಿ. ಒಂದು ಸಂದರ್ಭದಲ್ಲಿ ಚಂದ್ರವಂಶದವರೇ ನಾವು, ಚಂದ್ರವಂಶದ ಒಂದು ಕವಲು ನಾವು. ಹಾಗಾದ್ರೆ ಇನ್ನೂ ಯಾವುದೋ ಅನಿಸಿಕೊಂಡಿದ್ದೇವೆ ಯಾಕೆ?
1: ಯಾಕೆ
0: ಯಯಾತಿ ಮಹಾರಾಜನಿಗೆ ಶಾಪ ಬಂದಂತಹ ಸಂದರ್ಭದಲ್ಲಿ ಉಚ್ಚಾಪವನ್ನು ಕೇಳಿದಾಗ ಶುಕ್ರಾಚಾರ್ಯ ಹೇಳಿದಂತೆ, ನಿನ್ನ ಯೌವನವನ್ನು ಯಾವಾಗ ನಿನ್ನ ಮಗ ಸ್ವೀಕಾರ ಮಾಡ್ತಾನೋ ಅವನಿಗೆ ಕೊಟ್ಟು, ನಿನ್ನ ವೃದ್ಧಾಪ್ಯವನ್ನು ಅವನಿಗೆ ಕೊಟ್ಟು ಅವನ ಯೌವನವನ್ನು ನೀನು ಪಡೆದುಕೋ ಎಂದು ಹೇಳಿದಾಗ ಈ ಯಯಾತಿ ಮಹಾರಾಜ ದೀರ್ಘಕಾಲದ ಸುಖವನ್ನು ಅನುಭವಿಸಿದರು. ಮತ್ತೂ ಯೌವನ ಬೇಕೆನಿಸಿದೇ ಇಲ್ಲ. ಹೋಗಿ ಒಬ್ಬೊಬ್ಬರೆಲ್ಲ ಕೇಳಿದಂತೆ, ಆ ಸಾಲಿನಲ್ಲಿ ನಮ್ಮ ಪೂರ್ವಿಕರು ಒಬ್ಬ ಎದ್ದು ಎನ್ನುವ, ನಿನ್ನ ಪ್ರಾಯವನ್ನು ನನಗೆ ಕೊಡುವ ಮಗನೇ, ನನ್ನ ವೃದ್ಧಾಪ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿದಂತೆ. ಅವ ಆಗುದಿಲ್ಲ ಅಂತ ಹೇಳಿದ. ನೀವಾದ್ರೂ ಹೋಗ್ತೀರಾ? ಮಂಡ್ಯ ಸರಿ ಅಂತ ಹೋಗ್ತಾರೆ ಅಂತ ಹೇಳ್ತೇನೆ ನಾನು.
1: ಹೌದೌದು,
0: ವಯಸ್ಸಾದ ವೃದ್ಧಾಪ್ಯವನ್ನು ಸ್ವೀಕಾರ ಮಾಡಿ ಯೌವನ ಕೊಡ್ಲಿಕ್ಕೆ ಯಾರು ಒಪ್ಪುದಿಲ್ಲ ಬುದ್ಧಿಜೀವಿಗಳು.
1: ಹೌದು,
0: ಬುದ್ಧಿ ಸರಿ ಅಂತ ನಮ್ಮ ಎದು ಒಪ್ಪಲಿಲ್ಲ. ಆವಾಗ ಶಾಪ ಕೊಟ್ಟಿದ್ದಂತೆ ಯಯಾತಿ, ಸಿಂಹಾಸನಕ್ಕೆ ಅನರ್ಹನಾಗು. ಅಲ್ಲಿಂದ ಹೊರಟ, ಆಯ್ಕೆ ಮಾಡಿದ. ಏನ್ ಮಾಡುವಂತ ಆಯ್ಕೆ ಮಾಡಿ? ಉದ್ಯೋಗ, ಹೊಸ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡ. ಯಾವುದು?
1: ಯಾವುದು?
0: ಗೋವುಗಳನ್ನು ಕಾಯುವುದು. ಕೆಲವರಿದ್ದಾರೆ ದನ ಕಾಯುವುದು ಅಂದ್ರೆ ನಿಕೃಷ್ಟವಾದಂತಹ ಕೆಲಸ. ಅವ ಯಾವುದಕ್ಕೂ ಬರುವುದಿಲ್ಲ, ದನ ಕಾಯ್ದಕ್ಕೆ ಹೋಗ. ಅದರ ಅರ್ಥ ಹಾಗಲ್ಲ. ನಮ್ಮ ಪೂರ್ವಿಕ ಅದನ್ನೇ ಆಯ್ಕೆ ಮಾಡಿಕೊಂಡ. ಯಾಕೆ?
1: ಯಾಕೆ
0: ಗೋವು? ಗಾವೋ ವಿಶ್ವತ್ಯ ಮಾತರ, ಇಡೀ ವಿಶ್ವಕ್ಕೆ ಮಾತ್ರ ಸ್ವರೂಪವಾಗಿರುವುದು ಯಾವುದು ಕೇಳಿದ್ರೆ ಅದು ಗೋವು. ಆದ್ರದ ಗೋವಿನ ಸೇವೆಯನ್ನು ಮಾಡಬೇಕೆನ್ನುವ ಕಾರಣಕ್ಕಾಗಿ ಗೋವನ ಕಾಯ್ದು ಪ್ರಾರಂಭ ಮಾಡಿತು. ಅಲ್ಲಿಂದ ಯಾದವರೆಲ್ಲರೂ ಗೋವು ಕಾಯ್ದು ಕಾಯುವವರು ಎಂದು ಹೆಸರಾಯ್ತು ನಮಗೆ. ನಮ್ಮವರೆಲ್ಲ ಬುದ್ಧಿಜೀವಿಗಳಿಲ್ಲವಾ?
1: ಇದ್ದಾರೆ,
0: ಇದ್ದಾರೆ. ಉದಾಹರಣೆಗೆ ಪುರಾಣ ಪ್ರಸಿದ್ಧವಾದಂತಹ ರಾಜ್ಯ ಮಹೇಶ್ವರತಿ ನಗರವನ್ನು ಯದುವಂಶಿಯವರು ಕಟ್ಟಿ ಆಳಿಲ್ಲವಾ?
1: ಹೌದು.
0: ಅದರಲ್ಲಿ ಒಬ್ಬ ಚಕ್ರವರ್ತಿ ಎನಿಸಿಕೊಂಡು ನಮ್ಮ ಕಾರ್ತವೀರ ಅರ್ಜುನ ಸಮರ್ಥನಾದವನು ಇರಲಿಲ್ವಾ?
1: ಹೌದು.
0: ಆಗ ಬೇಡ, ಈಗ ಇಲ್ವಾ? ಈ ದ್ವಾರಾವತಿಯನ್ನು ಕಟ್ಟಿ ನಿಲ್ಲಿಸಿದ ಈ ಹಲದರ.
1: ಓ,
0: ಮತ್ತೆ ನಾವು ಬುದ್ಧಿಜೀವಿಗಳು ಹೇಗೆ ಕೇಳಿ? ಅವನ ಶಾಪ ವಾಕ್ಯ ನಾವು ಬಿಡಿಸಿದ್ದು. ನಾವು ಸಿಂಹಾಸನಕ್ಕೆ ಅನರ್ಹನಾಗಿ ಅಂತ ಹೇಳಿದ ಬಿಟ್ರೆ ಯಾವ ಸಿಂಹಾಸನಕ್ಕೆ?
1: ಯಾವುದು?
0: ಚಂದ್ರವಂಶದ ಸಿಂಹಾಸನಕ್ಕೆ ಅನರ್ಹರಾಗಿ ಇದನ್ನು ತಿಳಿದುಕೊಂಡಂತ ನಾವು ಸ್ವತಃ ನಾವು ನಿರ್ಮಾಣ ಮಾಡಿ ಸಿಂಹ ವಿಸ್ತಾರವನ್ನು ಸಿದ್ಧಪಡಿಸಿ ಅದರಲ್ಲಿ ಏರಿದ್ದೇವೆ. ಯಾರಾದರೂ ಪ್ರಶ್ನೆ ಮಾಡುವರಿದ್ದಾರಾ?
1: ಇಲ್ಲ.
0: ಇಡೀ ನಮ್ಮ ದ್ವಾರಾವತಿಯಲ್ಲಿ ಯಾರು ಯಾವುದನ್ನು ಹೇಗೆ ಮಾಡಬೇಕು ಅದನ್ನು ಚಾಚು ತಪ್ಪದೆ ಮಾಡಿ ಮುಗಿಸುತ್ತಾ ಇದ್ದಾರೆ.
1: ಹೌದೌದು.
0: ನಾನು ಹೇಳಿದ

0: ಆಲಿಸ್ತಾನೆ, ಆಲೋಚಿಸುತ್ತಾನೆ. ಆದ್ರೆ ಒಬ್ಬ ಇದ್ದಾನೆ ನನ್ನ ಬೆನ್ನಿಗೆ ಬಿದ್ದವ.
1: ಬೆನ್ನಿಗೆ ಬಿದ್ದವ?
0: ಹೌದು.
1: ಹಾಗಂದ್ರೆ
0: ಅವನ ತಮ್ಮ ಕೃಷ್ಣ.
1: ಓ, ನಿಮ್ಮ ಪ್ರೀತಿಯ ತಮ್ಮ?
0: ಹೌದು, ಪ್ರೀತಿಯ ತಮ್ಮ. ಎಲ್ಲಿಯೂ ಅವನಿಗೆ ಸ್ಥಳ ಸಿಕ್ಕಿದೆ, ನಾವು ಯಾವ ಸ್ಥಳದಲ್ಲಿ ಬೆಳೆದೇನೋ, ನಾವು ಯಾವ ಸ್ಥಳದಲ್ಲಿ ಹುಟ್ಟಿದೇನೋ, ಅದೇ ಸ್ಥಳದಲ್ಲಿ ಹುಟ್ಟಿ ಬರಬೇಕ. ನಮ್ಮ ಗ್ರಾಚಾರ ನೋಡಿ, ಅವ ಮಾಡಿದ ಒಂದೊಂದು ಕಾರ್ಯಗಳನ್ನು ನೆನಪಿಸಿಕೊಂಡ್ರೆ ತಲೆ ಎತ್ತಿ ಸಮಾಜದಲ್ಲಿ ತಿರುಗುವುದೇ ಕಷ್ಟವಾಗಿದೆ. ಯಾರ ತಮ್ಮ?
2: ಉಪ್ಪಿನ ತಮ್ಮ. ಕರಿಯ
0: ಕರಿಯಾದ್ರೆ ಒಂದು ಕೆಲಸ ಮಾಡು, ಕರಿಯ ಹೆಸರೇ ಬೇಡ. ಕರಿಯಾದ ನಾಲ್ಕು ಉಪ್ಪು ಆಗ್ಬೇಕು.
2: ಕರಿಯಾದ ನೀವು ಉಪ್ಪ್ರೆ
0: ಅದು ಬೇಡ. ಅವ ಬರ್ತಾನಲ್ಲ, ಅವ ಬಂದಾಗ ಏನ್ ಮಾಡ್ತೀಯ?
2: ವಿಚಾರಣೆ ಮಾಡಿ ಒಳಗೆ ಬಿಡ್ತೀನಿ.
0: ಒಳಗೆ ಬಿಡ್ತಾರೆ ನಿನ್ನ ಕೆಲಸದ ಯಾಕೆ?
2: ಮತ್ತೆ ನನ್ನ ಉದ್ಯೋಗ ಅದೇ ಅಲ್ವಾ?
0: ಮುಖ್ಯವಾಗಿ ನಿಲ್ಲಲ್ಲಿ.
2: ಹೇಳಿದ್ದಲ್ವ
0: ಅವ ಕೃಷ್ಣ ಬರ್ತಾನ ಬಂದಾಕೆ ನಿಲ್ಲಲ್ಲಿ. ಮುಖ್ಯವಾಗಿ ಮಾತಾಡ್ಬೇಡ.
2: ಮಾತಾಡ್ಬೇಡ.
0: ಮೂರು ವಾಕ್ಯ
2: ಅಂತ ನಿಲ್ಲ. ಅವ್ರು ಯಾರೇ ಹೇಳ್ತೀನಿ, ದೊಡ್ಡವ್ರ ಮನೆ ಕೆಲ್ಸಕ್ಕೆ ಇರಬಾರ್ದು. ದೊಡ್ಡವ್ರ ಮನೆ ಕೆಲ್ಸಕ್ಕಿದ್ರೆ ಇದೇ ಆಗುದು.
1: ಹೌದಾ?
2: ಈ ಬಾಳೆಗಿಡಕ್ಕೆ ಏಣಿ ಹಾಕಿ ಅಟ್ಟನಿಗೆ ಹತ್ತಾಗ ಆಗ್ತದೆ.
1: ಹೌದೌದು.
2: ಅವ ಯೋಗ ಇದ್ರೆ ಅಟ್ಟನಿಗೆ ಹತ್ತಾನೆ, ಇದ್ರೆ ವೈದ್ಯಾಲಯದಲ್ಲಿ ಇರ್ತಾರೆ. ನಮ್ ಪರಿಸ್ಥಿತಿ ಹಾಗೆ ಇತ್ತು ನೋಡಿ. ಹಾಗಂತ ಹೇಳಿದ್ ಮಾಡದೇ ಇದ್ರೆ ಇವ್ರು ಬಿಡುದಿಲ್ಲ ನೋಡುವ.

0: ಹೀಗಾಗಬಾರ್ದಿತ್ತು. ಬಹಳ ವಿಷಾದನೀಯ ಸಂಗತಿ ಇದು. ಮೊನ್ನೆವರೆಗೂ ಸರಿ ಇದ್ದಿ ನೀನು, ಕೇವಲ ಬೆರಳಿಕೆಯ ದಿನದಲ್ಲಿ ಇಷ್ಟಾಗಿ ಹೋಯ್ತು
1: ನಿನಗೆ.
0: ಹುಚ್ಚು ಹೆಚ್ಚಾದದ್ದಲ್ಲ, ಹುಚ್ಚು ಹೆಚ್ಚಾದದ್ದಲ್ವಾ?
1: ನನ್ನ ಮೊದಲ ಇದಿತ್ತು, ಈಗ ಹೆಚ್ಚಾಯ್ತಂತೆ. ಹಾಗೆ ಕುಂತು ಮಾತನಾಡಬೇಡಿ,
0: ಅಂತ ನೀನು
1: ಅಲ್ಲ ಈಗ ಹುಚ್ಚು ಹಿಡಿಯುವುದೇ, ಈಗ ಹುಚ್ಚು ಹಿಡಿಲಿಕ್ಕೆ ಪ್ರಾರಂಭ ಆಗಿದ್ವಿ.
0: ಏನಾಯ್ತ ನಿನಗೆ? ಸರಿ ಇದ್ದವನಲ್ವ ನೀನು?
1: ಸರಿ ಇದ್ದವ.
0: ಹಾ, ಏನು ಸಾಂಸಾರಿಕ ತಾಪತ್ರ ಆಯ್ತಾ?
1: ಹೌದು, ನಾ ಈಗ ಊದು ಓದುವುದಲ್ಲ ಹೀಗೆ ಮಾಡುದು.
0: ಹಾ ಹೌದಾ?
1: ಏ ಸುಮ್ಮನಿರಿ, ಸಾಂಸಾರಿಕ ತಾಪತ್ರ ನಾ ಇಲ್ಲಿ ಸಮಸ್ಯೆ ಇದ್ದಿತ್ತ, ಅದು ಮನೆಯಲ್ಲೇ ಮಾಡ್ತಾ ಇರ್ತೆ. ಹಾಗೆ
0: ಹಾ ಸಮಸ್ಯೆನ
1: ಪರಿಹಾರ ಮಾಡ್ಕೊಳ್ಳಿಕ್ಕೆ ಮನೆಯಲ್ಲೇ
0: ಪರಿಹಾರ.
1: ಅಲ್ಲ ಅವರಿಗೆ ಜೋರಾಗುದು ಬಿಟ್ಟು ನಾ ಇಲ್ಲಿಂದ ನಿಮ್ಗೆ ಜೋರಾಗುದು ಯಾಕೆ?
0: ಅಲ್ಲದೆ ನಮಗೆ ಯಾಕೆ ಜೋರಾದೆ?
1: ಇದು ನಾನಾಗಿ ಹೇಳಿದ್ದಲ್ಲ.
0: ಓ, ಇದು ನಿನ್ನ ಮಾತಲ್ಲವಾ?
1: ಅಲ್ಲ.
0: ಓ, ಹಾಗಾದ್ರೆ ಇದು ನಿನ್ನ ಮೈ ಮೇಲೆ ಏನೋ ಬಂದು ಆಡಿದ್ದು.
1: ಹೌದು, ನಮ್ಮ ಅಪ್ಪ ಭೂತ ಎಂತದ್ದು. ನಾನಾಗಿ ನಾನು ಹೇಳಿದ ಮಾತಲ್ಲ ಇದು. ಇಷ್ಟವರೆಗೆ ಆಡಿದ ಮಾತು ಉಂಟಲ್ಲ, ಇದು ನಿಮ್ಮ ಅಣ್ಣಿ ಹೇಳಿದ ಮಾತು.
0: ಓ, ನಮ್ಮ ಅಣ್ಣನ ಪದ ಕುಂಜವ ಇದು?
1: ಹೌದು ಹೌದು.
0: ಯಾವ್ದಲ್ಲ ನಿಲ್ಲು,
1: ನಿಲ್ಲಲ್ಲಿ ಮುಚ್ಚುವ ಮಾತಾಡ್ಬೇಡ. ನಡೆ
0: ಇಷ್ಟು ಹೇಳಿದ್ನ?
1: ಹೌದು.
0: ಹಾ, ಇದು ನಿನಗೆ ಹೇಳಿದ್ದ ನನಗೆ ಹೇಳಿದ್ದ ನೀನು?
1: ನನಗಲ್ಲಿ ನನಗೆ ಬೈದ್ರು, ಅದು ನನಗೆ ಇದ್ದರ ಮೇಲೆ
0: ಕಂಠಪಾಠ ಮಾಡಿಕೊಂಡು ಬಂದ ನನ್ನ.
1: ಅದಲ್ಲ, ನನಗೆ ಹೇಳಿದ್ದಲ್ಲ.
0: ಮತ್ತೆ
1: ಅವ್ರು ಕರೆದು ಆಡಿರುವಂತ ಮಾತು, ಕೃಷ್ಣ ಬಂದು ಈ ರೀತಿ ಹೇಳ್ಬೇಕು ಒಳಬಿಡ್ಲಿಕ್ಕಿಲ್ಲ ಅಂತ.
0: ಓ, ನಾನು ಬಂದಾಗ ಅಷ್ಟೇ ಹೇಳ್ಬೇಕು ಅಂತ ಸಿದ್ಧ ಮಾಡಿ
1: ಹೇಳಿ ಕಳಿಸಿದ್ದೆ.
0: ಇದು ಯಾವಾಗ ಹೇಳಿದ್ದಿ ವಿಷಯ ನಮ್ಮಣ್ಣ?
1: ಇದು ಓಲ ಕೊಟ್ಟ ಸಮಯ
0: ಬೆಳಿಗ್ಗೆನ ಮೊತ್ತ?
1: ಹೌದು
0: ಬೆಳಿಗ್ಗೆ.
1: ಬೆಳಿಗ್ಗೆ?
0: ಹಾ, ಮೊನ್ನೆ ಹಾಗೆ ಆಗ್ತದೆ ಬೆಳಿಗ್ಗೆಯೋ ನಮ್ಮಣ್ಣನಿಗೆ.
1: ಹೆಚ್ಚಿಗೆ ಹಾಗೆ ಅದು
0: ಅಲ್ವಾ?
1: ಹೌದು ಹೌದು.
0: ಹಾ, ಇದು ಬೆಳಿಗ್ಗೆ ಹೇಳುವಾಗ ಅಣ್ಣನ ಕಣ್ಣು ಹೇಗಿತ್ತು ನೋಡಿ?
1: ಸ್ವಲ್ಪ ಕೆಂಪು ಕೆಂಪಾಗಿತ್ತು.
0: ಸ್ವಲ್ಪ ಸ್ವಲ್ಪ ಎಲ್ಲ ಆದ್ರೆ ಹಾಗೆಲ್ಲ ತಪ್ಪಲಿಕ್ಕೆ ಇಲ್ಲ.
1: ನಾನು ಸರಿ ನೋಡಿ, ನನಗೂ ಹೆದರಿಕೆ ಆಯ್ತು. ಅವ್ರ ಕಣ್ಣು ನೋಡಿ, ಕಣ್ಣು ಕೆಂಪಿದ್ದದ್ದಿದ್ದದೆ
0: ಇದ್ದದ್ದೆ. ಹೌದಾ? ಏನೋ ಬಿಡು, ಆಳುವ ದೊರೆಗಳಲ್ವಾ, ತಲೆಯಲ್ಲಿ ಯಾವಾಗಲೂ ಅವರಿಗೆ ಎಷ್ಟಿರ್ತದೆ?
1: 180 ಇರ್ತದೆ.
0: ಯಾವುದು?
1: ಅಲ್ಲ, ಅವ್ರ ತಲೆಯಲ್ಲಿ
0: ಯಾವುದು ಸಮಸ್ಯೆಗಳು? ಯಾವುದೋ ಒಂದು ಸಮಸ್ಯೆಯ ಜಂಜಡಕ್ಕೆ ಒಳಗಾಗಿರುವ ನಮ್ಮಣ್ಣ ಬಹುಶಃ ಯಾರಿಗೋ ಹೇಳಬೇಕಾದ ಮಾತನ್ನು ಬಹುಶಃ ನನಗೆ ಹೇಳುವುದಕ್ಕಾಗಿ ನಿನ್ನನ್ನು ನಿಯೋಜನೆ ಮಾಡಿದ ನಾವು. ಏನು ಅಲ್ವಾ,
1: ಇರ್ಬೋದು.
0: ಸ್ವಲ್ಪ ನಾವು ಇದರಲ್ಲಿ ಪರಾಮರ್ಶೆ ಮಾಡಬೇಕೋ ಬೇಡವೋ ಹೇಳು. ಇಲ್ಲ ಅಂತಾದ್ರೆ ನಮ್ಮ ಅಣ್ಣನಿಗೆ ನನ್ನನ್ನು ಕಂಡ್ರೆ ಅಷ್ಟೇಂತ ಪ್ರೀತಿ ಅಲ್ವೇನ?
1: ಇಷ್ಟು ದಿನ ಇದ್ದಿತ್ತು
0: ಗೊತ್ತಿದ್ದದ್ದೇ ಅಲ್ವಾ ನಿನಗೆ?
1: ಹೌದು.
0: ಇಂಥ ಪ್ರೀತಿಯ ತಮ್ಮನ ಕುರಿತು ಇಷ್ಟು ವ್ಯಗ್ರ ನೋಟ ನಾವನ್ನು ಬೀರುವುದಕ್ಕೆ ಸಾಧ್ಯವಾ ನಮ್ಮಣ್ಣ?
1: ನನಗೆ ಪ್ರಥಮ ನೋಡಿದ್ದು
0: ಅಲ್ವಾ? ಆದ್ದರಿಂದ ಪ್ರಾಯಶಃ ಹೀಗೆ ಎಲ್ಲಿಯೋ ಆಗಿರಬಹುದು. ಅದಕ್ಕಾಗಿ ನಾವು ಸ್ವಲ್ಪ ಒಂದೇ ಮಾತಿನಿಂದ ತೀರ್ಮಾನಕ್ಕೆ ಬರುವುದಕ್ಕಾಗ್ತದ?
1: ಒಂದೇ ಬಾರಿ ಸಿಟ್ ಮಾಡ್ಕೊಂಡು ಸಮಸ್ಯೆ
0: ಅಲ್ವಾ? ಆದ್ದರಿಂದ ಇನ್ನೊಮ್ಮೆ ಹೋಗಿ ನಮ್ಮ ಅಣ್ಣನಲ್ಲಿ ಕೃಷ್ಣ ಬಂದಿದ್ದಾನೆ, ಒಳ ಬರುವುದಕ್ಕೆ ಅವಕಾಶ ಉಂಟು ಅಂತ ಕೇಳಿಕೊಂಡು ಬರ್ತೀಯಾ?
1: ಕೇಳ್ಕೊಂಡು ಬರ್ಬೇಕ?
0: ಹೌದು. ನಂದ ಕಂದ ಮುಕುಂದ ಗೋವಿಂದ ಬಂದಿದ್ದಾನೆ.
1: ನಂದ ಕಂದ ಮುಕುಂದ ಗೋವಿಂದ
0: ಬಂದಿದ್ದಾನೆ. ಒಳಗೆ ಬಿಡಬಹುದಾ?
1: ಆದ್ರೂ ನಾ ಹೇಳ್ಬಹುದು. ನೀವು ಒಂದು ಉಪಕಾರ ಮಾಡ್ಬೇಕು.
0: ಏನು?
1: ಯಾವ ಕಾರಣಕ್ಕೂ ನೀವು ಒಂದು ಒಳಗೆ ಬರಬೇಡಿ.
0: ಏನಾಗ್ತದೆ?
1: ಅವ್ರು ಯಾವಾಗ ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿಕ್ಕಾಗುದಿಲ್ಲ. ಎಲ್ಲಾದ್ರೂ ನನ್ನ ಕೊಂದ್ರೆ, ನಾನು ಸತ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಯಾರಿಗೊತ್ತು?
0: ನಾನಿದ್ದೇನಲ್ವಾ?
1: ಹೌದಲ್ಲ, ನಾ ಸತ್ರೆ ನನ್ನ ಹೆಂಡತಿ ಮಕ್ಕಳು ನೀವ?
0: ಹೌದು.
1: ಎಂದದು
0: ಅಂದ್ರೆ ಅವರ ಹೊಣೆ ವಹಿಸಿಕೊಳ್ಳುವುದಕ್ಕೆ ನಾನಿದ್ದೇನೆ.
1: ಹಾ, ಹೊಣೆಗಾರಿಕೆ ಮಾತ್ರ?
0: ಹೌದು.
1: ಹಾಗೆ ಹೇಳಿದ್ದು. ಹಾಗಂತ ಯಾವ ಕಾರಣಕ್ಕೂ ಒಳಗೆ ಬರಬೇಡಿ.
0: ಇಲ್ಲ, ನೀನು ಬರುವಲ್ಲಿಯವರೆಗೆ, ನನಗೆ ವಿಷಯ ಮುಟ್ಟಿಸುವಲ್ಲಿಯವರೆಗೆ ನಾನು ಒಳಬರುವುದಿಲ್ಲ.
1: ಅದು ನಾನು ಬರ್ತೇನೆ ಎನ್ನುವ ಭರವಸೆಯೂ ನನಗಿಲ್ಲ. ಆವಾಗ ಸಿಟ್ಟು ನೋಡಿ ಎಲ್ಲ ಕೊಂದಾಕಿದ್ರು ಕೊಂದಾಕಿಯಾರು.
0: ಹಾಗೆಲ್ಲ ಮಾಡು ಅವನಲ್ವಾ? ನಮ್ಮ ಅಣ್ಣನ ಸಿಟ್ಟು ಹೇಗೆ ಅಂತ ನನಗೆ ಗೊತ್ತಿಲ್ವಾ? ಕ್ಷಣ ಮಾತ್ರದಲ್ಲಿ ಸಿಟ್ಟು ಬರ್ತದೆ, ಮರುಗಳಿಗೆಯಲ್ಲಿ ಆ ಸಿಟ್ಟು ಮಾಯ ಆಗಿ ಹೋಗ್ತದೆ.
1: ಹೋ, ನಾ ಈಗ ಹೋಗುವಾಗ ಬದಲಾವಣೆ ಆದ್ರೂ ಆದ್ರು
0: ಅದೀತು.
1: ಹಾಗಾಗಿ ವಿಷಯ ಹೇಳ್ತೇನೆ
0: ಆದಷ್ಟು ಬೇಗ.

0: ಹೌದಾ?
1: ಅಲ್ಲಿ ನಿಂತಾಗ ನಿಮ್ಮ ತಮ್ಮ ಕೃಷ್ಣಯ್ಯ ಬಂದ್ರು.
0: ಏನ್ ಮಾಡಿದ್ರೆ?
1: ನೀವು ಹೇಳಿದಾಗೆ ಮಾಡಿದೆ.
0: ಹೌದಾ?
1: ಹೌದು. ಎಲ್ಲಿ ಹೋಗ್ತಾರೆ? ಬಂದ ಅವಕಾಶ ಕೇಳಿದ್ರು.
0: ಏನಂತ?
1: ನಿಮ್ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಬೇಕಂತೆ. ನಂದನ ಕಂದ ಮುಕುಂದ ಗೋವಿಂದ ಬಂದಿದಾನಂತ ಒಂದ್ ಮಾತು ಹೇಳು ಅಂತ.
0: ಅದಕ್ಕೊಂದು

ಮಾತಾಡಿದ್ ನನ್ನ ಮೇಲೆ. ಆದರೆ ಆ ಸಿಟ್ಟಿಗೊಂದು ಹೊಸ ಕಾರಣ ಮಿತಿ ಇರುತ್ತಾ ಇತ್ತು. ಮಾತ್ರವೇ ಅಲ್ಲ, ನನ್ನ ಮುಖಾವಲೋಕನ ಮಾಡಿದ ಮರುಕ್ಷಣದಲ್ಲಿಯೇ ನನ್ನಲ್ಲಿ ಹುಟ್ಟಿರುವಂತ ಸಿಟ್ಟೆಲ್ಲ ಮಾಯವಾಗಿ ಹೋಗ್ತಿತ್ತು. ಅಣ್ಣ, ಆದ್ರೆ ಇವತ್ತು ಹಾಗಲ್ಲ. ನಿನ್ನ ಕಣ್ಣ ಬಂಡೆಗಳು ಕೆಂಪಡರಿ ಹೋಗಿದೆ. ಮಾತ್ರವೇ ಅಲ್ಲ, ಮಾಣಿಕ್ಯದಂತೆ ಕೊಳೆಯುವಂತ ದೇದಿಕ್ಯಮಾನವಾಗಿರುವಂತಹ ಆ ಪ್ರಭೆಯನ್ನು ಹೊಂದಿರುವಂತ ನಿನ್ನ ಮುಖವಿಂದು ಕಪ್ಪಿಟ್ಟು ಹೋಗಿದೆ. ಮುಖ ಅಂತೇನು, ನಿನ್ನ ದೇಹದಲ್ಲವೋ ಇಂದು ಕಪ್ಪಿಟ್ಟು ಹೋಗಿದೆ. ಅಣ್ಣ, ಈ ರೀತಿಯಲ್ಲಿ ಕ್ರೋಧದಿಂದ ನೀನಿದ್ದೀಯಂತಾದ್ರೆ ಯಾಕಣ್ಣ ನಿನ್ನೀ ತಮ್ಮನ ಮೇಲೆ ಸಿಟ್ಟು? ಯಾಕೆ ನನ್ನ ಮುಖಕ್ಕೆ ಕೊಟ್ಟು ಮುಖವನ್ನು ಕೊಟ್ಟು ಮಾತನಾಡುವುದಿಲ್ಲ ನೀನು? ಯಾಕೆ ನನ್ನ ಮೇಲೆ ಸಿಟ್ಟು? ನಿನ್ನ ಸಿಟ್ಟಿಗೆ ಕಾರಣ ಏನು? ನನ್ನಿಂದ ಏನು ಅಪರಾಧವಾಗಿದೆ? ಸ್ವಲ್ಪ ವಿವರಿಸಿ ಹೇಳ್ತೀಯ.

ಅದು ಇದ್ದು ಊರಲ್ಲಿ ಇರೋದಿಲ್ಲ. ಎದುರಿದ್ದವನ ಮನಸ್ಥಿತಿಯನ್ನು ನೋಡಿ ಮಾತಾಡಿಸಬೇಕೆಂದು ಅದು ಗೊತ್ತಾಗುವುದಿಲ್ಲ. ಇವರು ಮುಸುಳ್ಳು ನೋಡಿದ್ರೆ ಕರೆ ಕರೆ ಕರೆ ಮುಷ್ಯ, ಬೇರೆಯವರು ಚಂದ ನೋಡಿ ಸಹಿಸಿಕೊಳ್ಳಕ್ಕೆ ಇಳಿಯಾಗೋದಿಲ್ಲ. ಒಂದ ಮಾಣಿಕ್ಯದಂತೆ ಹೊಳೆವ ನಿಮ್ಮ ಮುಖ, ಮತ್ತೆ ಎಲ್ಲ ಒಂದು ಕೊಂಕು ಮಾತು, ನಿಮ್ಮ ಕಣ್ಣು ಕೆಂಪಾಗಿದೆ. ಇದರ ಹಿಂದಿನ ಅರ್ಥ ಏನು? ಬೇಡ ಬಿಡಿ, ಕೆಲವರು ಬಲ್ಲವರನ್ನು ಮಾತು ಹೇಳಿದ ನೆನಪಾಗುತ್ತಾ ಇದೆ. ಕರೆಯದೆ ಬರುವವನನ್ನ, ಬರೆಯದೆ ಓದುವವನನ್ನ ಕರೆಯದು ಯಾವುದರಲ್ಲೂ ಹೊಡೆ ಅಂತ ಹೇಳಿದ್ರಂತೆ. ಅದನ್ನೇ ಮಾಡಬೇಕು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಅದಲ್ಲದೆ ಹೋದ್ರೆ ನನಗೀಗ ಸುಟ್ಟು ಬಂದಿದೆ, ನನ್ನನ್ನು ಬಂದು ಮಾತಾಡ್ತಾ ಇದ್ದಾನೆ.

0: ಕೇವಲ ನನ್ನನ್ನು ಉದ್ದೇಶಿಸಿ ಅಲ್ಲ, ಸರ್ವನಾಮ ಪ್ರಯೋಗದಿಂದಲೇ ಮಾತನಾಡ್ತಾ ಇದ್ದೀನಿ. ಆದ್ದರಿಂದ ವಿಷಯದ ಸ್ಪಷ್ಟೀಕರಣ ನನಗಾಗಿಲ್ಲ. ಯಾರ ಮೇಲನ್ನ ಇಷ್ಟು ಕೋಪ ನಿನಗೆ ಹೇಳು? ಯಾಕೆಂದ್ರೆ ಇಲ್ಲಿಯ ಕರೆ ದೊರೆಯಾಗಿ ಬರೆಯುತ್ತಾ ಇದ್ದಂತ ನಿನ್ನ ಆಜ್ಞಾ ಉಲ್ಲಂಘನೆಯಾಗುವಂತಹ ಕಾರ್ಯ ಯಾರಾದರೂ ಮಾಡಿದ್ರು ಹೇಳು. ಅಂಥವರೆಲ್ಲ ಇದ್ದಾರ ನಮ್ಮಲ್ಲಿ? ಹಾಗೆಲ್ಲ ಮಾಡುವುದಕ್ಕೆ ಸಾಧ್ಯ ಉಂಟ? ಹೀಗೆಲ್ಲ ಇರುವಾಗ ಕೇವಲ ಒಟ್ಟು ಯಾರನ್ನ ಕುಳಿತಿಟ್ಟುಕೊಂಡು ಕೇಳಿದ್ರೆ, ನನ್ನ ಮೇಲೆ ಮುನಿಸು ತೋರಿದ್ರೆ ಇದು ಸ್ಪಷ್ಟವಾಗ್ತದ ಅಣ್ಣ. ನನ್ನಿಂದ ಏನು ತಪ್ಪಾಗಿದೆ? ನನ್ನಿಂದ ಆದದ್ದು ಹೌದಾದ್ರೂ ನಾನು ತಿದ್ದಿ ಕೊಡ್ತೇನಣ್ಣ. ಯಾಕೆ ಸುಮ್ಮನೆ ನನ್ನನ್ನು ಬಳಲಿಸ್ತಾ ಇದೆಯಾ ಅಣ್ಣ? ಅಣ್ಣ, ಇದು ವಿನೀತನಾಗಿ ಕೇಳ್ತಾ ಇದ್ದೇನೆ. ಏನು ತಪ್ಪಾಯ್ತಣ್ಣ? ಯಾರು ತಪ್ಪು ಮಾಡಿದ್ರಣ್ಣ ನನ್ನಲ್ಲಿ ಹೇಳ್ತೀಯಾ ಅಣ್ಣ? ನಿಮ್ಮ ಸಿಟ್ಟಿ ಕಾರಣ ಏನು ಅಂತ?
1: ಬೇರೆ ಯಾರೋ ತಪ್ಪು ಮಾಡೋ ಧೈರ್ಯ ಯಾರಿಗೂ ಇಲ್ಲ.
0: ನೀನಿರುವಾಗ ಇಲ್ಲಪ್ಪ.
1: ಅಂದ್ರೆ ನಾನೇ ಅದನ್ನು ಮಾಡ್ತಾ ಇದ್ದೇನೆ ಅಂತಲ್ಲ?
0: ಆಗಲ್ಲ, ನಿನ್ನ ಆಡಳಿತ
1: ನನ್ನ ಆಡಳಿತ ಸುವ್ಯವಸ್ಥಿತವಾಗಿ ಉಂಟಂದ್ರೆ ನೀನು ನನಗೆ ಪರವಾನಿಗೆ ಕೊಡೋದು ಬೇಡ.
0: ನಾ
1: ತಿಳ್ಕೊಂಡಿದ್ದೇನೆ. ಯಾರ ಮೇಲೆ ನಿಂತು ಸಿಟ್ಟು?
0: ಹೌದು,
1: ನಿನ್ನ ಮೇಲೆ ನನಗೆ ಸಿಟ್ಟು. ಹೌದು,
0: ಹಾಗಾದ್ರೆ ಸಿಟ್ಟಿ ಕಾರಣ ಬೇಡವಾ?
1: ಕಾರಣ ಹಲವಾರು ಕಾರಣಗಳುಂಟು.
0: ಅಲ್ಲ, ಒಂದಾದ್ರೂ ಹೇಳು.
1: ಒಂದಿದ್ರು ಒಂದು ಹೇಳ್ಬಹುದು. ನೂರಾರು ಇರುವಾಗ ನಾನು ಯಾವ್ದು ಹೇಳಬೇಕು, ಯಾವ್ದು ಬಿಡಬೇಕೆಂದ ಅರ್ಥ ಆಗ್ತಿಲ್ಲ ನನಗೆ.
0: ಒಂದೆರಡು ಹೇಳಿದ್ರೆ ಸಾಕಣ್ಣ, ಕಾಲಾವಕಾಶ ಬೇಕಲ್ಲ.
1: ನೀನು ಇವಾಗ ತಪ್ಪು ಮಾಡಿದಲ್ಲ, ತಪ್ಪು ಮಾಡ್ಲಿಕ್ಕಾಗಿ ಹುಟ್ಟುಕೊಂಡವನೇನು? ಬಾಲ್ಯದಿಂದಲೇ ಪ್ರಾರಂಭ ಮಾಡಿದವನೇ.
0: ಆದ್ರಿಂದಲೇ ನಾನು ಸೆರೆಮನೆಯಲ್ಲಿ ಹುಟ್ಟಿದ್ದಿರ್ಬೋದು.
1: ಸೆರೆಮನೆಯಲ್ಲಿ ಹುಟ್ಟಿದ ಪ್ರಧಾನ ಅಲ್ಲ, ಹುಟ್ಟಿದ ನಂತರದಲ್ಲಿ ನೀನು ಮಾಡಿದ್ದೇನು? ನಂದ ಗೋಪುರದಲ್ಲಿ ಅಂಬಿಗಾ ಅಂತ ನಡೆಯುವ ಸಂದರ್ಭದಲ್ಲಿ ಎಲ್ಲ ಗೋಪಿಕಾಂಗನೆಯರು ಹಾಲು ಮೊಸರುಗಳನ್ನು ಮನೆಯ ಮೂಲೆಯಲ್ಲಿ ಇಡ್ತಿದ್ದ ಹುಡುಗಿ ಕೋಣೆಯಲ್ಲಿ ಮೆಲ್ಲ ಮೆಲ್ಲದ ಬೆಕ್ಕಿ ಹಾಗಿಲ್ಲವರೆಗೆ ಆಗಿ ಹೋಗಿ ಹಾಲು ಮೊಸರನ್ನು ಕದ್ದು ತಿಂದವನೇನು ಅಲ್ವಾ?
0: ನೀನು
1: ಅಲ್ಲ, ನಾನು ಇದ್ದೆ, ಒಪ್ಕೊಳ್ತೇನೆ. ಮುಂದಾಗಿ ಹೋಗುವವನೇನು? ಹಿಂಬಾಲಿಸಿದವನ ಇದನ್ನು ತಿಳಿದಂತ ಗೋಪಿಕಾಂಗನೆಯರು ಪಾಪ ಸಣ್ಣ ಮಗುವಲ್ವ, ಏನು ಮಾಡ್ಲಿಕ್ಕಿಲ್ಲ ಅಂತ ತಿಳಿದು ಒಂದು ಒಂದು ಸಾಧನವೊಂದನ್ನು ಮಾಡಿದ್ರು. ಕೈ ಕೈಗೆ ಸಿಗದ ಹಾಗೆ ಎತ್ತರದಲ್ಲಿ
0: ಸಿಕ್ಕ
1: ಹೌದು ಒಂದು ಸಾಧನವನ್ನು ಮಾಡಿ ಅದರ ಮೇಲೆ ಹಾಲಿನ ಪಾತ್ರೆ ಮೊಸರು ಕೊಡಿಕೆಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಸಿಕ್ಕ ಎನ್ನುವಂತ ಹೆಸರು ಒಂದಿಟ್ರು. ಯಾರಿಗೂ ಸಿಗಬಾರದು ಎನ್ನುವ ಕಾರಣಕ್ಕಾಗಿ ಸಿಕ್ಕ. ಅದು ನೀನು ಮಾತ್ರ ಪಕ್ಕ ನೀನು. ಇದು ಗೊತ್ತಾಯ್ತು ನಿನಗೆ? ನನ್ನನ್ನು ಕರೆದದ್ದು ಅಣ್ಣ ಅಣ್ಣ ಇಲ್ಲಿ ಬಾ ಏನಂತ ಕೇಳಿದಾಗ ಮೇಲೆ ಕಾಣುವುದು ಮೊಸರು ಕುಡಿಕೆ, ಅದು ನಮಗೆ ಸಿಕ್ಕ. ಹಾಗಾಗಿ ನೀನು ಹೀಗೆ ಬಾಗಿ ನಿಂತ್ಕೊಂಡ ಅಂತ ಹೇಳುದು. ನಾನು ಬೆನ್ನು ಬಾಗಿಸಿ ನಿಂತಾಗ ನಿನ್ನ ಚಂದನ ಬೆಕ್ಕಿನ ಹಾಗೆ ನನ್ನ ಬೆನ್ನಿನ ಮೇಲೆ ತೆಗೆದು ನಿನ್ನ ಕೈಯಲ್ಲಿ ಒಂದು ಪೆಟ್ಲಂಡೆ ಉಂಟಲ್ಲ, ಪೆಟ್ಲಂಡೆ ಅದಷ್ಟೇ ಪೆಟ್ಲಂಡೆ. ಅದೇ ಅದನ್ನ ಮಡಿಕೆ ಹೊಡೆದು ಹೋಯ್ತಾ ಹೀಗೆ ಬಾಯಿ ಕೊಡುದು, ಮೊಸರನ್ನು ಕುಡಿಯುದು, ಹಾಲನ್ನು ಕುಡಿಯುದು, ಗೋಪಿಕಾಂಗನೇರು ಬರುವುದು, ಅವರ ಕೈಗೆ ಬೇರೆಯನ್ನು ಸಿಗದಿದ್ದಾಗ ಹೀಗೆ ಕಡುಗೋಲನ್ನು ಹಿಡಿದು ನಿನ್ನ ತೇಳಿದ ಬೀಸು ನೀನು ಅಲ್ಲಿಂದ ಮತ್ತೆ ಚಂದನ ತೆಗೆದು ಓಡುವುದು, ಅವರ ಕಡುಗೋಲು ಏಟು ನನ್ನ ಬೆನ್ನ ಮೂಳೆ ಮೇಲೆ ಬೀಳುವುದು. ಆ ಹಳೆ ನೋವು ಇನ್ನೂ ಹೋಗ್ಲಿಲ್ಲ.
0: ಶಬ್ದ ಆದದ್ದು ಕೇಳಿದ್ದೆ. ಶಬ್ದ ಬಂದ
1: ಯಾವುದು? ಹಾ, ಅದು ಯಾವ ಶಬ್ದ ಗೊತ್ತುಂಟಾ? ಹಳೇ ನೋವು ನನಗೆ. ಈಗ ಹಳೆ ನೋವಿನ ನಿವಾರಣೆಗಾಗಿ ನೋವಿನ ರಸಾಯನ ನಾನು ಅಪರೂಪಕ್ಕೆ ತಗೊಂಡ್ರೆ ನಾವು ಕೊಂಡು ಕೆಂಪಾಗಿದೆ. ಯಾಕು ಒಂದನೇದಾರೂಪ ಅದು? ಅದಾದ್ರೆ ಸಣ್ಣ ಮಕ್ಕಳಾಗಿದ್ದಾಗ ಮಾಡಿದ ವ್ಯವಹಾರ ಹೇಳೋಣ ಅಂತ. ಸ್ವಲ್ಪ ತೊಟ್ಟಾದ ಮೇಲೆ ಹೆಣ್ಣು ಮಕ್ಕಳ ಸ್ನಾನ ಮಾಡುವ ಸಂದರ್ಭದಲ್ಲಿ ಮರ್ಯಾದೆ ಇದ್ದ ಗಂಡಸಲ್ಲಿ ಹೋಗ್ತಾನ? ನೀನೇನು ಮಾಡಿದೆ? ಆ ಕಳ್ಳ ಬೆಕ್ಕಿನಾಗಲ್ಲಿ ಇವರಿಗಾಗಿ ಹೋಗಿ ಅವರೆಲ್ಲ ವಸನವನ್ನು ಕಳಿಸಿಟ್ಟಾಗ ಅದೆಲ್ಲವನ್ನು ಹಿಡ್ಕೊಂಡು ಮರ ಏರಿ ಕುಳಿತೀಯ. ಅವ್ರ ಮೇಲೆ ಬಂದಾಗ ಎರಡು ಕೈ ಜೋಡಿಸಿ ಕೈ ಮುಗಿಬೇಕಂತ ಕೇಳಿದೀಯ. ಹೆಣ್ಣಾದವಳು ಎರಡು ಕೈ ಮೇಲೆತ್ತಿ ಕೈ ಮುಗಿಬೇಕಂತ ಹೇಳಿದ್ರೆ ಅವಳ ಸ್ಥಿತಿ ಏನಾದ್ರು ಅಂತ ಹೇಳು. ಮರ್ಯಾದೆ ಬಿಟ್ಟವನೆ ಎರಡನೇ ತಪ್ಪು. ಆಮೇಲೆ ಮತ್ತೂ ಸ್ವಲ್ಪ ದೊಡ್ಡವನಾದೆ. ಇನ್ನು ಪ್ರಾಯ ಬಂದ ಆ ಕ್ಷಣದಲ್ಲಿ ಮೊಟ್ಟ ಮೊದಲಾಗಿ ಮಾಡಿದ ವ್ಯವಹಾರ ಹೆಣ್ಣಿನ ಅಪಹರಣ ಮಾಡಿದ್ರು ನೀನು. ರುಕ್ಮಿಣಿ ನೀನು ಇಬ್ಬರು ಪರಸ್ಪರ ಪ್ರೇಮ ಪತ್ರ ವ್ಯವಹಾರ ಪ್ರಾರಂಭ ಮಾಡಿದ್ದೆ. ಪತ್ರ ವ್ಯವಹಾರ
0: ನಡೀತಾ
1: ಪತ್ರ ಹಾಕಿ ಊರ ಹಾಳು ಮಾಡ್ಲಿಕ್ಕೆ. ಆಮೇಲೆ ಆಚೆ ಮರ್ಯಾದಸ್ಥನಾದಂತ ರುಕ್ಮ ಭೂಪತಿ ತಂಗಿಯಾದಂತ ರುಕ್ಮಿಣಿಯನ್ನು ಶಿಶುಪಾಲಿಗೆ ಕೊಡಬೇಕೆಂದು ತೀರ್ಮಾನ ಮಾಡಿದ್ದ. ಇದನ್ನ ಕಿವಿಗೆ ಬಿತ್ತು, ಓಡಿ ಬಂದೆ, ಕಾಲು ಹಿಡ್ಕೊಂಡೆ, ಅಣ್ಣ ಮದುವೆ ಮಾಡಿಸ್ತು, ಮರ್ಯಾದೆ ಹೋಗ್ತದೆ, ಮರ್ಯಾದೆ ರಸ್ತೆ. ಆವಾಗ ಮರ್ಯಾದಸ್ಥನಾದಂತ ನಾನು ನಮ್ಮ ಕುಟುಂಬದ ಮರ್ಯಾದೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಅಲ್ಲಿವರೆಗಾಗಿ ಬಂದೆ. ಅವಳನ್ನೆಲ್ಲ ಹಣ ಹಿಡಿದು ಓಡಿಸಿದ್ದು ಕೊನೆಯಾಗದಕ್ಕೆ ಸಿಕ್ಕಿದವ ಆ ಪಾಪದ ರುಕ್ಮ ಭೂಪತಿ ಅವನನ್ನು ಹಿಡಿದು ಹೊಡೆದೆ. ಅವನು ಕೊಲ್ಲಬೇಕಿತ್ತು, ನಾನು ಅದನ್ನ ಮಾಡಲಿಲ್ಲ. ಮರ್ಯಾದಸ್ತನ ಕೊಲ್ಲುವುದು ಒಂದೇ, ಪ್ರಾಣ ತೆಗೆದು ಒಂದೇ, ಮಾನಹಾನಿ ಮಾಡುವ ಒಂದೇ ಅಲ್ವಾ? ನೀನು ಏನ್ ಮಾಡಿದೆ ಅವನನ್ನ?
0: ಅವನು ಜುಟ್ಟೆ ಕತ್ತರಿಸಿ.
1: ಎಷ್ಟು ಸ್ವಲ್ಪ ಜುಟ್ಟೆ ಕತ್ತರಿಸಿ? ನೀನು ಜುಟ್ಟೆ ಕತ್ತರಿಸಿದ್ರು ನನಗೆ ಬೇಸರ ಇರಲಿಲ್ಲ.
0: ಮತ್ತೆ
1: ಅಲ್ಲ, ಒಬ್ಬ ಪರಿಣಿತಿ ಹೊಂದಿದಂತ ಚೌರಿಕನ ಕರೆತಂದು ಅವನ ಮಂಡೆ ಬೋಳಿಸಬೇಕಿತ್ತು, ಅದನ್ನ ಮಾಡಲಿಲ್ಲ. ಸೊಪ್ಪು ಕಣ್ಣಿಕ್ಕೂ ಬಾರದ ಕತ್ತಿಯಿಂದ ಅವನ ಮಂಡೆಯನ್ನ ಅಟ್ಟಾರ ಅಟ್ಟಾರ ಅಟ್ಟಾರ ಅಟ್ಟಾರ ಅಂತ ಕೆತ್ತಿಯಲ್ಲ ನೀನು. ಅವ್ನು ಎಷ್ಟು ನೋವಾಗಿರ್ಬೋದು ಆ ಸಂದರ್ಭದಲ್ಲಿ.
0: ಇಲ್ಲ, ಆ ವಿಷಯದಲ್ಲಿ ನಾನು ಅಷ್ಟು ತಜ್ಞನಲ್ಲ. ನಿನ್ನಷ್ಟು
1: ನೀನು ಮಾಡಿದ್ದು ಸುಳ್ಳ
0: ಸಪ್ಪ.
1: ಅವನ ಈಗಲೂ ಒಂದು ಅಭಿಮಾನಿಗಳಿದ್ದಾರೆ ಎಂಬ ಮಾತ್ರ ಮರಿಬೇಡ. ಹೌದೌದು, ಯಾವಾಗ ಅವನ ಮಂಡ್ಯ ಬಳಸಿದ್ದೇನೋ ಅದನ್ನು ನೋಡಿದಂತ ನಾಡಿದ ನಾಗರಿಕರಾದಂತಹ ಯುವಕರು ಈಗಲೂ ಕೂಡ ನೆನಪಿಗಾಗಿ ಅರ್ಧಂಬರ್ಧ ತಲೆಯಲ್ಲಿ ಗೆರೆ ಹಾಕೊಂಡು ತಲೆ ಕತ್ತರಿಸಿಕೊಂಡಿರೋದು ನೋಡಿಲ್ಲ ನೀನು? ಅವರೆಲ್ಲ ರುಕ್ಮಭೂಪತಿ ಅಭಿಮಾನಿಗಳು. ಅವರೆಲ್ಲ ಈ ರೀತಿಯ ತಪ್ಪಿನ ಸರಮಾಲೆಯನ್ನು ಮಾಡ್ತಿದ್ದಂತ ನೀನು ನನ್ನ ಈ ಸಭೆಗೆ ಬರಲಿಕ್ಕೆ ಅರ್ಹನೇ ಅಲ್ಲ. ನಿಲ್ಲಬೇಡ,
0: ಎಲ್ಲರಿಗೂ ಗೊತ್ತಿದ್ದದ್ದೇ ಅಲ್ವಾ?
1: ನಿನಗೆ ನೆನಪಿಲ್ಲ
0: ಅಂತ ನೀನು
1: ಬುದ್ಧಿ ಇದೆಯಾ?

0: ಉದ್ದೇಶವನ್ನ ನಿನಗೆ ಹೇಳಿತ್ತು.
1: ಮುಂದೆ
0: ಕೂಡಿ ಸಮುದ್ರವನ್ನು ಮತ್ತೆ ಸಿದರು ಅಮೃತಕ್ಕಾಗಿ. ಅದರ ಮೊದಲು ಹುಟ್ಟಿದ್ದ ವಿಷವೇ ಹುಟ್ಟಿತು. ಹಾಗೆ ವಿಷ ಹುಟ್ಟಿದಾಗೆ ನಮ್ಮ ಕುಟುಂಬದಲ್ಲಿ ನನ್ನ ಮರ್ಯಾದೆ ತೆಗೆದಕ್ಕೆ ಯಾಕೆ
1: ಹುಟ್ಟಿಕೊಂಡಿದ್ದೇನೆ?
0: ಉದಾಹರಣೆಯಲ್ಲೂ ಕೂಡ ವಸ್ತುಸ್ಥಿತಿ ಆಗಿರುವುದಿಲ್ಲ. ಮರ್ಯಾದ ಸ್ಥಾನದ ಬದಲಾವಣೆ ಸಭೆಯಲ್ಲಿ ನೀನು ಇರಲಿಕ್ಕಿಲ್ಲ. ನನ್ನ ಯೋಗ್ಯತೆ, ನನ್ನ ಘನತೆ, ನಿನಗಿಂತ ದೊಡ್ಡವ ನಾನು, ನಾನು ಹಿರಿಯ, ನಿನ್ನ ಅಣ್ಣ ನಾನು,
1: ಅಣ್ಣ
0: ನನ್ನ ಮಾತಿಗೆ ಗೌರವ ಇಲ್ವಾ?
1: ಅಣ್ಣ
0: ನಿನ್ನ ಮನೆ ಬಿಟ್ಟು ಹೋಗ್ತೀಯಲ್ವಾ? ಹೋಗೋದಿಲ್ಲ, ನೀನು ಹೋಗೋದಿಲ್ಲ.

0: ಸುಬ್ರಹ್ಮಣ್ಯನಿಂದ ನಾನು ಗುರುತಿಸಿದೆ. ಇದಕ್ಕೆ ಕಾರಣವಾದರೂ ಯಾವುದು?
1: ಯಾವುದು?
0: ತಾನು ಅಧಿಕಾರಿ, ತಾನು ಹೇಳಿದಂತೆ ಎಲ್ಲವರು ಕೇಳತಕ್ಕದ್ದು ಎನ್ನುವಂತ ಅಧಿಕಾರದ ಮುದ್ರೆಯುತ್ತಾ ಮುನ್ನಡೆಯುತ್ತಾ ಇದ್ದಾನೆ ಅಂತಾದ್ರೆ ಅಹಂಕಾರ ಎನ್ನುವುದು ನಮ್ಮಣ್ಣನ ನೆತ್ತಿಗಡರಿದೆ ಎನ್ನುವುದು ಸ್ಪಷ್ಟವಲ್ವೇ? ಆದರೆ ಈತನನ್ನು ಹೀಗೆ ಅಹಂಕಾರಿಯಾಗಿ ಇರಗೊಟ್ಟದ್ದೇ ಹೌದಾದ್ರೆ ಪರಿಣಾಮ ಏನಾದೀತು? ನನಗೇನು ಕಷ್ಟವಾಗ್ತದೆ ಎಂದಲ್ಲ, ನಮ್ಮನ್ನು ನಂಬಿಕೊಂಡಿದ್ದ ಯಾದವರ ಪರಿಸ್ಥಿತಿ ಏನಾಗ್ಲಿಕ್ಕಿಲ್ಲ. ಆದ್ದರಿಂದ ಅಣ್ಣನ ಅಹಂಕಾರ ಅವನು ಇಳಿಸಲೇಬೇಕಾಗಿದೆ. ಏನು ಮಾಡ್ಲಪ್ಪ, ಸಭೆಗೆ ಬಂದ್ರೆ ಹೀಗಾಯ್ತು. ಎಲ್ಲಿಯಾದರೂ ಒಂದು ತಿರುಗಿ ಬರುವ ಬೇಸರ ಕಳೆಯುವುದಕ್ಕೆ
1: ಇಲ್ಲ
0: ಇಲ್ಲಪ್ಪ,
1: ಸುದ್ದಿ ಇಲ್ಲ ಗರುಡ.
0: ಗರುಡನು ಸುದ್ದಿ ಇಲ್ಲ ಗರುಡ. ಏ ಗರುಡ, ಈಗ ಧ್ವನಿ ಹೊರಬಿತ್ತು
1: ಅಲ್ವಾ?
0: ಬರ ಇಲ್ಲಿ,
2: ಬರ್ಲಿಕ್ಕೆ ಸಮಯ ಇಲ್ಲ.
0: ಏನ್ ಮಾಡ್ತಾ ಇದ್ಯಾ?
2: ಬೇರೆ ಕೆಲಸ ಉಂಟು, ಬರ್ಲಿಕ್ಕೆ ಸಮಯ ಇಲ್ಲ.
0: ಓ ಹೌದು,
1: ಹಾ
0: ನಾನು ಹೇಳುವ ವಾಹನವು ಈ ರೀತಿಯಲ್ಲಿ ಅಲ್ವ, ನಾನು ಕರೆದಾಗ ಬರುವುದಕ್ಕೆ ಅವನಿಗೆ ಸಮಯ ಇಲ್ಲ.
1: ಸಮಯ ಇಲ್ಲ,
0: ಹ್ಮ್ ಹೋಗಲಂತೆ. ಇನ್ನೇನು ಮಾಡುವುದಪ್ಪ, ಮಾನಸಿಕವಾಗಿ ಎಲ್ಲ ಸಮಾಧಾನವನ್ನು ಕೆಡಿಸಿಕೊಂಡ ಹಾಗಾಗಿದೆ. ಈ ಸಮಾಧಾನ ಸಿಗಬೇಕಿದ್ರೆ ಏನು ಮಾಡಬೇಕು? ಒಂದು ಸ್ಥಳ ಇದೆ, ಇದೆಲ್ಲ ಯೋಚನೆಗಳನ್ನು ಮರೆಯಬೇಕು. ಮರೆಸುವುದಕ್ಕಾಗಿ ಒಬ್ಬ ಆಕೆ ಇದ್ದಾಳೆ, ಸತ್ಯಭಾಮ ಮಂದಿರ, ಅಲ್ಲಿಗೆ ಹೋಗುವುದೇ ಸರಿ ಅಂತ ಕಾಣ್ತದೆ. ಒಳ್ಳೆ ಕೆಲಸಕ್ಕೆ ಹೊರಟಿದ್ದೆ.
2: ಏನಾಯ್ತು ಏನಾಯ್ತು?
0: ನೀನು ಅಡ್ಡ ಬಂದು.
2: ನಾನು ಅಡ್ಡ ಬಂತು ಅಂದ್ರೆ ಆಗ್ತದೆ?
0: ಅಪಶಕುನ.
2: ನಾನು ಅಡ್ಡ ಬಂದ್ರೆ
0: ಅಪಶಕುನ.
2: ಹೌದಾ? ಅಲ್ಲ ಅದು ಹೌದು, ನೀವು ಹೊರಟದ್ದು ಎಲ್ಲಿಗೆ?
0: ಮತ್ತು ಒಂದು ಅಪಶಕನು
2: ಎಲ್ಲಿ? ಅಪಶಕುನ ಎಲ್ಲಿ?
0: ನಾನು ಯೋಚನೆ ಮಾಡಿಕೊಂಡು ಹೊರಟಿದ್ದೆ. ಹೊರತಾಗಿ ಹೀಗೆ ಕೇಳುವುದ, ಎಲ್ಲಿಗೆ ಅಂತ ಕೇಳುವುದ?
2: ಎಲ್ಲಿಗೆ ಅಂತ ಕೇಳಿದ್ ಮತ್ತೆ ಎಲ್ಲಿಗೆ ಹೊರಟವ್ರು? ಎಲ್ಲಿಗೆ ಅಂತ ಕೇಳಿದ್ ಮತ್ತೆ?
0: ದೂರ
2: ಕೇಳ್ಬೇಕಲ್ಲ ವಿಜ್ಞೆಯ. ನೀನು ದೂರ ಎಲ್ಲಿಗೆ ಹೊರಟದ್ದು?
0: ಮತ್ತೆ ಪುನಃ ಎಲ್ಲಿಗೆ ಅನ್ನೋದು ಬಿಡುವುದೇ ಇಲ್ಲ.
2: ಅಲ್ಲಿ ದೂರ ಬಂತಲ್ಲ.
0: ದೂರ ಬಂದ್ರೆ ಸಾಕ,
2: ಯಾಕಂದ್ರೆ ಎಲ್ಲರೂ ಬಂದ್ರೆ.
0: ಹೌದಾ? ಈಗ ನಾನು ನನ್ನ ಹೆಂಡತಿ ಮನೆಗೆ ಹೊರಟೆ.
2: ನಿನ್ನ ಹೆಂಡತಿ ಮನೆಗೆ?
0: ಹೌದು.
2: ವಿಜ್ಞೆಯ, ನಿನಗಾದ್ರು ಸಮಸ್ಯೆ ಇಲ್ಲ ನೋಡು. ನೀನು ಹೆಂಡತಿ ಮನೆ ಹೋಗ್ತೇನೆ, ನಮಗೆ ಸಮಸ್ಯೆ ಆಗುದು.
0: ನಾನ್ ನನ್ನ ಹೆಂಡತಿ ಮನೆಗೆ ಹೋದ್ರೆ ನಿನಗೆ ಸಮಸ್ಯೆ ಏನಾ?
2: ಸಮಸ್ಯೆ ಏನು? ನಾವಾದ್ರೆ ನಮ್ಮ ಹೆಂಡತಿ ಮನೆಗೆ ಒಂದು ಇಂಥವ್ರ ಮನೆಗಂತ್ರ ಹೋಗ್ಬೋದು. ನಿನಗಾಗಲ್ಲ, ಹೆಂಡಂದಿರು 16,008 ಮಾಡಿದೀರು. ಯಾರು ಮನೆ ಹೋಗ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿನಗಾದ್ರು ಯಾವ ದಾರಿ ಹಿಡಿದ್ರು ಹೋದ್ರು
0: ಹೆಂಡತಿ ಮನೆ ಸಿಗ್ತದೆ.
2: ಸಿಕ್ಕೇ ಸಿಗ್ತದೆ. ಒಂದ್ ದಿವಸ ಕಾಳಿಂದಿ ಮನೆಯಲ್ಲಿ, ಒಂದ್ ದಿವಸ ರುಕ್ಮಿಣಿ ಮನೆಯಲ್ಲಿ, ಒಂದ್ ದಿವಸ ಸತ್ಯಭಾಮನ ಮನೆಯಲ್ಲಿ, ಜಾಂಬೋತಿ ಮನೆಗೆ ಹೋಗ್ತೀಯ. ನಮ್ಗಾಗಲ್ಲ, ದಿನ ಹೆಂಡತಿ ಮನೆ ಹೋಗುವ ದಾರಿ ಬಿಟ್ಟು ಒಂದೇ ದಿವಸ ಬೇರೆ ದಾರಿ ಹಿಡಿದ್ರೆ
0: ಬೇರೆಯವ್ರ ಹೆಂಡತಿ ಮನೆಗೆ ಹೋಗಿ ಮುಡ್ತೀಯ.
2: ಹಾ, ಅದು ನೋಡೋರು ಹೇಳ್ತಾರೆ. ಈ ಬದಿ ಬಾರಿ ಜೋರು ತಿರ್ಲಿಕ್ಕೆ ಶುರು ಮಾಡಿದ. ಹ್ಮ್
0: ಅಲ್ವಾ?
2: ಹೌದು. ಈಗ ನೀನು ಹೆಂಡತಿ ಮನೆ ಹೋಗುವುದು ಯಾವ ಹೆಂಡತಿ ಮನೆಗೆ ಅಂತ ಬೇಕಲ್ಲ.
0: ಸತ್ಯಭಾಮ ಮಂದಿರಕ್ಕೆ.
2: ಸತ್ಯಭಾಮ ಮನೆಗ? ಕೃಷ್ಣಯ್ಯ, ಒಂದ್ ದಿವಸ ನಿನ್ನೆ ಹೆಂಡತಿ ಮನೆಗೆ ನಾನು
0: ಬರ್ಬೇಕಂತೇನೆ. ಅದಕ್ಕೆ
2: ಯಾಕ
0: ಮಾತನಾಡುವಾಗ ಸ್ವಲ್ಪ ಎಚ್ಚರದಿಂದ ನೀನು
2: ಮಾತನಾಡಬೇಕು.
0: ಒಂದು ದಿವಸ ನನ್ನ ಹೆಂಡತಿ ಮನೆಗೆ ನೀನು?
2: ಹೌದು.
0: ಯಾಕೆ?
2: ಕಾರಣ ಉಂಟು ಕೃಷ್ಣಯ್ಯ. ನಿಮ್ಗೆ ವಿಷಯ ಗೊತ್ತಿಲ್ಲಲ್ಲ, ನಿನ್ನೆ ಹೆಂಡತಿ ನನ್ನ ಹೆಂಡತಿನಿ ಇಟ್ಕೊಂಡಿದ್ದಾಳೆ.
0: ಎಂತ ಇದು? ನನ್ನ ಹೆಂಡತಿ ನಿನ್ನ ಹೆಂಡತಿಯನ್ನು ಇಚ್ಚಿಕೊಳ್ಳುವುದು, ಹಾಗೊಂದು ಕ್ರಮ ಉಂಟ.
2: ಈಗ ನೀ ನನ್ನ ಇಟ್ಕೊಳ್ಳಿಲ್ವಾ
0: ಕೆಲಸಕ್ಕೆ?
2: ಇಡುವ ಹಾಗೆ
0: ಸಹಾಯಕ್ಕೆ.
2: ಹಾಗೆ?
0: ಓ, ಹಾಗೆ ಇಟ್ಟುಕೊಂಡದ್ದು. ಸರಿಯಪ್ಪ, ಈಗ ಅವಳನ್ನ ನನ್ನ ಹೆಂಡತಿ ಇಟ್ಟುಕೊಂಡಿದ್ದಾಳೆ ಅಂತ ಇಟ್ಟುಕೊಳ್ಳುವ. ಆದರೆ ಅವಳು ಯಾಕೆ ಅಲ್ಲಿ ಹೋಗಿ ಸೇರಿದ್ದು?
2: ಅದು ಪ್ರಥಮ ರಾತ್ರಿ ದಿವಸವೇ ಹೋದ್ಲು.
0: ಪ್ರಥಮ ರಾತ್ರಿ ದಿವಸವೇ?
2: ನೀನೇ ನೋಡ್ ಕೃಷ್ಣ, ನೀನೇ ನೋಡಿ ನನ್ ಮದುವೆ ಮಾಡಿಸಿದಲ್ವ ಕೃಷ್ಣ.
0: ಹೌದು.
2: ಆವತ್ತು ಪ್ರಥಮ ರಾತ್ರಿ ದಿವಸ ಈಗ ಬರ್ಬೋದು, ಇನ್ನೊಂದ್ ಗಳಿಗೆ ಬರ್ಬೋದು ಅಂತ ನಾನು ಹಾಲು ಇಟ್ಕೊಂಡು ಕಾಯುತ್ತಿದ್ದೆ ಕೃಷ್ಣಯ್ಯ.
0: ನೀನೇ ಹಾಲು ಇಟ್ಕೊಂಡು?
2: ಹೌದು.
0: ಹಾಲು ತರುವುದಲ್ಲ, ಅವಳು ಹಾರ್ತಾರೆ
2: ಇಲ್ಲ, ಅವತ್ತು ನಾನೇ ತಗೊಂಡು ಮತ್ತೆ ಅವಳು ದೊರಕಿಲ್ಲ, ತಗೊಂಡೋಗಿ ಇಟ್ಕೊಂಡು ಕಾಯ್ತಿದ್ವಿ. ನನಗೊಳ್ಳೆ ನಿದ್ದೆ ಬಂದು ಹೋಯ್ತು ಕೃಷ್ಣಯ್ಯ, ನಿದ್ದೆ ಮಾಡಿದ್ದಲ್ಲ
0: ಬಂದದ್ದು
2: ಬಂದು ಹೋಯ್ತ
0: ತಪ್ಪು ನಿನ್ನದಲ್ಲ
2: ನಿದ್ದೆ. ಅದು ನಿದ್ದೆ ಮಾಡುದಂದ್ರೆ ನಾವು ಮಲಗಿದಾಗ ಬೇಕಂತ ನಿದ್ದೆ ಮಾಡುದು, ಇದು ತಣ್ಣಿಗೆ ತಾಗೆ ಕಣ್ಣು ಮುಚ್ಚಿ ಹೋಗುದು ನಿದ್ದೆ ಬರುದು.
0: ಹೌದು
2: ಬಂದು ಹೋಯ್ತು ಕೃಷ್ಣಯ್ಯ. ಆಮೇಲೆ ಯಾರು ಮುಖ ಸವರಿದ ಅನುಭವ ಹೇಳ್ತಿ ಅಂತ ಬಾ ಅಂತ ಒಪ್ಕೊಂಡಿದೆ ಒಪ್ಕೊಂಡಿದೆ ತಡ ಹೋಗಿದ್ ಕೃಷ್ಣಯ್ಯ.
0: ಹೇಳ್ತೀಯ
2: ರುಬ್ರೀರ ನಾನು ಹೆಂಡತಿ ಅಂತ ಕಣ್ಣು ತೆರೆದು ನೋಡ್ತೇನೆ, ಹಿಡ್ಕೊಂಡಿದ್ದೆ ಹೆಂಡತಿಯನ್ನೆಲ್ಲ ನಮ್ಮ ಪಕ್ಕದ ಮನೆ ಕರಿ ಮಾಡ್ಬೇಕಿನ.
0: ನೀನು ಹಾಲು ತೆಗೆದುಕೊಂಡು ಹೋಗಿದ್ದೆ ಮೊದಲೇ,
2: ಅದು ಹಾಲು ಕುಡಿದ ಬಂದದ್ದು ಸಿಟ್ಟು ಬಂದ ಕೃಷ್ಣಯ್ಯ. ಇನ್ನೊಂದು ಬಾರಿ ಬರ್ಲಿ ಮುಸುರು ಹೊಡೆದು ಹಾಕ್ತೇನೆ ಅಂತ ಮತ್ತು ಹಾಗೆ ಮರಲಿದೆ ಬರ್ಲಿ ಅಂತ ಮತ್ತೆ ಬಂದು ಮುಖ ಸೇವೆ ಕೃಷ್ಣ. ಈಗ ಕಳ್ಳಬೇಕು ಬಂತು ಅಂತ ಎತ್ತು ಕೈ ಬಂದು ಬಿಟ್ಟು ಹೋದವಳು ಇವತ್ತಿಗೂ ನಮ್ಮ ಮನೆ ಬರ್ಲಿಲ್ಲ, ಈಗ ಅಲ್ಲಿದ್ದಾಳಂತ ವಿಷಯ ತಿಳಿಯಿತು.
0: ಗೊತ್ತಾಯ್ತಾ?
2: ಹೌದು.
0: ಹಾಗಾದ್ರೆ
2: ನಿನ್ನ ಜೊತೆ ನಾನು ಬರ್ತೇನೆ ಅಂತ ಹೇಳಿದ್ದು.
0: ಆದಿತ್ತಪ್ಪ, ನೀನ್ ಎಷ್ಟು ಕಷ್ಟದಲ್ಲಿದ್ದೀಯ ಅನ್ನೋದು ನನಗೆ ಗೊತ್ತಾಯ್ತು. ಆದಿತ್ತು, ಹಾಗಾದ್ರೆ ಇಬ್ರು ಹೋಗುದು ಹೋಗುದು ಬೇಡ.

0: ಏನಿದು? ನನ್ನನ್ನು ಕಂಡವರು ಕೆಲವರು ಆಡುವ ಮಾತೇನು?
1: ಏನು?
0: ಶತ್ರಾರ್ಜಿತನ ಮಗಳು ಸತ್ಯಭಾಮಿ ಅತ್ಯಧಿಕ ಗರ್ವದಲ್ಲಿ. ಯಾರಿಗೆ ಗರ್ವ? ಯಾರಿಗೆ ಗರ್ವ?
1: ನಿಮಗೆ ಗರ್ವ
0: ಇದ್ರೇನು?
1: ಹೌದು, ತಪ್ಪೇನು?
0: ಏನಿಗ ಇದ್ರೆ?
1: ಹೌದು,
0: ಹೌದಾ? ಇರಬೇಕಾದತ್ತೆ. ಯಾಕೆ
1: ಯಾಕೆ?
0: ಒಂದು ಮಾತು ಕೇಳ್ತೇನೆ ನಿನ್ನಲ್ಲಿ. ಸಂಪತ್ತಿರುವುದಲ್ಲಿ,
1: ನಿಮ್ಮಲ್ಲಿ
0: ಐಶ್ವರ್ಯ ಇರುವುದಲ್ಲಿ,
1: ನಿಮ್ಮಲ್ಲಿ
0: ಹೌದಾ, ರೂಪ ಇರುವುದಲ್ಲಿ,
1: ನಿಮ್ಮಲ್ಲಮ್ಮ
0: ಅಹಂಕಾರ ಇರುವುದಲ್ಲಿ,
1: ನಿಮ್ಮಲ್ಲಿ ಅದು ನಿಮ್ಮಲ್ಲೇ
0: ಯಾವುದು ಇರಬೇಕೆ?
1: ಹೌದು.
0: ಇಷ್ಟೆಲ್ಲ ಇರುವಾಗ ಅಹಂಕಾರ ಇಲ್ಲ ಅಂತ ಹೇಳಿದ್ರೆ ಶೋಭೆ ಉಂಟಾ?
1: ಅಮ್ಮ, ಏನೂ ಇಲ್ಲದಂತ ವ್ಯಕ್ತಿ ಒಂದ್ ರೀತಿಯಲ್ಲಿ ಅಹಂಕಾರ ಪಡ್ತಾರೆ. ಎಲ್ಲವೂ ನಿಮ್ಮಲ್ಲುಂಟು, ಅಹಂಕಾರ ಪಡೆದೇನು?
0: ಇದು ಅಹಂಕಾರ ಅಂತ ಹೇಳಿದ್ರೆ ಏನು? ಇದು ಇಷ್ಟೆಲ್ಲ ಇರುವುದಕ್ಕೆ ಇದೊಂದು ಅಲಂಕಾರ.
1: ಹೌದು,
0: ಎಲ್ಲವೂ ಇರುವಾಗ ಈ ಅಹಂಕಾರ ಅಂತ ಹೇಳಿದ್ರೆ ಯಾವ್ದು ಗೊತ್ತ ನಿನಗೆ?
1: ಯಾವುದು
0: ಅಹಂಕಾರ ಅಂತ ಹೇಳಿದ್ರೆ? ತಲೆಗೆ ಇರುವಂತದ್ದಲ್ಲ ಅಹಂಕಾರ. ಅಹಂಕಾರ ಅಂತ ಹೇಳಿದ್ರೆ ಗತ್ತುಗಾರಿಕೆ. ಯಾವ ನೀ ಗತ್ತುಗಾರಿಕೆ ಇಲ್ಲವ ಇದ್ದದ್ದೆಲ್ಲವೂ ಪ್ರಯೋಜನ ಇಲ್ಲ.
1: ಎಲ್ಲಿ?
0: ನಮ್ಮಲ್ಲಿ.
1: ಹೌದೌದು,
0: ಇರಬೇಕಾದದ್ದೆ. ಇರುವ ಸ್ಥಿತಿಯಲ್ಲಿ ನಾನಿದ್ದೇನೆ. ಕುಳಿತವರು ಹಾಗಲ್ಲ. ನಾನು ಮದುವೆಯಾಗಿ ನನ್ನ ಗಂಡನ ಮನೆಗೆ ಬರುವಾಗ ಹೇಗೆ ಕುಳಿತ ಹೆಣ್ಣು ಮಕ್ಕಳಾಗಿ ನಾನು ಬರೀ ಕೈಯಲ್ಲಿ ಬಂದವಳಲ್ಲವೇ? ಹೌದಾ? ಹೇಗೆ ಬಂದಿದ್ದೇನೆ?
1: ಬರುವಾಗ ಹೊತ್ಕೊಂಡೇ ಬಂದಿದ್ದೀರಲ್ಲ. ಮಣಿಯನ್ನ
0: ಹೊರಿಸಿಕೊಂಡು ಬಂದಿದ್ದೇನೆ.
1: ಹೌದೌದು,
0: ತಂದು ಇಲ್ಲಿಗೆ ನಾನು ಇಟ್ಟವಳಿದ್ದೇನೆ. ಹಾಗಾದ್ರೆ ನಾನು ಬರುವ ಮೊದಲು ಈ ದ್ವಾರಕಾನಗ ಹೇಗಿತ್ತು?
1: ಅಯ್ಯೋ, ನೋಡುವುದೇ ಅಲ್ಲ.
0: ಹೇಗಿತ್ತೆ?
1: ಏನು ಇರಲಿಲ್ಲ.
0: ಇಲ್ಲಿರುವಂತ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಹೆಣ್ಣಿನ ಮೈ ಮೇಲಾದ್ರೂ ಬಂಗಾರದ ತುಂಡಿತ್ತ?
1: ನನ್ನನ್ನು ನೋಡಿದ್ರೆ ಯಾರಾದ್ರೂ ಸಖಿ ಅಂತ ಹೇಳ್ತಾರೆ?
0: ಇತ್ತೀಚೆಗೆ ನೀರನ್ನು ಮೈ ಮೇಲೆ ಹೇರಿಕೊಳ್ಳುವುದಂತ ಹೇಳಿದ್ರೆ
1: ಎಲ್ಲ ನಿಮ್ಮ ಅನುಗ್ರಹ.
0: ಸಖಿಯೋ ನೀನು, ರಾಣಿಯೋ?
1: ನಿಮ್ಮ ಜೊತೆಯಲ್ಲಿದ್ದಂತಹ ಸಖಿ ಹೀಗೆ
0: ಯಾಕೆ
1: ಕೊಡ್ತಿರಲ್ಲ ಆಭರಣ?
0: ಇದೆಲ್ಲ ಎಲ್ಲಿಂದ ಬಂತು?
1: ಅದು ನಿಮ್ಮಿಂದ ಬಂತು.
0: ನಾನು ಕೊಟ್ಟದ್ದು?
1: ಹೌದು,
0: ಹೌದಲ್ಲ. ನಾನು ನನ್ನ ಸೊಂದೆ ಮನೆಯಿಂದ ಗಂಡನ ಮನೆಗೆ ಬರುವಾಗ ಸಮಂತಕ ಮನೆಯನ್ನು ತಂದಿದ್ದೇನೆ.
1: ಹೌದು,
0: ಇದೆಲ್ಲ ಮಣಿಪ್ರಭಾವಲ್ಲವೇನೆ?
1: ಹೌದಮ್ಮ.
0: ಚಿನ್ನದ ಚೂರನ್ನು ಕಾಣದಿರುವಂತ ಈ ದ್ವಾರಕ ನಗರ ಜನರು ಮೈ ಮೇಲೆ ಬೇಕಾದಷ್ಟು ಒಡವೆ ಆಭರಣ ತುಂಬಿ ತುಳುಕುತ್ತಾ ಇದೆ.
1: ಹೌದೌದು,
0: ಇದಕ್ಕೆ ಕಾರಣ
1: ನೀವಮ್ಮ ಸತ್ಯಭಾಮಾದೇವಿಯವರು.
0: ಹೌದಲ್ಲ?
1: ಹೌದೌದು.
0: ನಮ್ಮ
1: ಎಲ್ಲವರು ಒಂದೊತ್ತಿನ ಊಟ ಮಾಡಬೇಕು ಅಂತಾದ್ರೆ ಸತ್ಯಭಾಮಾದೇವಿಯವರ ಹೆಸರನ್ನು ಹೇಳಿ ಊಟ ಮಾಡಬೇಕು.
0: ನನ್ನ ಹೆಸರು?
1: ಹೌದು,
0: ನನ್ನ ಹೆಸರು. ಹೌದಲ್ಲ, ಹೋಗಲಿ ಬಿಡೆ. ಈಗ ಇಷ್ಟಿರುವಾಗ ನಾನು ಅಹಂಕಾರವನ್ನು ಪಟ್ಟರೆ ಅಪರಾಧವಲ್ಲ?
1: ಅಪರಾಧವೇ ಅಲ್ಲ.
0: ಉಳಿದವರ ಹಾಗೆ ನಾನಲ್ಲ. ಮತ್ತೊಂದು ಮಾತು, ನಮ್ಮಲ್ಲಿ ಎಲ್ಲಾ ಯೋಗ್ಯತೆ ಉಂಟು. ಹೌದಾ? ಆದ್ರೆ ನೀನು ಗೊತ್ತು, ಅವರಿಗೆ ಗೊತ್ತು, ಇವರಿಗೆ ಗೊತ್ತು, ಇದು ನಮ್ಮ ಯಜಮಾನ್ರಿಗೆ ಗೊತ್ತೇ ಇಲ್ವೋ ಅಂತ ನಾನು ನೋಡುವುದು.
1: ಯಜಮಾನ್ರಿಗ ಏನಾಯ್ತಮ್ಮ?
0: ಗೊತ್ತುಂಟು ಅಂತ ಆಗಿದ್ರೆ, ಗೊತ್ತಾಗಿದ್ರೆ ಅವ್ರು ನನ್ನ ಬಳಿ ಇರ್ತಾ ಇದ್ರೋ ಇಲ್ವಾ?
1: ಹೌದು, ಇರ್ತಾ ಇದ್ರು.
0: ಹೌದಾ? ನೀನು 3 ದಿನದಿಂದ ನೋಡಿದ್ಯಾ?
1: ಇಲ್ಲಮ್ಮ.
0: ಎಲ್ಲಿ ಹೋದ್ರಿ ಅವರು?

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: आज मेरा दूल्हा नहीं गम किसी राजे से आई बारात बाजे गाजे से आई बारात बाजे गाजे से।
1: ಲಕ್ಷ್ಮಿಯಾ, ನಮ್ಮನಿ ಗಂಡ್ ನಿಮ್ಮನಿ ಬಂದಿತ್ತ ಮರತಿ, ಆಗಳಿಂದ ಹುಡುಕ್ತಾ ಇದ್ದೆ, ಚಾ ಮಾಡಕ್ ಸಕ್ಕರೆ ಖಾಲಿ ಆಯ್ತು, ಒಂಚು ಸಕ್ಕರೆ ಬೇಕಿತ್ತು. ಆ ಗಂಡಿನ ಹತ್ರ ತರ್ಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ.
2: ಹೌದಾ? ಇಲ್ಲ ಮರತಿ, ನಮ್ಮನಿಗೊಂಡು ಎಲ್ಲೂ ಕಾಂಬುಕಿಲ್ಲಪ್ಪ. ಸುಗುಳನ್ ಮನೆಗೆ ಹೋಯ್ರ ಕಂತಿಬ್ರು ಒಟ್ಟಿಂದ, ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮನಿ ಮಕ್ಕಳ.
1: ಹೌದೆ, ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದ ಎರಡ್ಮೂರ್ ಸಲ ಕಂಡಿದೆ ನಾನು. ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದ್ದಾಳ, ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ.
2: ಹಂಗೆಲ್ಲ ಮಾಡುದ ಮರತಿಯವಳ? ನಮ್ಮನಿ ಮಕ್ಕಳಿಗೆ ಹೇಳ್ರೆ ಅವಕ್ ಬಾ ಅಶು ಬತ್ತಿಲ್ಲ. ಅವಳ ಮನಿ ಬದಿಗೆ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬವ್, 24 ಗಂಟೆ ಅಲ್ಲ ಸೊಕ್ತೈಕಂತು. ಬಿಲ್ಲಾಸ್ ಬಿಟ್ಟು ಹೋಯ್ದೋ ಸ್ವಲ್ಪ ಅಲ್ಲ, ಬರ್ಲಿ ಅವ ಇವತ್ ಮನಿಗೆ, ಒಂದೇನ್ ಬೇರಿ ಮಾಡ್ತೆ ಕಾಣಿವತ್.
1: ಯೋ, ಈ ಮಕ್ಳಿಗ್ ದೀಪಾವಳಿಗ್ ಒಂದ್ ರಾಜ್ಯ ಕೊಟ್ಟು ಇವ್ರ ಅಗ್ಲಿ ಒಂದೆರಡ್ ಅಲ್ಲ ಮರತಿ. ನಿನ್ನೆ ಎಂತೈತ್ ಗೊತ್ತಾ, ನಮ್ಮನಿ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ. ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ, ಆ ಪಟಾಕಿಗ್ ಬೆಂಕಿ ಹಚ್ಚಿ ಕಣ್ದಾಗ ಇಟ್ಟದ್ ಮರತಿ. ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕು ಸಮ ಆಯ್ತ್ ಕಣ್. ಇಡೀ ಮನಿ ಗೌಜ್ ಬಿದ್ದಿತ್ತ. ಈಗಳು ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ?
2: ಹೌದ ಮರತಿ, ಯಾರಿಗ್ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವರಿಗೆ ಅಲ್ಲೇ ಇರ್ತಿದ್ದ, ನಾವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ, ನಾ ಧಾರಾವಾಹಿ ಕಾಣದೆ ಸ್ವಲ್ಪ ದಿನ ಆಯ್ಲ. ಆ ಗಂಡು ಒಂದ್ 24 ಗಂಟೆಗ್ ಬೊಂಬೆ ಹೇಗ ಕೂಕಂ ಮರತಿ, ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೋತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮ್ಮಿ ಬೆಚ್ಕ ಕೂಕಂದಲ್ಲ ಮನೆ.
1: ನಮ್ಮನಿ ಗಂಡ್ಸಿಗೆ ಹೇಳದ್ ಭಾಷೆ ಬತ್ತಿಲ್ಲ. ಆ ನುಮ್ಮಿ 2,000 ರೂಪಾಯಿ ಪಟಾಕಿ ಎಲ್ಲ ತಪ್ಪುದ ಮರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ, ಹಿರಿಯರ್ ಹೇಳದ್ ಕೇಳ್ಕ ಇರ್ತಿದ್ದಿ. ಈಗಳಿನ್ ಮಕ್ಳ ಅಯ್ಯ ಅಬ್ಬೆ, ನೀನಂದ್ರೆ ನಿನ್ನ ಅಪ್ಪ ಅಂತ ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ, ಹೇಳಿ ಉಪ್ಪ ಇಲ್ಲ ಬಿಡ.
2: ಹೌದ್ ಮರತ್ಯ, ಆಗಳಿನ್ ಹಬ್ಬವೇ ಚಂದು ಅಲ್ದ. ಒಯ್ಯ ಅಬ್ಬ, ಇದ್ಯಾರ ಮರತಿ ನಮ್ಮನಿ ಬಬ್ಬಿ ಹಾಕತ್? ಅಯ್ಯೋಯ್ಯೋ, ಹೊಲ್ಕಂಡ್ ಮರತಿ ಹುಲ್ ಕುತ್ರಿ ಬೆಂಕಿ ಬಿದ್ದಿತ್ತ. ಅದ ನಮ್ಮನಿ ಮಕ್ಕಳಲ್ದ, ಅವಂತ ಮಾಡ್ತಿದ್ದ ಅಲ್ಲ.
1: ಅಯ್ಯಯ್ಯೋ, ಹೌದಲ್ಲ ಮರತಿಯ. ಅಲ್ಲ, ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ? ಬಾ ಬಾ, ಎಂತ ಇತ್ ಕಾಂಬಾ ಬಾ.
2: ಓಯ್ ಮೊಂಚಣ, ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನಿ ಯಾರ್ ಬೀಡಿ ಸೇದಿ ಬಿಸಾಡದ್? ಅವ್ರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ?
3: ಓಯ್, ನಿಮ್ ಮಕ್ಕಳ ಬಾಯಿಗೆ ಮಣ್ಣಾಕಿ? ಅದಕ್ಕೆ ಹೇಳು, ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಾಠಕ್ಕೆ ಎಲ್ಲ ಕೊಡುಗಾಗ ಮೊನ್ನೆ ದೀಪಾವಳಿ ತಂದ್ರೆ ಪಟಾಕಿ ಇನ್ನೂ ಮುಗಿಲಾಕ ಅಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡು ಹುಳ್ ಕೂತ್ರಿ ದುಡಿ ಹುಳ್ ಕೂತ್ರಿ ಬೆಂಕಿ ಇಡ್ಸಿರಿ ಕಾಣಿ. ಎಂತ ಮಕ್ಕಳನ್ ಬೆಳೆಸಿರಿ ಹೆಂಗ್ಸ್ರೆ? ಯಾವ್ದೋ 4 ಮಕ್ಕಳು ಇದ್ದಿದ್ದೊಂಬ್ರು, ಅದ್ರಾಗ 2 ಮಕ್ಕಳು ನಿಮ್ದು ಅಂದ್ ಗೊತ್ತಾಯ್ತು. ಮತ್ತೆ ಇಡು ಓಡಿ ಹೋಯ್ದು, ಅವು ಕೈ ಸಿಕ್ಕಿದಿತ್ತ ಮಾಡ್ತಿದ್ದೆ ಅಷ್ಟೊತ್ತಿಗೆ.
1: ಹೌದಾ? ನಮ್ಮನಿ ಮಕ್ಳಮ್ರ? ಏ ಧನುಷ, ಎಂತ ಮಾಡದ್ದ ಇದ ತಕ ಹೊತ್ತನ? ನಿಂಗೆ ಮನೆ ಬದಿ ಕೆಲ್ಸ ಮಾಡುದ್ ಬಿಡ್ಕೈಲಿ ಬೆಂಕಿ ಹಾಕಿದ್ಯಾ? ಅಪ್ಪಾಯ್ ಬರ್ಲಿ, ನಿಂಗ್ ಬಲಿ ಬಿಡಿಸ್ತೆ ಕಾಣಿ ಇವತ್ತ. ಮತ್ತಿಬ್ರು ಯಾರ ಅವ ನಿಮ್ಮೊಟ್ಟಿಗೆ ಓಡಿ ಹೋದವ?
4: ಅಮ್ಮ, ಅದ ಮಿಥುನ ಮತ್ತೆ ಸುದಿ.
1: ಎಂತ ಆ ಸುದಿ ಗಂಡ? ಮೋಚಣ್ಣ, ಆ ಗಂಡ ನಿಮ್ಮ ಗಲ್ದ?
3: ಏ ಬೊಬ್ಬರ್ಯಾ,

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಶಂಕರಣ್ಣ, ಅದೇ ನಿಮ್ಮ ಮನೆಗೆ ಬಂದದ್ದ?
3: ಅದ ದಲ್ಲಾಳಿ ಮಾರ.
2: ದಲ್ಲಾಳಿಯಾ? ಎಂತ ಮಗನಿ ಹೆಣ್ಣು ಹುಡ್ತಿದ್ರಿಯ?
3: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ನು ಅವನೊಂದು ಕಟ್ಕೊಂಡ್ ಬಂದ್ರೆ ಇಬ್ಬರಿಗೂ ಧರ್ಮ ಕೂಳಾಕು, ನಂಗದೇ ಚಟುವನಾ.

0: ಆಗ ದನಿನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕೊ ಬಂದಿದೆ ಮಾರ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
1: ಅಲ್ಲ, ಈ ಗಬ್ಬ ಕಟ್ತಿದ್ದ ಧನಿನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ, ಎಂತ ಹೊಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರ ನಳಿ ಹೇಳ್ಕಂಕೆ ನಾಚಿಕೆ ಅತ್ತೆ.
0: ಅಲ್ಲ ಮಾರ,
1: ಬೇಡ ಮಾತಾಬೇಡಿ.
0: ಅಲ್ಲ ನಾ ಹೇಳ್ತು,
1: ಅಲ್ಲ ಬೇಡ ಮಾತಾಬೇಡಿ.
0: ಅಲ್ಲ ಮಾರ,
1: ಅಲ್ಲ ಮಾತಾಬೇಡಿ,
0: ಸಾಕು ಸುಮ್ನಿರ. ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ, ಅನುಭವಿಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಹೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ, ಈ ದನಿನ ನಿಮ್ಮನೆ ಹೊಟ್ಟೆಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
1: ಏ ಬೊಬ್ಬರ್ಯಾ.

0: ಏನಮ್ಮ ಬಲಣ್ಣ ಕೈಗೆ ಈ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ?
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಹುಡುಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೆ ಏನು, ಕುಡುಕ್ ಒಂಚೂರು ಸಿಕ್ಕತ್ತಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ತು ಮಾರ್ರೆ, ದೊಡ್ಡದೊಂದು ಮುಡನ್ ಮೀನ್ ಸಿಕ್ಕದ್ದ? ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 kg ಇತ್ತು ಮಾರ್ರೆ.
2: ಹೌದಾ, ಚಾನ್ಸ್ ಮಾಡ್ರಿ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದ್ ಹೌದು ಮಾರ್ರೆ, ಮನಿ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರಾವು. ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
2: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನ್ಯಾರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್.
0: ಅಲ್ಲ ಅದು ನೀ ಎಂತ ಮಾಡುದ?
2: ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು.

0: ಒಂದ್ ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕಂದ್ರೆ ಗೊತ್ತಿಲ್ಲ ಮರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
1: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
0: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೈಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ್ ಈ ದೇಶಕ್ಕೆ ಒಳ್ಳೆ ಪ್ರಜೆ ಐಪರ್.
2: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ?
3: ನಾನ ನಂದೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
4: ಏ ಬೊಬ್ಬರ್ಯಾ,

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೆ ಹೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆಮನಿ ಪ್ರಕಾಶ್ ನಗರ್ ನಿನ್ ತಂಗಿ ಮುದ್ರಿಗೆಲ್ಲ ಮಾರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಂಗ ನಿನ್ನೆ ನಿಮ್ಮನಿ ವಾರಿ ಕಿಚ್ಚೋಟ್ಲೇಕ ಅಂತಲ್ಲ.
1: ಸಾಕ್ ಸುಮ್ನೆರ, ಏನ್ ಮನಿ ಮಂದಿ ಎಲ್ಲ ಒಬ್ಬ ನಮ್ಮನೆ ಊಟ ಅನ್ನೋದು?
0: ಯಾರೆಲ್ಲ ಹೋರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ಗೆ ಹೆಣ್ತಿ. ಹೋಯ್, ಕೌಲು ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾಸ್ತಿ ಸೇರತ್. ನಾನು ಬಬ್ದ ಹಾಕೇನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿದ್. ಅದ್ರಲ್ಲಿ ಅವನು ಬಂದಳ. ಮಗ ನನ್ನ ಒಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲಿ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದು ನಮ್ಮನಿ ನಾಯ.
0: ಅದನ್ನೊಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ. ಇಲ್ದಿರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿಡಿ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳ ಕುಂಚಟ ಆಡ್ತೋ. ಇವುಗಳ ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸ್ರಿ ಹೇಗಳು ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನ ಹೇಳ್ತಾ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
2: ಏ
3: ಬೊಬ್ಬರಿಯಾ?
2: ಹೇಳ್ತಾ

0: ಏನ್ ಶಂಕರಣ್ಣ ಜರಿ ಕೊಟ್ಟಂಗೆ ಅಂತ ಹಿಡ್ಕೋ ಹತ್ತಿದ್ರಿ?
1: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೊ ಹತ್ತಿದ್ದೆ.
0: ಓ, ಇವತ್ ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೇಗ?
0: ಹಾ ಶಂಕರಣ್ಣ.
1: ಇವಳೆ, ಏ ಇವಳೆ.
2: ಯೋ, ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
1: ಅಲ್ಲ ಮರ್ದಿ, ನಂಗ್ ಊರ್ಲುದಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿ ಕಾಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣು.
2: ಎಂತ ಇದು?
1: ನಿನ್ ಕಣ್ಣಗೆ ಎತ್ ಮೆಟ್ಟಿತ್ತಾನ? ಮಗ ಬಂದಿದ್ದಂದಳಿ ಮೀನ್ ಹಿಡ್ಕ ಬಂದಿದ್ದಿ. ತಗೋ
2: ಇದನ್ ಎಂತ ಮಾಡುದ?
1: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
1: ಯೋ, ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
3: ಡ್ಯಾಡಿ ಡ್ಯಾಡಿ.
1: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದು?
3: ಡ್ಯಾಡಿ, ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
1: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
3: ಡ್ಯಾಡಿ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
2: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಷ್.
1: ಗಡ ಕೆಪ್ಪಿ ಹೂಗುದರ್ಸ್ತೆ ಕಣ, ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡಲೇ ನಿಂದ ಟಸ್ ಪಸು ಸೂರು ಹತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹೆತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆವರೆಗೆ ಮಸಿರಂಗೆ ಮೂಗಂಗೆ ಸುಂಗಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂದಿದ್ದ ನೀನೆ, ಈಗ ಇಂಗ್ಲಿಷ್ ಹರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬಂದೆ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
4: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
1: ಹೋ, ಇಷ್ಟೋ ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
2: ಸುಶೀಲಕ್ಕ, ಓ ಸುಶೀಲಕ್ಕ.
1: ಇದೊಂದ್ ಬಂತ್ ಕಣ ಊರ್ ಮಾರಿ.
2: ಓ ಜಲ್ಜಾ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
1: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
2: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತಾ?

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏರ್ಲೆಸ್ ಮಣ್ಣಣ್ಣ ಎಂತದು ಹುರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ್ ಎಂತ ಇತ್ ಮಾರ್ರಿ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡ್ ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ,
1: ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಬ್ಯೂ ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತ ಅದೇ ಖುಷಿ.
2: ಅದು ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನೆ ಕಣ್ಣಿಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದೇಳಿ ಹಿಡಿದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ್ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ನೀನು
3: ಏ ಮೊಬ್ಬರ್ಯಾ.

0: ಗಿಡ ನೀ ಕೂಡ ಜಾಸ್ತಿ ಐತೆ, ಗಾಡಿ ನಾ ಓಡಿಸ್ತೇ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋಕ್ ಕಲ್ತಾನ, ನಾನು ಬೈಕ್ ಬಿಡ್ತೀಯ? ಮುಚ್ಕಾ ಕೂಗ ಇಲ್ಲ.
0: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತೇನ? ಎಷ್ಟ್ ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡ್ ಹೊಯ್ಕೆ ಅನ್ನ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಡ್ರ.
0: ಓ ಅದೇ ಎನ್ಸ್ಕೊಂಡಿ, ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವರು ಕಾಡ್ಲಕ್ಕ ಹೆಲ್ಮೆಟ್ ಕಾಮ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲೇನ? ಇದೆಲ್ಲ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡ್ಕೊಂಡ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
0: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟ ಇದ್ರೆ ಎಷ್ಟ
1: ಎಂತ
0: ಅಲ್ಕಣ? ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್. ಅಯ್ಯೋ ದೇವ್ರೆ, ಯಾರು ಬನಿಯೋ?
2: ಅಲ್ಲ ಅದೆಂತ ಮಕ್ಕಳೇ ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತ.
2: ಓ ಗನ ಅಣ್ಬಾ ಕಾಟ ಅಣ್ಬಾ. ಏ ನಂಗೆ ಎರಡು ಸಿಕ್ಕತ್ತಾನ?
0: ಓಯ್ ನಿಮ್ಗೆ ಅಂತ ಗಮ್ಮತ್ ಮಾಡತ್ತ ಮಂಗಿತ್ತ ಮರ್ರ, ಎತ್ತಿ ಮರ್ರ.
2: ಏ ತಡಿನಿ ಮಾರೆ, ಎತ್ತತಿ. ಅಯ್ಯೋ ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತು, ಮುಂಗಾವ್ ಎಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
1: ಅಯ್ಯೋ ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
2: ಓ ಅದು ಒಂದ್ ಫ್ಯಾಷನ್ ಮರ್ರೆ. ಈಗ ನಿನ್ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ?
0: ಅಯ್ಯೋ ಅದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
2: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ತು, ಮಂಡಿ ಕಲರ್ ಹಾಕೋಕತ್ತ, ಇಪ್ಪುದು ಇಲ್ದೇ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ತ, ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕತ್ತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋ ಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ಮ ಅಪ್ಪಯ್ಯನ ಜಕ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತ ಬತ್ರಿ?
0: ಸಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ. ಅಣ್ಣ ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
2: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ತು, ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೌ ಹೌ ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊನ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
0: ನೀ ಎಲ್ಲಿ ವಾತೆ?
1: ಅಯ್ಯಯ್ಯ ಹಿಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿ ಗಂದಳಿಕೆ ಅಂತ. ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗ್ ಹಾಕುದಂಬ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನಾ?
1: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ್ದಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗ್ ಒಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗ್ ಒಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ? ಅದ ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ. ಹೇಳ್ರೆ ಹೆಚ್ಚತ್ ಮತ್ತೆ, ಮನೆಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ, ಹೊಡಿತಿಯ? ನನ್ನ ಸ್ವಾಸಿ ನನ್ ತಲೆ ಮೇಲೆ ಕಡು ಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡ ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನು ಅಲ್ ಕೊಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಟ್ ಮೇಲೆ ಬಿಡ್ತೆ ಕಣ್ಣಿಂಗೆ. ಇಲ್ ಕಾಣ, ನೀನು ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಕು ಸಾಕ. ಹಾಂಗೆ ಮಾಯಿನ ಹೆತ್ತಬ್ಬಿ ಕಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರ್ ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದಾಯ್ತಾ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅಂದಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದಿ ಐಕತ್ ಕಣ.
1: ಏ ಬಬ್ಬರ್ಯಾ.
3: ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಬಡಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

ಜಿಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: मैं हो गई पहली नजर मेरी, जिंदगी के फैसले आजमाना हूँ अगर।
1: ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕೊ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಕಿಯ?
2: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
1: ಶೀಲ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡೋ ಒಳ್ಳೆದಿಲ್ಲ ನಿಂಗೆ.
2: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
1: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
2: ನಂಗೆಂತ ಕೇಳ್ರಿ?
1: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
3: ಅಲ್ಲ ಗಿರ್ಜಾ ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
2: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ, ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ್, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
1: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
2: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೆ
1: ಜಲ್ಜ, ಅದ್ ನಿಮ್ಮನಿದನು ಅಲ್ದಾ?
3: ಅಯ್ಯಯ್ಯೋ ದೇವ್ರೆ, ಆ ಗಂಡಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋ ಕಣಿತಲ್ಲ, ಏ ಬಬ್ಬರಿ.

पहली नजर मेरी जिंदगी के फैसले आजमाना दो अगर

தடுப்புத்தி உண்மை ஆறு சூழ்ச்சி.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಶಂಕರಣ್ಣ, ಅದೇ ನಿಮ್ಮ ಮನೆಗೆ ಬಂದದ್ದು?
1: ಅದ ದಲ್ಲಾಳಿ ಮಾರ್ರೆ.
0: ದಲ್ಲಾಳಿಯಾ? ಎಂತ ಮಗನಿ ಹೆಣ್ಣು ಹುಡ್ತಿದ್ರಿಯ?
1: ಅವನಿಗೆ ಕೂಳ ಹಾಕುದೇ ಹೆಚ್ಚ, ಇನ್ನು ಅವನು ಒಂದ್ ಕಟ್ಕ ಬಂದ್ರೆ ಇಬ್ಬರಿಗೂ ಧರ್ಮ ಕೂಳ ಹಾಕು, ನಂಗದೇ ಚಟುವನ.
0: ಮತ್ತೆ ದಲ್ಲಾಳಿ ಅಂತ ಬಂದದ?
1: ಅದ ಮೊನ್ನೆ ಒಂದ್ ತೆನಿಂದ ತಕ ಬಂದದ್ ಮಾರ್ರೆ, ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡು ಹೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದಾ? ಮರಲೇ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಗಟ್ಟದ ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದಿನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮ ಇದ್ರ ತಕ ಬಾ ಅಂದಿ.
0: ಗಂಡ ಅಡ್ಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
1: ಮೈಕೆ ತುಂಬದ್ ಹೌದ, ದೇನ ಲೈಕ್ ಇದ್ದದ್ದು ಹೌದ. ಆರೆ ದೇನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ, ಈ ನನ್ ಮಗ ದೇನಿನೊಟ್ಟಿಗೆ ಐ ಜೊತೆ ಮಾತ್ರ ಹಿಡ್ಕೊ ಬಂದಿದ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ದ ನೀನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ, ಎಂತ ಹೊಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರನ್ನಳಿ ಹೇಳ್ಕಂಕಿ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳ್ತು,
0: ಅಲ್ಲ ಬೇಡ ಮಾತಾಬೇಡಿ.
1: ಅಲ್ಲ ಮಾರ, ನಾ ಹೇಳ್ದ
0: ಅಲ್ಲ ಮಾತಾಬೇಡಿ.
1: ಸಾಕು ಸುಮ್ನಿರ, ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ. ಅನುಭವಿಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಅಂದೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ, ಈ ದನ ನಾ ನಿಮ್ಮನೆ ಹೊಟ್ಟೆಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
0: ಏ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏ ದೇವ್ರೆ, ಅಲ್ಲ ಹೆಂಗ್ಸೆ, ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸು ಶಿಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿ ಒಳ್ಳೆದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚಿಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಎಂತ ಅನ್ಕಂತಿಲ್ಲ? ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನ್ಯಾರಲ್ಲ ಅಂತ ಹೇಳುದಷ್ಟೇ.
0: ಅಲ್ಲ ಗಿರ್ಜ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೆ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ್ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಅಗಡೆ ಇತ್ತಲೆ
2: ಜಲ್ಜ, ಅದ್ ನಿಮ್ಮನಿದನು ಅಲ್ದಾ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದೆ, ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.

0: ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಏನ್ ಶಂಕರಣ್ಣ, ಜರಿಕೋಟೆಗೆ ಅಂತ ಹಿಡ್ಕೋ ಹತ್ತಿದ್ರಿ?
3: ಮತ್ತೆಂತಲ್ಲ ಸುರೇಶ್ ಅಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹತ್ತಿದ್ದೆ.
2: ಓ, ಇವತ್ತು ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
3: ಸರಿ ಸುರೇಶಣ್ಣ, ಮತ್ತೇಗ?
2: ಹಾ ಶಂಕರಣ್ಣ.
3: ಇವಳೆ, ಏ ಇವಳೆ,
4: ಯೋ ಎಂತ ಗಣಸೆ, ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲೆ ಹಂಗಾರ ನಾನ?
3: ಅಲ್ಲ ಮರ್ದಿ, ನಂಗ್ ಊರ್ಲುಗಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿ ಕಾಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣ.
4: ಎಂತ ಇದು?
3: ನಿನ್ ಕಣ್ಣಿಗೆ ಎತ್ಮೆಟ್ಟಿತ್ತನ? ಮಗ ಬಂದಿದ್ದಲ್ಲಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
4: ಇದನ್ ಎಂತ ಮಾಡುದ?
3: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
4: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
3: ಯೋ ಎಂತಾರು ಮಾಡ್ ಮಾಡ್ತಿ, ಸುಮ್ನೆ ಗೆಂಡಿ ಗೆಲ್ಲಿ ಬೇಡ.
5: ಡ್ಯಾಡಿ ಡ್ಯಾಡಿ.
3: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನ ಉಂಟು ಮಾಡ್ಕೊಂಡದ್ದ?
5: ಡ್ಯಾಡಿ ಹಾಗಂದ್ರೇನು, ನನ್ಗೆ ಅರ್ಥ ಆಗಿಲ್ಲ.
3: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
5: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
4: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಷ್.
3: ಬಿಡ ಕೆಪ್ಪಿ ಹೂ ಗುದರ್ಸ್ತೆ ಕಣ, ಏನೊಂದ್ 2 ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡ್ಲೆ ನಿಂದ ಟಸು ಪುಸು ಶುರು ಆತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ 4 ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹೆತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆವರೆಗೆ ಮಸಿರಂಗೆ ಮೂಗಂಗೆ ಸುಮ್ಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂತಿದ್ದ ನೀನೆ, ಈಗ ಇಂಗ್ಲಿಷ್ ಹರ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
6: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
3: ಹೋ, ಇಷ್ಟು ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
4: ಸುಶೀಲಕ್ಕ, ಓ ಸುಶೀಲಕ್ಕ,
3: ಇದೊಂದ್ ಬಂತ್ ಕಣ ಊರ್ ಮಾರಿ.
4: ಓ ಜಲ್ಜ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನೆಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
3: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
4: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತು. ಏ ಬಾಬರ್ಯಾ,

0: ಏರ್ಲಕ್ಷ ಮಣ್ಣಣ್ಣ ಎಂತದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರೆ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಣದ ಕೌಂಚ ಹಾಕಿದ್ದಿದಿ. ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್ ಇವ ಸಾಯಂಕಾಲ ಕೋಳಿ ಕೊಯ್ಕ. ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳ ನಮ್ ತರ ಆಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ.
1: ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ತಂತ. ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರುಬಕ್ ಊರ್ ಬದಿ ಬತ್ತ, ಅದೇ ಖುಷಿ.
2: ಅದು ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಿಗೆ ಎರಡು ಕೋಳಿ ಬಂದದ್ವ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೆಕ್ಕ ಬಂದೆ.
2: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬೊಬ್ಬರ್ಯಾ.
3: ಹೇಳ್ತಾ

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕು, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ ನಿಮ್ಮನಿ ಕೋಳಿಗೆ. ಅಲ್ಲ ಮರಿತ್ಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನಿ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನಿ ಆ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರ ಸೊನ್ನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನ್ನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗೆ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದ್ ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
1: ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರ ಕಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಪ್ರಾಣಿ ಗೊತ್ತಾಗ್ತಾನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೊ ಅಕ್ಕ.
1: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಯ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ, ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ.
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ, ತೋಡಿಗಿನ್ ಬೀಳ್ಬೇಡ. ಉಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ್ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ, ಆ ಕಿಚ್ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: बधाई है, बधाई है,
3: बधाई है, बधाई है, बधाई है, बधाई है, आज राम जन्म की बधाई है, बधाई है, आज राम जन्म की बधाई है, बधाई है, आज राम जन्म की बधाई है, बधाई है।

Oh,

0: तुम आज पिछित हो जाओगे। मुर्बान माँ अब न सताओ रे आरे आरे आरे। मुर्बान माँ अब न सताओ रे आरे आरे आरे।
1: ಗಿಡ ನೀ ಕೂಡ ಜಾಸ್ತಿ ಐತೆ, ಗಾಡಿ ನಾ ಓಡಿಸ್ತೆ.
2: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋದ್ ಕಲ್ತಾನ, ನಾನು ಬೈಕ್ ಬಿಡ್ತೀಯ. ಮೋಚ್ಕಾ ಕೂಗ ಇಲ್ಲ.
1: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟು ಕೊಟ್ಟೆ?
2: 1 ರೂಪಾಯಿ ಕೊಡ್ಲ.
1: ಅಂದ್ರೆ
2: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡು ಹೋಯ್ಕೆ ಅನ್ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಡ್ರ.
1: ಓ, ಅದೇ ಎನ್ಸ್ಕೊಂಡಿ ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆ ಅವ್ರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮಿ ಸಿಕ್ಕತ್ತ?
2: ಬೇರೆ ಕೆಲ್ಸ ಇಲ್ಲನ? ಇದೆಲ್ಲ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡಕ್ ಒಂದ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
1: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟೇ ಇದ್ರೆಷ್ಟೇ.
2: ಎಂತ
1: ಹೇ ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
2: ವಾವ್, ಅಯ್ಯೋ ದೇವ್ರೆ, ಯಾರು ಬನಿಯೋ?
3: ಅಲ್ಲ ಅದೆಂತ ಮಕ್ಕಳೇ, ಬಿದ್ದ?
2: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬೀದಿತ ಕಾಂತಿತ್ತು.
3: ಓ ಗನ ಅಣ್ಬಾ ಕಾಟ ಅಣ್ಬಾ, ಏ ನಂಗೆ ಎರಡು ಸಿಕ್ಕತ್ತಾನ?
1: ಓಯ್ ನಿಮ್ಗೆ ಅದ ಗಮ್ಮತ್ ಮಾಡತ ಮಂಗಿತ್ತ ಮರ್ರೆ, ಎತ್ತಿ ಮರ್ರೆ.
3: ಏ ತಡಿನಿ ಮಾರೆ, ಎತ್ತತಿ. ಅಯ್ಯೋ ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತ, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
2: ಅಯ್ಯೋ ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
3: ಓ ಅದು ಒಂದ್ ಫ್ಯಾಷನ್ ಮಾರೆ. ಈಗ ನಿನ್ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ?
1: ಯೋದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
3: ಅಲ್ಲ ಮರ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ ಮಂಡಿ ಕಲರ್ ಹಾಕೋಕತ್ ಇಪ್ಪುದು ಇಲ್ದೆ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕಾತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋ ಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಯ್ಯ ಜಗ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಅಂತ ಬತ್ರಿ?
4: ಸಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ.
1: ಅಣ್ಣ ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
3: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ತ ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.
5: ಹೆಣ ಲಕ್ಷ್ಮಿಯ, ನಮ್ಮನಿ ಗಂಡ್ ನಿಮ್ಮನಿ ಬಂದಿತ ಮರತಿ, ಆಗಳಿಂದ ಹುಡುಕ್ತಾ ಇದ್ದೆ. ಚಾ ಮಾಡಕ್ ಸಕ್ರೆ ಖಾಲಿ ಆಯ್ತು, ಒಂಚು ಸಕ್ರೆ ಬೇಕಿತ್ತು. ಆ ಗಂಡಿನ ಹತ್ರ ತರ್ಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ.
6: ಹೌದಾ? ಇಲ್ಲ ಮರತಿ, ನಮ್ಮನಿ ಗಂಡು ಎಲ್ಲೂ ಕಾಂಬುಕಿಲ್ಲಪ್ಪ. ಸುಗುಣನ್ ಮನೆ ಹೋಯ್ರಕ್ ಅಂತಿಬ್ರು ಒಟ್ಟಿಂದ, ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮ ಮನೆ ಮಕ್ಕಳ.
5: ಹೌದೇ, ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದ ಎರಡ್ ಮೂರ್ ಸಲ ಕಂಡಿದೆ ನಾನ್. ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದಳಂ, ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ.
6: ಹಂಗೆಲ್ಲ ಮಾಡುದ ಮರತಿ ಅವಳ? ನಮ್ಮ ಮನಿ ಮಕ್ಕಳಿಗೆ ಹೇಳ್ರೆ ಅವ್ಕ್ ಬಾ ಅಶು ಬತ್ತಿಲ್ಲ. ಅವಳ ಮನಿ ಬದಿಗೆ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬವ್, 24 ಗಂಟೆ ಅಲ್ಲ ಸೊಕ್ತೈಕಂತ. ಬಿಲ್ಲಾಸ್ ಬಿಟ್ಟು ಹೋಯ್ದು ಸ್ವಲ್ಪ ಅಲ್ಲ, ಬರ್ಲಿ ಅವ ಇವತ್ ಮನಿಗೆ, ಒಂದೇನ್ ಬೇರಿ ಮಾಡ್ತೆ ಕಾಣಿವತ್.
5: ಯೋ, ಈ ಮಕ್ಳಿಗ್ ದೀಪಾವಳಿಗ್ ಒಂದ್ ರಜೆ ಕೊಟ್ಟು ಇವ್ರ ಅಗ್ಲಿ ಒಂದೆರಡು ಅಲ್ಲ ಮರತಿ. ನಿನ್ನೆ ಎಂತ ಇತ್ ಗೊತ್ತಾ, ನಮ್ಮನಿ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ. ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ, ಆ ಪಟಾಕಿಗ್ ಬೆಂಕಿ ಹಚ್ಚಿ ಕಣ್ದಾಗಿಟ್ಟದ್ ಮರತಿ. ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕ್ಕೂ ಸಮ ಆಯ್ತ್ ಕಣ್. ಇಡೀ ಮನಿ ಗೌಜ್ ಬಿದ್ದಿತ್ತು. ಈಗಳು ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ?
6: ಹೌದ ಮರತಿ, ಯಾರಿಗ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವ್ರಿಗೆ ಅಲ್ಲೇ ಇರ್ತಿದ್ದ, ನಾವ್ ಅವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ, ನಾ ಧಾರಾವಾಹಿ ಕಾಣದೆ ಸ್ವಲ್ಪ ದಿನ ಆಯಿಲ್ಲ. ಆ ಗಂಡು ಒಂದ್ 24 ಗಂಟೆಗೆ ಒಂಬೆ ಹೇಗ ಕೂಕಂ ಮರತಿ, ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೋತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮಿ ಬೆಚ್ಕ ಕೂಕಂದಲ್ಲ ಮನೆ.
5: ನಮ್ಮನಿ ಗಂಡ್ಸಿಗೆ ಹೇಳಕ್ ಭಾಷೆ ಬತ್ತಿಲ್ಲ. ಆ ನುಮ್ನಿ 7,000 ರೂಪಾಯಿ ಪಟಾಕಿ ಎಲ್ಲ ತಪ್ಪುದ ಮರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ, ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿ. ಈಗಳಿನ್ ಮಕ್ಳ ಅಯ್ಯ ಅಬ್ಬೆ, ನೀನಂದ್ರೆ ನಿನ್ನ ಅಪ್ಪ ಅಂತ ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ, ಹೇಳಿ ಉಪ್ಪಯ್ಯ ಇಲ್ಲ ಬಿಡ.
6: ಹೌದ್ ಮರತ್ಯ, ಆಗಳಿನ್ ಹಬ್ಬವೇ ಚಂದ ಅಲ್ದ?
7: ಅಯ್ಯ
6: ಅಬ್ಬ, ಇದ್ಯಾರ ಮರತಿ ನಮ್ಮನಿ ಬಬ್ಬಿ ಹಾಕತ್? ಅಯ್ಯಯ್ಯೋ ಹೊಲ್ಕಾಣ್ ಮರತಿ, ಹುಲ್ ಕುತ್ರಿ ಬೆಂಕಿ ಬಿದ್ದಿತ್ತ. ಅದ ನಮ್ಮನಿ ಮಕ್ಕಳಲ್ದ, ಅವಂತ ಮಾಡ್ತಿದ್ದ ಅಲ್ಲ.
5: ಅಯ್ಯಯ್ಯೋ ಹೌದಲ್ಲೇ ಮರತಿಯ, ಅಲ್ಲ ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ? ಬಾಬಾ ಎಂತ ಇತ್ ಕಾಂಬಾ.
6: ಓಯ್ ಮೋಂಚಣ್ಣ, ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನಿ ಯಾರ್ ಬೀಡಿ ಸೇದಿ ಬಿಸಾಡದ್ ಅವ್ರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ?
7: ಓಯ್ ನಿಮ್ಮ ಮಕ್ಕಳ ಬಾಯಿಗೆ ಮಣ್ಣು ಹಾಕಿ, ಅದಕ್ಕೆ ಅವಳು ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಟಾಕಿ ಎಲ್ಲ ಕೊಡೋಕಾಗಂತ ಮೊನ್ನೆ ದೀಪಾವಳಿ ತಂದ ಪಟಾಕಿ ಇನ್ನೂ ಮುಗಿಲಾಕಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡು ಹುಲ್ ಕೂತ್ರಿ ದೂಡಿ ಹುಲ್ ಕೂತ್ರಿ ಬೆಂಕಿ ಇಡ್ಸಿರಿ ಕಾಣಿ ಅವ್ರು. ಎಂತ ಮಕ್ಕಳಂದ್ ಬೆಳೆಸಿರಿ ಹೆಂಗ್ಸ್ರೆ, ಯಾವ್ದೋ ನಾಲ್ಕು ಮಕ್ಕಳು ಇದ್ದಿದ್ದು ಅಂಬ್ರು, ಅದ್ರಾಗ ಎರಡು ಮಕ್ಕಳು ನಿಮ್ದು ಅಂದ್ ಗೊತ್ತಾಯ್ತು. ಮತ್ತೆ ಇಡು ಓಡಿ ಹೋಯ್ದು, ಅವು ಕೈ ಸಿಕ್ಕಿದಿತ್ತು ಮಾಡ್ತಿದ್ದೆ ಅಷ್ಟೊತ್ತಿಗೆ.
5: ಹೌದಾ, ನಮ್ಮನೆ ಮಕ್ಕಳಂಬ್ರ? ಏ ಧನುಷ, ಎಂತ ಮಾಡಿದ್ದೆ ಇದ್ದ ತಕ್ಕ ಹೊತ್ತನ ನಿಂಗೆ ಮನೆ ಬದಿ ಕೆಲಸ ಮಾಡುದ್ ಬಿಡ್ ಕೈಯಲ್ಲಿ ಬೆಂಕಿ ಹಾಕಿದ್ಯಾ? ಅಪ್ಪಾಯ್ ಬರ್ಲಿ ನಿಂಗ್ ಬಲಿ ಬಿಡಿಸ್ತೇ ಕಾಣಿ ಇವತ್ತ. ಮತ್ತಿಬ್ರು ಯಾರು ಅವ ನಿಮ್ಮೊಟ್ಟಿಗೆ ಓಡಿ ಹೋದವ?
4: ಅಮ್ಮ, ಅದ ಮಿಥುನ ಮತ್ತೆ ಸುದಿ.
5: ಎಂತ, ಆ ಸುದಿ ಗಂಡ ಮೋಚಣ್ಣ? ಆ ಗಂಡ ನಿಮ್ಮ ಗಲ್ದ?
7: ಏ ಬೊಬ್ಬರ್ಯಾ.

Howdy.

0: ಥ್ಯಾಂಕ್ಸ್. ನಿನ್ ಕಣ್ಣಿನ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದಾ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನಿಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಶಿಲ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿ ಒಳ್ಳೆ ಗೊತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
0: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಹುಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನರಲ್ಲ ಅಂತ ಹೇಳುದಷ್ಟೇ.
2: ಅಲ್ಲ ಗಿರ್ಜಾ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿ ಗಾಳ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ, ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
3: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲ್ ಅತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಆಗಡೆ ಇತ್ತಲೇ
3: ಜಲ್ಜಾ, ಅದ್ ನಿಮ್ಮನಿದನು ಅಲ್ದಾ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದೆ, ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.
4: ಏ ಬಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಅದು ಯಾರು ನಿಮ್ಮ ಮನೆಗೆ ಬಂದದ್ದು?
1: ಅದ ದಲ್ಲಾಳಿ ಮಾರ.
0: ದಲ್ಲಾಳಿಯಾ? ಎಂತ ಮಗನಿಗೆ ಹೆಣ್ಣು ಹುಡ್ತಿದ್ರಿಯ?
1: ಅವನಿಗೆ ಕೂಳ ಹಾಕುದೇ ಹೆಚ್ಚ. ಇನ್ನು ಅವನೊಂದು ಕಟ್ಕ ಬಂದ್ರೆ ಇಬ್ರಿಗೂ ಧರ್ಮ ಕೂಳ ಹಾಕು. ನಂಗದ ಚಟುವನ
0: ಮತ್ತೆ ದಲ್ಲಾಳಿ ಅಂತ ಬಂದದ?
1: ಅದ ಮೊನ್ನೆ ಒಂದ್ ತೆನಿಂದ ತಕ ಬಂದದ್ ಮಾರ. ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡುಕ್ ಹೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದಾ? ಮರಲೆ ಮರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
1: ತಂದದ್ ನಾನಲ್ಲ ಮರ್ರೆ, ನಂಗೆ ಮೊನ್ನೆ ಮೂರ್ ದಿನ ಗಟ್ಟದ ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದಿನ ಇತ್ತು ಮರ್ರೆ, ಕಂಡ್ ಕಂಡ್ ಲೈಕ್ ಇದ್ರೆ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರೆ ತಕ ಬಂದಿ.
0: ಗಂಡ ಅಡ್ಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೇ ತಕ ಬಂದಿತೆ?
1: ಮೈಕೆ ತುಂಬದ್ ಹೌದು, ದೆನ ಲೈಕ್ ಇದ್ದದ್ದು ಹೌದು. ಆರೆ ದೆನಿ ಗಬ್ಬ ಕಟ್ಟುದಿಲ್ಲ ಮಾರೆ. ಈ ನನ್ ಮಗ ದನಿನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ದ ದನಿನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವ್ರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ್ಯಾರು ಸಾಕಲ್ಲ. ಎಂತ ಹಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನಿಯರನ್ನಲ್ಲಿ ಹೇಳ್ಕಂಕೆ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
0: ಬೇಡ ಮಾತಾಡಬೇಡಿ.
1: ಅಲ್ಲ ನಾ ಹೇಳ್ತು.
0: ಅಲ್ಲ ಬೇಡ ಮಾತಾಡಬೇಡಿ.
1: ಅಲ್ಲ ಮಾರ, ನಾ ಹೇಳ.
0: ಅಲ್ಲ ಮಾತಾಡಬೇಡಿ,
1: ಸಾಕ್ ಸುಮ್ನಿರ. ಬುದ್ಧಿ ಹೇಳುಕ ಎಲ್ಲ ಮುಂದ್ ಬಾತ್ರಿ. ಅನುಭವಿಸರಿ ಮಾತ್ರ ಬುದ್ಧಿ ಕಷ್ಟ ಅಂತಂದೇಳಿ.
0: ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ. ಈ ದನ ನಾ ನಿಮ್ಮನೆ ಹೊಟ್ಟೆಂಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
2: ಏ ಬೊಬ್ಬರಿಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಹೋ ಹೋ ಹಾ ಹಾ ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಹಾ ಇದೆಂತ ನಂಗೆ ತಾಕ್ಸಿ ಹೇಳದ್ದ?
1: ಅಯ್ಯೋ ಅಯ್ಯೋ ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂದ್ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
0: ನೀ ಎಲ್ಲಿ ವಾತೆ?
1: ಅಯ್ಯೋ ಅಯ್ಯೋ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿಕೆ ಅಂತರ? ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗ್ ಹಾಕುದಂಬ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದಾ? ತೊಟ್ಲು ಇಸ್ಕ ಬೀಳುದಿಲ್ಲನ
1: ಜಲ್ಜನ್? ಅಲ್ದೆ ಜಲ್ಜನ್ ಮೊಮ್ಮಗಿನ ಮನೆಯರ್ನೆಲ್ಲ ಕರ್ಕ ಬಾಂದಿದ.
0: ಮನೆಯರ್ನೆಲ್ಲ ಕರ್ಕ ಬಾಂದಿದ್ದಾಳ? ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳ ಹಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಹೇಳಕ್ಕಿತ್ತ?
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ? ಅದ ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ, ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ. ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗ್ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ ಹೊಡಿತ್ಯ? ನನ್ನ ಸ್ವಾಸಿ ನನ್ ತಲೆ ಮೇಲೆ ಕಡು ಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಕುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತನಳಿಲ್ಲ. ಆಚೀಚಿ ಕಂಡ್ರೆ ಎಂತ ಅಂದ್ರ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ. ಅಯ್ಯ
0: ಕಾಣ್ ಮಗ, ನಿನ್ ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
1: ಎಂತಕ್ಕೆ ಕೊತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗೆ ವಾಪಸ್ ಹೋಗ್, ಇಲ್ದಿರೆ ಚುಂಡೆಣ್ಣಿ ಹಾಕಿ ಬೆಂಕಿ ಹಾಕ್ತೇ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿ ಕೊಡ್ಕ ಹೆರಿ ಹೇಳಿ ನೀನು, ನಿಂಗೆ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡು ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ ಸುಧಾರಣೆ.
2: ಸೊಟ್ ಮೇಲೆ ಬಿಡ್ತ ಕಣ್ಣಿಂಗೆ. ಇಲ್ ಕಣ ನೀನು ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹೆತ್ತ ಅಬ್ಬಿ ಕಣಂಗ್ ಕಣ್ಕೊಂಡು ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಮುದೈತ. ಇಲ್ ಕಾಣೋ ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅನ್ನಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಾಣ.
1: ಏ ಬಬ್ಬರ್ಯಾ

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯರ್ ಕಂಡಂಗೆ, ಎಷ್ಟೊತ್ತಿಗೂ ನಮ್ಮನೆ ಹೆಕ್ಕ ತಿಂತಿಪ್ಪುದಪ್ಪ.
3: ಅವಳು ಸೊಕ್ಕ ಕಾಣ, ಅವಳ ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕ, ಎಂತ ಅಂದೆ ನಮ್ಗೆ?
2: ನಿಂಗಲ್ಲ ಅಂದದ್ದು, ನಿಮ್ಮನೆ ಕೋಳಿಗೆ ಅಲ್ಲ ಮರಿತ್ಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
3: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತ ಅಂದಳಿ ಒಂದ್ ಹೇಳ್ಬೇಡ ಮರತಿ.
2: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
3: ಆ ಹಿಂದ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆ ಹಾಕೋದಷ್ಟೋ ಚಿಗ್ರ ಕಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೋಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
2: ಮೂಗ್ ಪ್ರಾಣಿಗ್ ಗೊತ್ತಾಗ್ತಾನ ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೋ. ಅಕ್ಕ
3: ಎಂತ, ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
4: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ, ನೋಡೂ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ.
2: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯ ಬಂದದ್ದ?
3: ನೀನ 90 ಮೊದ್ಲೇ ಒಲಿತೆ ತೋಡಿಗೆ ಇನ್ ಬೀಳ್ಬೇಡ. ಉಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
2: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
5: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿಯೇ.
2: ಹೌದಾ, ಆ ಕಿಚ್ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
4: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಶಂಕರಣ್ಣ, ಜರಿ ಕೊಟ್ಟಂಗೆ ಅಂತ ಹಿಡ್ಕೊ ಹತ್ತಿದ್ರಿ?
1: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೊ ಹತ್ತಿದ್ದೆ.
0: ಓ, ಇವತ್ತು ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೇಗ?
0: ಹಾ ಶಂಕರಣ್ಣ.
1: ಇವಳೆ, ಏ ಇವಳೆ,
2: ಯೋ ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
1: ಅಲ್ಲ ಮರ್ದಿ, ನಂಗ್ ಊರ್ಲುದಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿಕಾಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣ.
2: ಎಂತ ಇದು?
1: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿದ್ದಾನ? ಮಗ ಬಂದಿದ್ದಂದೇಳಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
2: ಇದನ್ ಎಂತ ಮಾಡುದ?
1: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?

0: ಓ ಎಂತಾರು ಮಾಡ ಮಾರತಿ, ಸುಮ್ನೆ ಗೆಂಟಿಗೆ ಎಲ್ಲಿಬೇಡ.
1: ಡ್ಯಾಡಿ ಡ್ಯಾಡಿ
0: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನನ್ನು ಉಂಟು ಮಾಡ್ಕೊಂಡದ್ದು?
1: ಡ್ಯಾಡಿ ಹಾಗಂದ್ರೆ ಏನು, ನನ್ಗೆ ಅರ್ಥ ಆಗಿಲ್ಲ.
0: ನೀನು ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
1: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ಗೆ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
2: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಷ್.
0: ನಡ ಕೆಪ್ಪಿ ಹೂ ಗುದರ್ಸ್ತೆ ಕಣ, ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡಲೇ ನಿಂದ ಟಸ್ ಪುಸು ಸೂರು ಹತ್ತಲ್ಲ. ಒಂದೇ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆವರೆಗೆ ಮಸಿರಂಗೆ ಮೂಗಂಗೆ ಸುಂಗಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂತಿದ್ದ ನೀನೆ, ಈಗ ಇಂಗ್ಲಿಷ್ ಅರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
1: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
0: ಓ ಇಷ್ಟೋ ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರೆ.
2: ಸುಶೀಲಕ್ಕ, ಓ ಸುಶೀಲಕ್ಕ,
0: ಇದೊಂದ್ ಬಂತ್ ಕಣ ಊರು ಮಾರಿ.
2: ಓ ಜಲ್ಜ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
0: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
2: ಇಲ್ದೆ, ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತು. ಏ ಬಾಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

तेरा मेरा मेरा तेरा मेरा तेरा तेरा मेरा मेरा तेरा घा ए घटा।

तेरा मेरा तेरा तेरा मेरा तेरा मेरा मेरा तेरा घाट है घटा।

0: ಈ ಕೋಳಿ ಗೆಂಡಿ ಕಿಚ್ಚಿಡುಕೆ ಇವ್ಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಕ್ಷಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೇ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂದ್ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ
0: ನೀ ಎಲ್ಲಿ ವಾತೆ?
1: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿಕೆ ಅಂತರ? ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನ?
1: ಜಲ್ಜನ್ ಅಲ್ದೆ ಜಲ್ಜನ್ ಮೊಮ್ಮಗಿನ, ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ್ದಾಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೇಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳ ಹಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಹೇಳಕ್ಕಿತ್ತ?
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೋಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ, ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ. ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗ್ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ ಹೊಡಿತ್ಯ? ನನ್ನ ಸ್ವಾಸಿ ನನ್ ತಲೆ ಮೇಲೆ ಕಡು ಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಕುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ ನಿನ್ ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯ್ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೇ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿ ಕೊಡ್ಕ ಹೆರಿ ಹೇಳಿ ನೀನು, ನಿಂಗ ಅಷ್ಟು ಗೊತ್ತಿಲ್ಲ, ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ ಸುಧಾರಣೆ,
2: ಸೊಟ್ ಮೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ, ಹಾಂಗೆ ಮಾಯಿನ ಹೆತ್ತ ಅಬ್ಬಿ ಕಣಂಗ್ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಸ್ವಾರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಬುದೇತ. ಇಲ್ ಕಾಣೋ ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅನ್ನಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದಿ ಆಯ್ ಕತ್ ಕಾಣ.
1: ಏ ಬಬ್ಬರ್ಯಾ
2: ಹೋಯ್ ಹೋಯ್ ಲಕ್ಷ್ಮಣ್ಣ ಹೊಡಿಬೇಡಿ ಮರ್ರೆ, ಶೇ ಎಂತ ಮಾಡ್ತಿದ್ರಿ ಮರ್ರೆ, ಪಾಪ ಆ ಮಗಿ ಯಾ ನಮ್ನಿ ಹೊಡಿತ್ರಿ, ಹಳ್ಳಿ ಚಪ್ಪಿ ಬಿದ್ದ ಸತ್ಗಿ ತೋರೆ ಎಂತ ಮಾಡ್ತೀರಿ, ಎಂತ ಜೈಲಿಗೆ ಹೋಗಿ ಕೂಕೊಂಡ್ ಮಗಿತ್ತೆ ನಿಮ್ಗೆ?
0: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
2: ಅಂತದ್ ಎಂತ ಮಾಡ್ತು ಮರ್ರೆ ಆ ಮಗು?
0: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
2: ಅಂದ್ರೆ
0: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮರ್ರೆ.
2: ಅಯ್ಯೋ ಒಳ್ಳೆ ವಿಷಯ ಅಲ್ಲ ಮರ್ರೆ ಅದ ಲಕ್ಷ್ಮಣ್ಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
0: ತುಂಬಾ ಜನ ಕಂಡ್ರೆ ಮಾತ್ರ ಇದ ಹಾಕು ವಿಡಿಯೋ ಕಾಂಬುದು, ಇದ್ರ ಕಣಂಗೆ ಹೋಗಿಲ್ದಿದ್ದ ಹಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
2: ಅದಿರ್ಲಿ ಈಗ ಹೊರದ್ದೆಂದಕ್ಕೆ?
0: ಈ ಗಂಡ ಅಬ್ಬಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬುಗ್ ಜೂಗೆ ಅಂತ ಕೋತೆ ಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀಯೇ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ್ ಆಗಂಡಿ ಎಂತ ಮಾಡದ್ ಗೊತ್ತಿತೆ, ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡ ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದ್ ಹೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನೆ ಹೇಗಿರ್ತಿದ್ರು ಮಾರ್ರೆ.
2: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ,
0: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗಿಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಂದ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರೋ ಅಂತ. ಅಲ್ಲ ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ.
2: ಇಲ್ಲಿ ಕಾಣಿ ಲಕ್ಷ್ಮಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿಯಾರೇ ಅಮೃತ ವಿಷ ತಂತ್ರಗಾಣಿ, ಹಾಗೆ ಯಾವುದು ಅತಿಯಾಪುಗಷ್ಟೇ.
0: ಅದು ಹೌದು ಶಂಕರಣ್ಣ.
2: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂತ ಹೇಳಿ ಯೂಟ್ಯೂಬಿಗೆ ಹಾಕಿದ.
0: ಏ ಬೊಬ್ಬರ್ಯಾ,
2: ಕೂಲ್ ಬಿಯಡ್ರಿ ಹಿಡ್ಕಶ್ ಹೇಳದಿ ಅಂದ್ರ ಮಗನೇ ಬೆನ್ನ ಬರ್ರಿ ಬೆಳಕ ನಡಿಯಲ್ ಶಾಲಿಗೆ. ಆಚಿ ಮನಿ ವೈಭವನ್ ಗಂಡ ಕಾಣಲ್ಲ, ನಿನ್ ಕ್ಲಾಸೇ ಅಲ್ದೆ ಅವ, ನಿನ್ ಕಡೆಗೆ ನರ್ತನವ. ಆಗ ನಿನ್ ಕಾಲಡಿ ನುಗುಳ, ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ. ಹೋಯ್ ಹೋಯ್ ಹೋಯ್ ಲಕ್ಷ್ಮಣಣ್ಣ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ. ಆ ಗಂಡಿ ಎಂತ ಮಾಡ್ತೀಗ?
0: ಎಂತ ಮಾಡ್ನ, ಅವನಿಗೆ ಶಾಲಿಗೆ ಹೋಪಕ್ಕೆ ರಿಕ್ಷಾ ಬೇಕಮ್ರ, ಎರಡು ಹೆಜ್ಜೆ ನಡೆದ್ರೆ ಶಾಲಿ ಬತ್ತ, ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ.
2: ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ, ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ.
0: ಆ ಮಗು ಕೆಂಬುದ್ರಂಗು ತಪ್ಪೆಂತ ಇತ್ತು ಮರ್ರೆ. ಅಲ್ಕಾಣಿ ಪಾಪ, ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿನ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿಹೋಯ್ತು.
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ?
0: ತಪ್ಪು ಕೇಳ್ದೆ, ಮಕ್ಕಳು ಓದಬಾರ್ದ ಹಂಗಾರೆ?
2: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ. ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ಬೇಕು. ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
0: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿಗೆ ಹೋಪತಿ ಹಿಂಗಲ್ಲ ಹೊರಮೇಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
2: ಆ ಗಂಡಿನ ಸುಳ್ಳ್ಯಾಕ ಹೇಳ್ತ್ರಿ ಮರ್ರೆ? ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗೋಯ್ ಮರ ಇತ್ತ, ಎಲ್ಲ ಮೈನ್ ಮರ ಇತ್ತ, ಎಲ್ಲ ಕೋಳಿ ಪಡಿ ಇತ್ತ ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದ ನೀವು. ಆ ಸುಶೀಲಕ್ಕನ ಮನೆಗೆ ಹೆಲ್ಸಿ ನಣ್ಕೋದಕ್ ಹೋಯ್ ಅವಳ ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
0: ಸುಮ್ನೆ ಸುಮ್ನೆ ಮರೆ, ಮಕ್ಕಳ ಮರಿ ಎದಿರಲ್ಲ.
2: ಅದಿರ್ಲಿ, ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡುಕಾಗ. ಐದು ಬೆರಡು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲಿನಿ.
0: ಆಯ್ತು ಮರ್ರೆ.
3: ಅದಿರ್ಲಿ, ನೀವೇನ್ ಬೆಳಿಗ್ಗೆ ಬೆಳಿಗ್ಗೆ ಈ ಬದಿ ಬಂದಿರಿ?
2: ಹೌದಾ, ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲಿ ಬಿಟ್ಟು ಬಂದಿ.
0: ಏ ಬೊಬ್ಬರ್ಯಾ,

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಗಿಡ ನೀ ಕೂಡ ಜಾಸ್ತಿ ಐತೆ, ಗಾಡಿ ನಾ ಓಡಿಸ್ತೆ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋ ಕಲ್ತಾನ, ನಾನು ಬೈಕ್ ಬಿಡ್ತೀಯ. ಮೋಚ್ಕಾಕ್ ಹೋಗ ಇಲ್ಲ.
0: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟ್ ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡು.

0: ಬೇಕೆ ಅಂತ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಟ್ರು.
1: ಓ ಅದೇ ಎನ್ಸ್ಕೊಂಡಿ, ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವರು ಕಾಡ್ಲಕ್ಕ ಹೆಲ್ಮೆಟ್ ಕಾಮ ಸಿಕ್ಕತ್ತ?
0: ಬೇರೆ ಕೆಲ್ಸ ಇಲ್ಲನ, ಇದೆಲ್ಲ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡ್ಕೊಂಡ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
1: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟೇ ಇದ್ರೆ ಅಷ್ಟೇ.
0: ಎಂತ
2: ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
0: ವಾವ್, ಅಯ್ಯೋ ದೇವ್ರೆ, ಯಾರು ಬನಿಯೋ?
3: ಅಲ್ಲ ಅದೆಂತ ಮಕ್ಕಳೇ, ಬಿದ್ದ?
0: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತು.
3: ಓ ಘನ ಅಣ್ಬಾ ಕಾಟ ಅಣ್ಬಾ, ಏ ನಂಗೆ ಎರಡು ಸಿಕ್ಕತ್ತಾನ?
2: ಓಯ್ ನಿಮ್ಗೆ ಗಮ್ಮತ್ ಮಾಡತ್ತ ಮುಗಿತ್ತ ಮರ್ರೆ, ಎತ್ತಿ ಮರ್ರೆ.
3: ಏ ತಡಿನಿ ಮಾರೆ, ಎತ್ತತಿ. ಅಯ್ಯೋ ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತು, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
0: ಅಯ್ಯೋ ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
3: ಓ ಅದು ಒಂದ್ ಫ್ಯಾಷನ್ ಮರ್ರೆ. ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ್ ರಾಶಿ?
2: ಅಯ್ಯೋ ಅದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
3: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ತು, ಮಂಡಿ ಕಲರ್ ಹಾಕೋಕತ್ತ, ಇಪ್ಪುದು ಇಲ್ದೇ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ತ, ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕತ್ತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋ ಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ಮ ಅಪ್ಪನ ಜಕ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತ ಬತ್ರಿ?
1: ಸಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ.
2: ಅಣ್ಣ ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
3: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ತು, ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಇವಳೆ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯರ್ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕ, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ದು, ನಿಮ್ಮನೆ ಕೋಳಿಗೆ ಅಲ್ಲ ಮರತಿಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಹೊಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದಲ್ಲೇ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದು ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
1: ಆ ಹಿಂದೆ ಒಂದು ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರ ಕಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೋಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಪ್ರಾಣಿ ಗೊತ್ತಾಗ್ತಾನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೋ. ಅಕ್ಕ
1: ಎಂತ, ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನಾ?
2: ಹೆಂಗ್ಸ್ರೆ ನಗನಾಜಿಕಿ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರ ಎದ್ರಿಗಿಲ್ಲ ನಿಮ್ಗೆ.
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ, ತೋಡಿಗೆ ಇನ್ ಬೀಳ್ಬೇಡ. ಮುಂಗಿ ಪೂರ ಬಿಚ್ಚಿ ವಾಪ್ರೊಳಗೆ ಮನಿ ಸೇರ್ಕೋ ಹೋಗ.
0: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅನ್ಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ, ಆ ಕಿಚ್ಚಿಡ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ,

0: ಮಾಬಲಣ್ಣ ಕೈಗೆ ನಮ್ಮನಿ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೆ ಏನು, ಕುಡುಕ್ ಒಂಚೂರು ಸಿಕ್ಕತ್ತಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದೊಂದು ಮುಡನ್ ಮೀನ್ ಸಿಕ್ಕದ್ದ?
2: ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
0: ಹೌದಾ, ಚಾನ್ಸ್ ಮಾಡ್ರಿ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ
1: ಪೂರ್ತಿ ಕೇಣ ಮಾರ್ರೆ. ಮೀನನ್ ಹಿಡ್ಕ ಚೀಲಕ್ ಹಾಕದೌದು ಮಾರ್ರೆ, ಮನಿ ಬಂದ್ ಕಣ್ಣಂಗ್ ಚೀಲ ಸೋರಿತೆ.
2: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರಾವ್.
1: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್.
0: ಅಲ್ಲ ಅದ ನೀ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರು ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕೊಂಡಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
2: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ. ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬತ್ತಿದ್ದೆ? ನಾನಾ, ನಂದು ಒಂದು ಹಳಿ ರೈನ್ ಕೋಟ್ ಹರಿದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಸ್ವರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಎಲ್ಲರಿಗೂ ನಮಸ್ಕಾರ. ನಾವು ಸ್ನೇಹಕೂಟ ಮಣೋರು, ಇದರ ಸದಸ್ಯರು. ಇದೀಗ ಭಜನಾ ಕಾರ್ಯಕ್ರಮವನ್ನು ನೀಡುವುದಕ್ಕಾಗಿ ರೇಡಿಯೋ ಕುಂದಾಪುರ 89.6 FM ಇಲ್ಲಿಗೆ ಬಂದಿದ್ದೇವೆ. ನಾವು ಇದರಲ್ಲಿ ಭಾಗವಹಿಸುವ ನಮ್ಮ ಸದಸ್ಯರು ಶ್ರೀಮತಿ ಭಾರತೀಮಯ್ಯ, ಭಾಗ್ಯೇಶ್ವರಿಮಯ್ಯ, ಚಂದ್ರಿಕಾ ಭಟ್, ಮಾನಸಾಮಯ್ಯ, ವನಿತಾ ಉಪಾಧ್ಯ, ಸುಕನ್ಯಾ ಸೋಮಯಾಜಿ, ಶೈಲಾ ಉರಾಳ್, ಶ್ರೀದೇವಿ ಹಂದೆ. ಹಾರ್ಮೋನಿಯಂನಲ್ಲಿ ಸಹಕರಿಸುವವರು ವನಿತಾ ಉಪಾಧ್ಯ, ಟಂಕಿಯಲ್ಲಿ ಮಾನಸಾಮಯ್ಯ. ಈ ಒಂದು ಕಾರ್ಯಕ್ರಮವನ್ನು ಗಣಪತಿ ಸ್ತುತಿಯೊಂದಿಗೆ ಆರಂಭಿಸುತ್ತಿದ್ದೇವೆ. ಹಾಡು ವಂದಿಪೆ ನಿನಗೆ ಗಣನಾಥ.

0: ನಾಗಯ್ಯ ನಾಗಪ್ಪ ನಾಗರಾಜ ಎಂಬ ನಾಗರಾಜನ ಮೇಲಿನ ಹಾಡಿನೊಂದಿಗೆ ಮುಂದಿನ ಭಜನೆ.
1: ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಗೋಚರ ಅಪ್ರತಿಮ ಲಿಂಗವೇ ಊಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳ.

0: ಈ ಒಂದು ಭಜನಾ ಕಾಲಕ್ಷೇಪವನ್ನು ನೀಡುವುದಕ್ಕೆ ಅವಕಾಶ ನೀಡಿದ ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ ವಾಹಿನಿಯ ಸರ್ವ ಸದಸ್ಯರಿಗೂ ಸ್ನೇಹಕೂಟ ಮನುವುದು. ಇವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.
1: ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ತೂಹೀರೆ ಕೊಳಲಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಹಾಯ್ ಬನ್ನಿ ಅಜ್ಜಿ ಕತೆ ಕೇಂಬ.
1: ನಲ್ಮೆಯ ಕೇಳುಗರಿಗೆಲ್ಲ ನಮಸ್ಕಾರ. ಅಜ್ಜಿ ಕತೆ ಕೇಂಕೆ ಕಾಯ್ತ ಕೂಕಂಡ್ ಇಪ್ಪು ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಇವತ್ತಿನ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಿಮ್ ಜೊತೆ ನಾನಿದ್ದೆ ಸತೀಶ್ ಶೆಟ್ಟಿಗ ಜಪ್ತಿ. ನನ್ ಜೊತೆ ಒಳ್ಳೊಳ್ಳೆ ನೀತಿ ಕತೆ ಹೇಳುಕೆ ಇವತ್ತು ನಮ್ಮೊತ್ತಿಗೆ ಒಂದಿಷ್ಟು ಮಕ್ಕಳು ರೆಡಿಯಾಗಿ ಕೂತ್ಕೊಂಡಿರು. ಒಂದು ಸಣ್ಣ ಚಿಂತನೆಯೊಂದಿಗೆ ಇವತ್ತಿನ ಅಜ್ಜಿ ಕತೆ ಕಾರ್ಯಕ್ರಮ ಶುರು ಮಾಡುವಾಗ, ಕದ್ದ ರೊಟ್ಟಿಗಿಂತ ದೇವರ ಪ್ರಸಾದವೇ ಲೇಸು ಅಂತ ಒಂದ್ ಗಾದಿನ ನೀವೆಲ್ಲರೂ ಕೇಂದಿಪ್ಕು ಸಾಕು. ಒಬ್ಬ ತೀರಾ ಬಡವ, ತನ್ನ ಹಸಿವನ್ನ ನೀಗಿಸ್ಕಂಕೆ ಎಲ್ಲಿಂದಲೋ ಒಂದು ರೊಟ್ಟಿ ಕದ್ದು ತನ್ನ ಜೋಳಿಗೆ ಹಂಗೆ ಹಾಕಂಡ್ ಹಾಂಗೆ ಸ್ವಲ್ಪ ಮುಂದ ಪತಿಗೆ ಒಂದು ದೇವಸ್ಥಾನದಂಗೆ ಪ್ರಸಾದ ಹಂಚ್ತಾ ಇದ್ರು. ಆ ಬಡ ವ್ಯಕ್ತಿಗೆ ಪಂಚಕಜಯ ಸಿಕ್ತ. ಈಗ ಅವನಿಗೆ ಎರಡು ಪಟ್ಟು ಲಾಭ ಆಯಿ, ಒಟ್ಟಾರೆ ಹೊಟ್ಟಿ ತುಂಬ್ತು. ನಮ್ ಸುತ್ತಮುತ್ತಲಿನ ಸಮಾಜದಂಗೂ ಈ ತರದ ಮನಸ್ಥಿತಿಯ ಸುಮಾರು ಜನ ಇರ್ತಾರೆ. ಒಳ್ಳೆ ಉದ್ಯೋಗ, ಕೈ ತುಂಬಾ ಸಂಬಳ ಇದ್ರೂ ಗಿಂಬಳಕ್ಕೆ ಅಂದ್ರೆ ಲಂಚಕ್ಕೆ ಆಸೆ ಪಡುವವರು ಕೆಲವರು ಇದ್ದೇ ಇರ್ತಾರೆ. ಆದ್ರೆ ನಾವು ಒಂದ್ ವಿಷಯ ನೆನ್ಪಿಟ್ಕೊಂಡ್ಕಾದ್ಯ ಅಂತ ಅಂದ್ರೆ, ಪ್ರಸಾದ ತಿಂಬತಿ ಸಿಕ್ಕುವಷ್ಟು ಆತ್ಮತೃಪ್ತಿ ಕದ್ದು ತಿಂಬತಿ ಸಿಕ್ಕುದಿಲ್ಲ. ಅದಕ್ಕೆ ಹೇಳುದು, ಕದ್ದು ತಿಂಬುದಕ್ಕಿಂತ ಬೇಡಿ ತಿಂಬುದೇ ಲೇಸ್ ಅಂತ. ಅಂದ್ರೆ ಕದುವುದು ಅಪರಾಧ ಹೌದು, ಪಾಪದ ಕೆಲಸವೂ ಹೌದು. ಆದ್ರಿಂದ ತಿಂಬಕ್ಕೇನೂ ಸಿಕ್ಲಿಲ್ಲ ಅಂಬತಿಗೆ ಇನ್ನೊಬ್ಬರ ಆಹಾರವನ್ನ ಕದುಕಾಗ, ಇದ್ದವ್ರ ಹತ್ರ ಬೇಡಿ ತಿನ್ಕ. ಬೇಡಿ ತಿಂಬುದು ಯಾವತ್ತೂ ಅಪರಾಧ ಅಂತ ಆತಿಲ್ಲ. ಹಂಗೈ ಯಾವತ್ತು ಕದುಕ್ ಹೋಯ್ಬೇಡಿ. ನಿಮ್ಗೇನಾದ್ರೂ ಬೇರೆಯವ್ರ ವಸ್ತು ಬೇಕಿದ್ರೆ ಕೇಂಡ್ ತಕಣ್ಯಕ್ಕ ಕೆಳಗ್ರೆ. ಈ ತರ ನಮ್ ಮಕ್ಕಳಿಗೆ ಅವ್ರ ಮುಂದಿನ ಬದುಕಿಗೆ ಬೇಕಾಗ ಒಳ್ಳೊಳ್ಳೆ ಚಿಂತನೆ ನೀತಿ ಹೇಳಿ ಎಲ್ಲರ ಬದುಕನ್ನ ಚಂದ ಮಾಡುದೇ ನಮ್ಮ ಅಜ್ಜಿ ಕತಿ ಕಾರ್ಯಕ್ರಮ. ಅಜ್ಜ ಅಜ್ಜಿ ಅಂದಿರ ಬಾಯಿಂದ ಕತಿ ಕೆಂಬ ಭಾಗ್ಯ ಈಗಿನ ಮಕ್ಳಿಗೆ ಸಿಕ್ಕುದ್ ಬಹಳ ಅಪರೂಪ. ಹಂಗಂದೇಳಿ ನಾವು ನೀವು ಸುಮ್ನೆ ಕೈಕಟ್ಟಿ ಕೂಕಂಡ್ರೆ ಅಜ್ಜಿ ಕತೆ ಮುಂದಿನ ಜನರೇಷನ್ಗೆ ಹೊತ್ತ ಹೇಳಿ. ಅದಕ್ಕೆ ನಾವು ತುಂಬಾ ಯೋಚನೆ ಮಾಡಿ ಈಗಿನ ಮಕ್ಕಳ ಬಾಯಂಗೆ ಅಜ್ಜಿ ಕತೆ ಹೇಳಿಸೋಕೆ ಅಭ್ಯಾಸ ಮಾಡಿಸೋಕೋಸ್ಕರವೇ ಈ ಅಜ್ಜಿ ಕತೆ ಕಾರ್ಯಕ್ರಮ ಶುರು ಮಾಡದ್ದು. ಇದರಿಂದ ಏನಾಗ್ತಂದ್ರೆ, ಇವತ್ತು ಅಜ್ಜಿ ಕತೆ ಹೇಳೋ ಮಕ್ಕಳೇ ಮುಂದಿನ ಜನರೇಷನ್ಗೆ ಕತೆ ಹೇಳು ಅಜ್ಜ ಅಜ್ಜಿ ಆತ್ರ. ಅಷ್ಟೇ ಅಲ್ಲದೆ ಈ ಅಜ್ಜಿ ಕತೆ ಕಾರ್ಯಕ್ರಮಕ್ಕೋಸ್ಕರ ತಮ್ ತಮ್ಮ ಮಕ್ಕಳಿಗೆ ಕತೆ ಹೇಳಿಕೊಡೋ ಅಬ್ಬಿ ಅಪ್ಪ, ಅಜ್ಜ ಅಜ್ಜಿ, ಮಾಸ್ಟರ್ ಟೀಚರ್ ಎಲ್ಲರೂ ಇಲ್ಲೇ ಸಿಕ್ಕಿಬಿಡ್ತಾರೆ ಕಾಣಿ. ಅದಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಮುದಾಯ ಬಾನುಲಿ 89.6 FM ರೇಡಿಯೋ ಕುಂದಾಪುರದ ವತಿಯಿಂದ ಈ ಅಜ್ಜಿ ಕತೆ ಕಾರ್ಯಕ್ರಮ ಪ್ರತಿ ಐತವಾರ ಪ್ರಸಾರ ಆಗ್ತಾ ಇತ್ತು. ಇದು ಚಣ್ ಚಣ್ ಮಕ್ಕಳ ಬಾಯಿಂದಲೇ ಕತೆ ಹೇಳಿಸಿ ಕತಿಕೆ ಅಂತ ಖುಷಿ ಪಡುವ ಕಾರ್ಯಕ್ರಮ. ಇವತ್ ನೀವು ಕೇಂತಿಪ್ಪದು ಅಜ್ಜಿ ಕತೆ ಕಾರ್ಯಕ್ರಮದ 34ನೇ ಸಂಚಿಕೆ. ಈ ಹಿಂದಿನ 33 ವಾರಗಳಲ್ಲಿ ನೀವೆಲ್ಲ ನಮ್ಮ ಮಕ್ಕಳ ಬಾಯಿಂದ ಒಳ್ಳೊಳ್ಳೆ ನೀತಿ ಕತೆ ಕೇಂದಿರಿ. ಈ ವಾರ ನಮ್ ಕುಂದಾಪುರ ಸುತ್ತಮುತ್ತಲಿನ ಬೇರೆ ಬೇರೆ ಶಾಲೆಯಿಂದ ಮತ್ತೊಂದಿಷ್ಟು ಮಕ್ಕಳ ಕತೆ ಹೇಳಕ್ಕೆ ರೆಡಿಯಾಗಿ ಬಂದ್ ರೇಡಿಯೋ ಕುಂದಾಪುರ ಸ್ಟುಡಿಯೋದಂಗೆ ಖುಷಿಯಿಂದ ಕೂಕಂಡ್ಯಾರ. ನಮ್ಮ ಮಕ್ಕಳು ಹೇಳು ನೀತಿ ಕತೆನ ನೀವೆಲ್ಲರೂ ಕೇಂತ ಖುಷಿ ಪಡಿಯಾಕ ಹಂಗಾರೆ ಈಗ್ಲೇ ಶುರು ಮಾಡುವ ಅಜ್ಜಿ ಕತೆ. ಈಗ ನೀವು ಕೇಳ್ತಿದ್ದು 89.6 FM ರೇಡಿಯೋ ಕುಂದಾಪುರ. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಅಜ್ಜಿ ಕತೆ ಕಾರ್ಯಕ್ರಮದಾಗೆ ನಿಮ್ ಜೊತೆ ಇದ್ದಿ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಇದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ರಾಷ್ಟ್ರಕವಿ ಬಿರುದಾಂಕಿತ ಜಗದ ಕವಿ ಯುಗದ ಕವಿ ಕುವೆಂಪು ಅವರ ಅಭಿಮತ. ನಮ್ಮನ್ನ ನಮ್ಮ ಕೆಲಸಗಳನ್ನ ಟೀಕಿಸುವವರನ್ನ ಗಂಭೀರವಾಗಿ ಪರಿಗಣಿಸಬೇಕಿಲ್ಲ. ನಾವು ನಂಬಿಕೊಂಡ ಹಾದಿಯಲ್ಲಿ ಧೈರ್ಯದಿಂದ ದಿಟ್ಟತನದಿಂದ ಮುನ್ನಡೆದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಮ್ಮ ಹೊಸ ಚಿಂತನೆಗಳನ್ನ ನವೀನ ಆಲೋಚನೆಗಳನ್ನ ಟೀಕಿಸುವವನಿಗೆ ಪ್ರತಿಕ್ರಿಯಿಸುವುದಕ್ಕಿಂತ ನಾವು ಕ್ರಮಿಸುವ ಹಾದಿ ನಿರ್ದಿಷ್ಟ ಗುರಿಯಡೆಗೆ ಇರ್ಕ ಅಷ್ಟೇ. ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮುಂಚೆ ಆ ಕೆಲಸ ಮಾಡೋದ್ರಿಂದ ಮುಂದೇನಾಗ್ಬೋದು ಅಂತ ಯೋಚನೆ ಮಾಡಿಯೇ ಆ ಕೆಲಸಕ್ಕೆ ಕೈ ಹಾಕಕ. ಈ ತರ ಆಲೋಚನೆಯನ್ನೇ ಮುಂದಾಲೋಚನೆ ಅಂತ ಹೇಳುದು. ಎಷ್ಟೋ ಸಲ ನಾವು ಮಾಡ್ತಾ ಇಪ್ಪು ಕೆಲಸದ ಬಗ್ಗೆ ಟೀಕೆ ಟಿಪ್ಪಣಿಗಳು ಬಪ್ಪುದು ಸಹಜ. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕಂಕಾಗ, ಎದೆಗುಂದಕ್ಕೂ ಆಗ. ಆದ್ರೆ ಆ ಟೀಕೆ ಟಿಪ್ಪಣಿಗಳಿಗೆ ಸರಿಯಾದ ಉತ್ತರ ಕೊಡುವ ರೀತಿ ಹಂಗೆ ನಮ್ ಕೆಲಸ ಇರ್ಕ. ಯಾವುದೇ ರೀತಿಯ ಟೀಕೆ ಬಂದ್ರೂ ಅದಕ್ಕೆ ಸಮರ್ಥನೆ ಕೊಡುಕೆ ನಮ್ಗೆ ಗೊತ್ತಿರ್ಕ. ಅಂದ್ರೆ ನಾವು ಕೈಗೊಳ್ಳುವ ಕೆಲಸದ ಉದ್ದೇಶ ಪರಿಣಾಮ ಏನ್ ಅಂತ ನಮ್ಗೆ ಪೂರ್ಣ ಅರಿವಿರ್ಕ. ಜೊತೆಗೆ ಶಕ್ತಿ ಯುಕ್ತಿ ಎರಡು ನಮ್ಮ ಹತ್ರ ಇರ್ಕ. ನಾನೀಗ ಹೇಳಿದ ಈ ಎಲ್ಲ ವಿಷಯ ನಿಮ್ಗೆ ಇನ್ನೂ ಸ್ಪಷ್ಟ ಅರ್ಥ ಆಯ್ಕಾದ್ರೆ ಇಲ್ಲೊಂದು ಶಕ್ತಿ ಯುಕ್ತಿ ಅಂತ ನೀತಿ ಕಥೆ ಇತ್ತ ಕೇಳಿ. ಈ ಕಥೆನ ಈಗ ನಿಮ್ಗೆ ಹೇಳೋಕೆ ಬಂದವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಟ್ಟಾಡಿ ಇಲ್ಲಿನ 4ನೇ ತರಗತಿಯ ವಿದ್ಯಾರ್ಥಿನಿ ಸಂಸ್ಕೃತಿ. ಈ ಕಥೆಗೆ ಅಂತ ಅದ್ರಂಗೆ ಇಪ್ಪು ನೀತಿ ಅಂತ ಅಂತ ತಿಳ್ಕೊಂಬ ಬನ್ನಿ.
2: ನಾನು ಒಂದು ಚಿಕ್ಕ ಕತೆ ಹೇಳುತ್ತೇನೆ. ಒಂದು ಚಿಕ್ಕ ಹಳ್ಳಿ ಇತ್ತೆ. ಆ ಹಳ್ಳಿಯಲ್ಲ ಒಂದ 4 ಜನ ಮಕ್ಕಳಿದ್ರೆ. ಅವ್ ಹೆಸರು ಏನಂತ ಕೇಂದ್ರೆ, ಒಬ್ಬನ ಹೆಸರ ಸೋಮ ಅಂದಳಿ, ಇನ್ನೊಬ್ಬನ ಹೆಸರ ಸೀಮಾ ಅಂದಳಿ, ಇನ್ನೊಬ್ಬನ ಹೆಸರ ಶ್ಯಾಮಾ ಅಂದಳಿ, ಇನ್ನೊಬ್ಬನ ಹೆಸರ ಭೀಮಾ ಅಂದಳಿ. ಭೀಮಾ ತುಂಬಾ ದೊಡ್ಡನಾಗಿದ್ದಾನೆ. ಊರಿನವರೆಲ್ಲ ದಡ್ಡ ದಡ್ಡ ಅಂತ ಹೇಳ್ತಿದ್ರೆ. ಆಗ 4 ಜನ ಅನ್ಸ್ರ, ನಾವ್ ಇಲ್ಲಿದ್ರೆ ನಮ್ಗೇನೂ ಸಿಗುದಿಲ್ಲ, ನಾವು ಪಟ್ಟಣಕ್ಕೆ ಹೋಗಿ ಚೆನ್ನಾಗ್ ದುಡ್ದು ಹಣ ಮಾಡ್ಕೊಂಬಪ್ಪ, ಇದಕ್ಕೆಲ್ಲ ನೀವ್ ಏನಂತ್ರಿ ಅಂತ ಕೇಳ್ದ. ಅದಕ್ಕೆ ಎಲ್ಲ ಒಪ್ಪೆ ಮಾರನೇ ದಿನ ಹೋತ್ರೆ. ಪತಿಗೆ ಒಂದ್ ದೊಡ್ಡ ಕಾಡಲ್ಲ ಒಂದ್ ಮೂಳಿ ಬಿದ್ದಿರುತ್ತೆ. ಅದನ್ ಕಂಡು ಒಬ್ಬ ಹೇಳ್ತ, ಇದು ಹಸು ಕಂಡ್ರ ಅಂತ. ಇನ್ನೊಬ್ಬ ಹೇಳ್ತ, ಅಲ್ಲ ಅಲ್ಲ, ಇದು ಹುಲಿ ಕಂಡ್ರೆ ಅಂತಾನೆ. ಇನ್ನೊಬ್ಬ ಹೇಳ್ತಾನೆ, ಇದು ಕರಡಿ ಕಂಡ್ರು ಅಂತಾನೆ. ಆಗ ಭೀಮ ಹೇಳ್ತಾನೆ, ಏನಾಗಿದ್ರು ಆಗ್ಲಿ, ನಮ್ಗೆ ಯಾಕೆ ಅಂತ ಹೇಳ್ತಾನೆ. ಆದ್ರೂ ಯಾರು ಕೇಂದೆ ಅವ್ರು ಹೇಳ. ಇನ್ನೊಬ್ಬ ಹೇಳ್ತಾನೆ, ನಾನ್ ಇದಕ್ಕೆ ಜೀವ ಕೊಡ್ತೀನಿ ಅಂತಾನೆ. ಇನ್ನೊಬ್ಬ ಹೇಳ್ತಾನೆ, ನಾನ್ ಇದಕ್ಕೆ ಆಕಾರಗಳನ್ನು ಕೊಡ್ತೀನಿ ಅಂತಾನೆ. ಇನ್ನೊಬ್ಬ ಹೇಳ್ತಾನೆ, ನಾನ್ ಇದಕ್ಕೆ ರಕ್ತ ಕೊಡ್ತೀನಿ ಅಂತಾನೆ. ಭೀಮ ಹೇಳ್ತಾನೆ, ಬೇಡ ಕಂಡು ಬೇಡ, ಎಲ್ಲಾದ್ರೂ ಹುಲಿ ಆಗಿದ್ರೆ ಕಚ್ಚಿ ಕಚ್ಚಿ ಸಾಸ್ ಬಿಡುತ್ತ ಅಂತ ಓಡಿ ಹೋಗಿ ಮರದ ಮೇಲೆ ಕೂಕಂತ. ಆಗ ಭೀಮ ದೊಡ್ಡ ಅಲ್ಲ ಕಂಡ್ರು ಶತ ದೊಡ್ಡ ಅಂತ್ರ. ಕಡಿಕೆ ಅದ್ನ ಸಾಧಿಸ್ತ್ರೆ ಬಿಟ್ರ, ಅದು ಹುಲಿ ಆಗಿರುತ್ತ, ಹುಲಿನ್ ಮುಟ್ಟಕ್ ಹೋದ್ರೆ ಬಿಡತ್ತ, ಕಚ್ಚಿ ಕಚ್ಚಿ ಸಾಯ್ಸ್ ಬಿಡ್ತ. ಆಗ ಭೀಮ ಅಲ್ಲಿಂದ, ನಾ ಹೇಳಿದ್ದೆ ಹೋಗ್ಬೇಡಿ ಅಂತ, ಈಗ ಹೋಗಿ ಸಾವ್ ಕಂಡ್ರಿ ಅಂತಾನೆ. ಇದರ ನೀತಿ ಏನೆಂದರೆ ಶಕ್ತಿಗಿಂತ ಯುಕ್ತಿ ಮೇಲು.
1: ರಟ್ಟಾಡಿ ಶಾಲೆಯ ಸಂಸ್ಕೃತಿ ಹೇಳಿದ ಶಕ್ತಿ ಯುಕ್ತಿ ಎಂಬ ಕತೆ ಕೇಳ್ರಿ ಅಲ್ಲ. ಮುಂದಾಲೋಚನೆಯ ಗುಣ ನಮ್ಮ ಹತ್ರ ಇದ್ರೆ ಎಂತದೇ ಅಪಾಯ ಎದುರಾದ್ರೂ ಏನೇ ಟೀಕೆಗಳು ಬಂದ್ರು ಅದನ್ನೆಲ್ಲ ಸುಲಭವಾಗಿ ಮೆಟ್ಟಿ ನಿಲ್ಲಕ್ಕ ಎಂಬುದು ಗೊತ್ತಾಯ್ತಲ್ಲ. ಒಂದೊಳ್ಳೆ ಚಿಂತನೆಯ ನೀತಿ ಕತೆ ಹೇಳಿದ ರಟ್ಟಾಡಿಯ ಸಂಸ್ಕೃತಿಗೆ ಧನ್ಯವಾದಗಳು. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ಅಜ್ಜಿ ಕತೆ ಕಾರ್ಯಕ್ರಮದಂಗೆ. ನಾನಿದ್ದೆ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಪ್ರಿಯ ಕೇಳುಗರೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಒಂದು ಜನಪ್ರಿಯ ಗಾದಿನ ನೀವೆಲ್ಲರೂ ಕೇಳಿರ್ತೀರಿ. ಇದು ಎಂತ ಅಂದ್ರೆ, ಜೀವನದಂಗೆ ಕಷ್ಟ ನಷ್ಟಗಳ ಬಪ್ಪುದು ಸಹಜ. ಆದ್ರೆ ಕಷ್ಟ ನಷ್ಟ ಎದುರಾಗುವ ಮುಂಚೆನೆ ಸ್ವಲ್ಪ ಮುಂಜಾಗ್ರತೆ ವಹಿಸುವುದು ವಿವೇಕದ ಲಕ್ಷಣ. ಅಂದ್ರೆ ಯಾವುದೇ ಕೆಲಸ ಶುರು ಮಾಡುವ ಮುಂಚೆ ಸರಿಯಾಗಿ ಎಲ್ಲ ದೃಷ್ಟಿಕೋನದಂಗೂ ಆಲೋಚಿಸ್ಕ. ಆದ್ರೆ ಎಷ್ಟೋ ಜನ ಈ ರೀತಿ ಮುಂದಾಲೋಚನೆ ಮಾಡದೆ ಕೆಲಸಕ್ಕೆ ಕೈ ಹಾಕಿ ಕೈ ಸುಟ್ಕಂತ್ರ, ಅಂದ್ರೆ ನಷ್ಟ ಅನುಭವಿಸ್ತರ, ಆಗ್ಲೇ ಅವರಿಗೆ ಬುದ್ಧಿ ಬಪ್ಪದು. ಈ ತರಹದ ಸನ್ನಿವೇಶ ಕೇವಲ ವ್ಯವಹಾರದಂಗ್ ಮಾತ್ರ ಅಲ್ಲ, ಸ್ನೇಹ ಸಂಬಂಧ ಅಥವಾ ರಕ್ತ ಸಂಬಂಧಂಗೂ ಎದುರತ್ತ. ಅನವಶ್ಯಕವಾಗಿ ಏನೇನೋ ಮಾಡಕ್ ಹೋಗಿ ನಾವು ನಮ್ಮೊಳಗಿನ ಉತ್ತಮ ಸಂಬಂಧವನ್ನ ಹಾಳು ಮಾಡ್ಕೊಂಬ್ದಿರತ್ತ. ಸಂಬಂಧ ಕೆಟ್ಟು ಹೋದ್ಮೇಲೆ ಆಲೋಚನೆ ಮಾಡ್ರಿ, ಏನಾದ್ರು ಪ್ರಯೋಜನ ಇತ್ತ ಹೇಳಿ. ಈ ವಿಷಯ ಇನ್ನೂ ಸರಿಯಾಗಿ ಗೊತ್ತಾಯ್ಕರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮಾಸ್ಬೈಲ್ ಇಲ್ಲಿನ 2ನೇ ತರಗತಿಯ ಸನ್ನಿಧಿ ಹೇಳುವ ಒಂಟೆ ಮತ್ತು ನರಿ ಎಂಬ ಈ ನೀತಿ ಕಥೆನ ಈಗ ಕೇಂಬಾಕ.
3: ಹೇಳುವ ನೀತಿ ಕಥೆಯ ಹೆಸರು ಒಂದು ಒಂಟೆ ಮತ್ತು ಒಂದು ನರಿ. ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಒಂಟೆ ಮತ್ತು ಒಂದು ನರಿ ವಾಸವಾಗಿದ್ದವು. ಅವೆರಡು ಒಳ್ಳೆಯ ಸ್ನೇಹಿತರಾಗಿದ್ದವು. ಅವೆರಡು ನದಿಯ ತೀರದಲ್ಲಿ ವಾಸವಾಗಿದ್ದವು. ನದಿಯ ಆಚೆ ಒಂದು ಹಳ್ಳಿ ಇತ್ತು. ಹಳ್ಳಿ ತುಂಬಾ ಕಬ್ಬು ಬೆಳೆದಿದ್ದವು. ಅದೇ ಕಬ್ಬು ತಿನ್ನಲು ಮನಸ್ಸಾಯ್ತು. ಅದು ಒಂಟೆಗೆ ಹೇಳಿತು, ಗಿರಿಯಾ, ಕಬ್ಬು ಬಹಳ ರುಚಿಯಾಗಿರುತ್ತಂತೆ. ಈ ದಿನ ರಾತ್ರಿ ನಾವು ಕಬ್ಬಿನ ಗಿಡ್ಡೆಗೆ ಹೋಗಿ ಚೆನ್ನಾಗಿ ಹೊಟ್ಟೆ ತುಂಬ ಕಬ್ಬನ್ನು ತಿನ್ನೋಣ ಹೇಳಿತು. ಒಂಟೆ ಬಂದಿಂದ ಹೇಳಿತು, ಊರಿನ ಜನರೆಲ್ಲರಿಗೂ ಗೊತ್ತಾದರೆ ಚೆನ್ನಾಗಿ ಹೊಡೆಯುತ್ತಾರೆ ಎಂದಿತು. ನದಿ ಹೇಳಿತು, ನೀನು ಹೆದರಬೇಡ, ನಾನಿದ್ದೀನಿ, ನದಿ ದಾಟಲು ಸಹಾಯ ಮಾಡು ಎಂದಿತು. ಮತ್ತೆ ತನ್ನ ಬೆನ್ನ ಮೇಲೆ ನದಿಯನ್ನು ಕೂರಿಸಿ ನದಿ ದಾಟಲು ಪ್ರಾರಂಭಿಸಿತು. ಅವು ನದಿ ದಾಟಿ ಕಬ್ಬಿನ ಗೆದ್ದೆಗೆ ಹೋದವು. ಚೆನ್ನಾಗಿ ಹೊಟ್ಟೆ ತುಂಬಾ ಕಬ್ಬನ್ನು ತಿಂದವು. ನದಿ ಹೇಳಿತು, ನನಗೆ ಹೊಟ್ಟೆ ತುಂಬಿದ್ದಾಗ ಆಡಬೇಕನ್ನಿಸ್ತದೆ ಎಂದು ಜೋರಾಗಿ ಕೂಗಲು ಪ್ರಾರಂಭಿಸಿತು. ಊರಿನ ಜನರೆಲ್ಲರೂ ನನ್ನೆ ಹಿಡಿದುಕೊಂಡು ಓಡೋಡಿ ಬಂದರು. ನದಿ ಅಲ್ಲೇ ಅವಿತುಕೊಂಡಿತ್ತು. ಮಂಟೆಗೆ ಅಲ್ಲೂ ಅವಿತುಕೊಳ್ಳಲಾಗಿರಲಿಲ್ಲ. ಊರಿನ ಜನರೆಲ್ಲರೂ ಮಂಟೆಗೆ ಚೆನ್ನಾಗಿ ಹೊಡೆದರು. ನದಿ ಬಂದು ಮಂಟೆ ಹೇಳಿತು, ಚೆನ್ನಾಗಿ ಪೆಟ್ಟು ಬಿತ್ತೆ ಎಂದಿತು. ಮಂಟೆ ತನ್ನ ಮನಸ್ಸಿನಲ್ಲಿ ಯೋಚಿಸಿತು, ನಿನಗೆ ಚೆನ್ನಾಗಿ ಪಾಠ ಕಲಿಸಬೇಕನ್ನು. ಪುನಃ ತನ್ನ ಬೆನ್ನ ಮೇಲೆ ನದಿಯನ್ನು ಕೂರಿಸಿ ನದಿ ದಾಟಲು ಪ್ರಾರಂಭಿಸಿತು. ನದಿಯ ಮಧ್ಯಭಾಗದಲ್ಲಿ ಒಂಟೆ ನನಗೆ ಹೇಳಿತು, ನಿನಗೆ ಹೊಟ್ಟೆ ತುಂಬಿದಾಗ ಹಾಡಬೇಕನ್ನಿಸ್ತದಲ್ಲ, ನನಗೆ ಹಾಗೆ ಮರಿ ಮೂಡಬೇಕನ್ನಿಸ್ತದೆ ಎಂದಿತು. ನದಿ ಹೇಳಿತು, ಅಯ್ಯೋ ಬೇಡ ಬೇಡ, ನಾನು ನದಿಗೆ ಬಿದ್ದಿಸುತ್ತೆ ಹೋಗುತ್ತೇನೆ ಎಂದಿತು. ಒಂಟೆ ಹೇಳಿತು, ನಿನ್ನಂತ ಜೋಡಿ ಬದುಕು ಉಳಿಲೇಬಾರದು ಎಂದಿತು. ಒಂಟೆ ಮರಿ ಮುರಿದೇ ಬಿಟ್ಟಿತು. ನದಿ ನದಿಗೆ ಬಿದ್ದಿಸುತ್ತೆ ಹೋಯ್ತು. ಈ ಕಥೆ ನೀತಿ ಏನೆಂದರೆ, ಬೇರೆಯವರಿಗೂ ಕೆಟ್ಟದು ಮಾಡಿದರೆ ನಮಗೆ ಕೆಟ್ಟದಾಗುತ್ತದೆ. ಧನ್ಯವಾದಗಳು.
1: ಅಮಾಸೆ ಬಯಲಿನ ಪುಟಾಣಿ ಸನ್ನಿಧಿ ಹೇಳಿದ ಒಂಟೆ ಮತ್ತು ನರಿ ಎಂಬ ಕಥೆ ಕೇಳ್ರಿಯಲ್ಲ. ಕಬ್ಬಿನ ತೋಟಕ್ಕೆ ಹೋದ ಒಂಟೆ ಮತ್ತು ನರಿ ಉತ್ತಮ ಸ್ನೇಹಿತರಾಗಿದ್ರೂ ಸಹ ಕಬ್ಬು ತಿಂದು ಹೊಟ್ಟೆ ತುಂಬಿದ ಮೇಲೆ ನರಿ ಮಾಡಿದ ಎಡವಟ್ಟಿನ ಪರಿಣಾಮ ಎಂತಾಯ್ತು ಹೇಳಿ? ನರಿ ಮಾಡಿದ ಎಡವಟ್ಟು ನರಿಗೆ ಮುಳುವಾಯ್ತಲ್ದ? ಅದಕ್ಕೆ ನಮ್ ಹಿರಿಯರು ಹೇಳುದು, ಗುಣ ತಿಳಿದು ಗೆಳೆತನ ಮಾಡ ಅಂತ. ಒಂದು ಒಳ್ಳೆ ಮಾರ್ಮಿಕವಾದ ನೀತಿ ಕಥೆ ಹೇಳಿದ ಅಮಾಸೆ ಬಯಲಿನ ಪುಟಾಣಿ ಸನ್ನಿಧಿಗೆ ಧನ್ಯವಾದಗಳು. ಈಗ ನೀವು ಕೇಂತಿದ್ದು 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ರೇಡಿಯೋ ಕುಂದಾಪುರ. ಅಜ್ಜಿ ಕಥೆ ಕಾರ್ಯಕ್ರಮದಂಗೆ ನಿಮ್ ಜೊತೆ ನಾನಿದ್ದೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ರಾಮಾಯಣ ಮತ್ತೆ ಮಹಾಭಾರತ ಪ್ರಾಚೀನ ಭಾರತದ ಎರಡು ಪ್ರಮುಖ ಸಂಸ್ಕೃತ ಮಹಾಕಾವ್ಯಗಳು. ರಾಮಾಯಣ ತ್ರೇತಾಯುಗದ ಮಹತ್ವವನ್ನ ಸಾರ್ರೆ, ಮಹಾಭಾರತ ದ್ವಾಪರ ಯುಗದ ಮಹತ್ವವನ್ನ ಸಾರತ್. ಇವೆರಡು ಮಹಾಕಾವ್ಯಗಳು ನಮ್ಮ ಹಿಂದೂಸ್ತಾನದಂಗೆ ಸರ್ವಕಾಲಕ್ಕೂ ಆರಾಧಿಸಲ್ಪಡುವಂತವು. ಇವೆರಡರಂಗೆ ಮಹಾಭಾರತ ಎಂಬುದು ಕುರುಕ್ಷೇತ್ರ ಯುದ್ಧದ ಘಟನೆಗಳು ಮತ್ತೆ ನಂತರದ ಘಟನೆಗಳನ್ನು ವಿವರಿಸಿತ್ತು. ಇದು ರಾಜಮನೆತನದ ಸೋದರ ಸಂಬಂಧಿಗಳ ಎರಡು ಗುಂಪುಗಳಾದ ಕೌರವರು ಮತ್ತೆ ಪಾಂಡವರ ನಡುವಿನ ಉತ್ತರಾಧಿಕಾರದ ಯುದ್ಧದ ಸನ್ನಿವೇಶದ ಚಿತ್ರಣ. ಇದರಂಗೆ ಒಟ್ಟು 18 ಅಧ್ಯಾಯಗಳಿತ್ತು. ಇವುಗಳನ್ನೇ ಮಹಾಭಾರತದ 18 ಪರ್ವಗಳು ಅಂತ ಹೇಳುದು. ಆ 18 ಪರ್ವಗಳು ಯಾವುದು ಎಂಬುದನ್ನು

0: ವೀರ ಬಾಲಕನ ರೋಚಕವಾದ ಕತೆ ಸಿಕ್ಕತ್ತು. ಆ ಕತೆಯೇ ವೀರ ಅಭಿಮನ್ಯುವಿನ ಪರಾಕ್ರಮ. ಈ ಕತೆನ ಈಗ ನಿಮ್ಗೆ ಹೇಳೋಕೆ ನಮ್ ಜೊತೆಗೆ ಇಬ್ಬ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಟ್ಟಾಡಿಯ 4ನೇ ತರಗತಿಯ ವಿದ್ಯಾರ್ಥಿನಿ ಸಾನ್ವಿ. ವೀರ ಬಾಲಕ ಅಭಿಮನ್ಯುವಿನ ಸಾಹಸಪೂರ್ಣ ಕತೆನ ಈಗ ಕೇಂಬ ಬನ್ನಿ.
1: ಕಥೆದ ಹೆಸರು ವೀರಾಭಿಮನ್ಯು. ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. 12ನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೂ ಗೊತ್ತಿರಲಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕಾಂತರಾಗಿದ್ದರು. ದೃಶ್ಯ 1. ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ. ಅಭಿಮನ್ಯು: ದೊಡ್ಡಪ್ಪ, ನೀವೇಕೆ ಎಂದು ಬಹಳ ಚಿಂತಾಕಾಂತರಾಗುವಿರಿ? ಧರ್ಮರಾಯ: ಬಾ ಮಗು ಅಭಿಮನ್ಯು, ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಅದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು. ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಶಯಭಕ್ತರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ. ಅಭಿಮನ್ಯು: ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಚಿಂತೆಯೇ? ಧರ್ಮರಾಯ: ಏನು ಇದು ಚಿಕ್ಕ ವಿಷಯವೇ ಕಂದ? ಪಾಂಡವರಿಗೂ ಕೌರವರಿಗೂ ಬಿಲ್ವಿದೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ಅಭಿಮನ್ಯು: ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ. ನನ್ನನ್ನು ಹರಸಿ ಆಶೀರ್ವಾದಿಸಿ ಕಳಿಸಿಕೊಡಿ. ಧರ್ಮರಾಯ ಅಭಿಮನ್ಯು ಮಾತುಗಳನ್ನು ಕೇಳಿ ಮನಸ್ಸಿನಲ್ಲೇ ಹೆಮ್ಮೆ ಪಡುತ್ತ, ಭೇಷ್ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನಿನ್ನನ್ನು ಪಡೆದ ನಾವೇ ಧನ್ಯರು. ಆದರೆ ಅಭಿಮನ್ಯು: ಆದರೆ ಹಾಗೆಂದರೇನು ದೊಡ್ಡಪ್ಪ? ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ? ನನ್ನ ಮೈಯಲ್ಲಿ ಹರುತ್ತಿರುವುದು ಶತ್ರುವಂಶದ ರಕ್ತ. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ. ಧರ್ಮರಾಯ: ಹೌದು ಮಗು, ನಿನ್ನ ಹೇಳುತ್ತಿರುವುದು ಮಾತುಗಳಲ್ಲಿ ಸಂದೇಹವೇ ಇಲ್ಲ. ಆದರೆ ಈ ಘನಘೋರ ಯುದ್ಧವು ನಿನ್ನ ಅಂತಹ ಬಾಲಕನಿಗೆ ಸಲ್ಲದು ಕುಮಾರ. ಭೀಮಸೇನ: ಅಭಿಮನ್ಯು, ಚಕ್ರವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಿಂದಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಳ್ಳಿದ್ದೇನೆ. ನನ್ನನ್ನು ಹರಸಿ ಕಳಿಸಿ ದೊಡ್ಡಪ್ಪ. ಭೀಮಸೇನ: ಬಲೆ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವನ್ನು ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಧರ್ಮರಾಯ: ಇದೇನು ಭೀಮಸೇನ ನೀನು ಹೇಳುತ್ತಿರುವುದು? ಅಭಿಮನ್ಯು ಇನ್ನು ಮಗು, ಅವನನ್ನು ಯುದ್ಧಕ್ಕೆ ಕಳುಹಿಸುವುದು ನನಗೆ ಸರಿ ಕಾಣದು. ಭೀಮಸೇನ: ಅನ್ನ ಚಿಂತಿಸಬೇಡ, ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿ. ಧರ್ಮರಾಯ: ಆಯ್ತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳುಹಿಸಲು ನನ್ನ ಸಹಮತಿವಿದೆ. ನಾವೆಲ್ಲರೂ ಯುದ್ಧರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತಿರೋಣ. ಅಭಿಮನ್ಯು: ಬಹಳ ಸಂತೋಷ ದೊಡ್ಡಪ್ಪ, ನನ್ನನ್ನು ಆಶೀರ್ವಾದಿಸಿ ಎಂದು ಹೇಳಿ ಧರ್ಮರಾಯ ಭೀಮಸೇನ ಪಾದಗಳಿಗೆ ನಮಸ್ಕರಿಸಿ ಹೊರಡುವವನು. ದೃಶ್ಯ 2. ಸುಭದ್ರೆಯ ಅರಮನೆ. ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವವನು. ಅಭಿಮನ್ಯು: ಅಮ್ಮ, ಈ ದಿನ ನಾನು ಕುರುಕ್ಷೇತ್ರದ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪನಿಂದ, ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ನೀನು ನನ್ನನ್ನು ಹರಸಿ ಕಳಿಸಿಕೊಡು. ಸುಭದ್ರೆ ದೀರ್ಘಾಂತಳಾಗಿ: ಇದೇನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವೆಯಾ, ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ಅಭಿಮನ್ಯು: ಏಕಮ್ಮ, ಈ ಸುಭದ್ರಾನಂದ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ? ನನ್ನನ್ನು ಹರಸಿ ಕಳಿಸಿಕೊಡಮ್ಮ. ಸುಭದ್ರೆ: ಆಗಲೇ ಮಗು, ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತನ್ನೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾರ. ಉತ್ತರೆಯ ಪ್ರವೇಶ. ಅಭಿಮನ್ಯು: ಬಾ ಉತ್ತರೆ, ಏಕೆ ನಿನ್ನ ವದನ ಇಂದು ಖಿನ್ನತವಾಗಿ ಕಾಣುತ್ತಿದೆಯಲ್ಲ? ಉತ್ತರೆ: ಪ್ರಾಣಕಾಂತ, ನೀನು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು, ಅದಕ್ಕಾಗಿಯೇ ಈ ರೀತಿ ಖಿನ್ನತೆ. ಅಭಿಮನ್ಯು: ಚಿಂತಿಸಬೇಡ ಉತ್ತರೆ, ನಾನು ಯುದ್ಧರಂಗದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ. ಧೈರ್ಯಗಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು. ಉತ್ತರೆ: ಆಗಲೇ ಜಯವೇರು ತನಕ ಭಯವೇಕೆ, ಯುದ್ಧ ಕ್ಷತ್ರಿಯರ ಧರ್ಮ ಹೋಗಿ ಬನ್ನಿ, ಆ ಪರಮಾತ್ಮ ನಿಮಗೆ ಒಳೆಯದು ಮಾಡಲಿ. ದೃಶ್ಯ 3. ಅಭಿಮನ್ಯು ಸೂರ್ಯನ ಪ್ರಕಾಶ ಸುತ್ತ ರಥವನ್ನೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ. ಅಭಿಮನ್ಯು ಸಾರಥಿಯ ಕುರಿತು: ಸುಭದ್ರೆ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು. ಅಭಿಮನ್ಯು ಒಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ. ಅಭಿಮನ್ಯು: ಬನ್ನೀರಿ ಬನ್ನೀರಿ, ಒಬ್ಬೊಬ್ಬರಾಗಿ ಬನ್ನೀರಿ, ನೀವೆಲ್ಲ ತರ ಗೆಳ ಗಳಂತೆ ತೂರು ಯಮಪುರಕ್ಕೆ ಕಳುಹಿಸುತ್ತೇನೆ. ದ್ರೋಣಾಕರ್ಣ ಹಾಗೂ

0: ಉತ್ತರ ಕೌರವ ಸೇನಾ ಅಭಿಮನ್ಯುವಿನ ವೀರಾವೇಶ ನೋಡಿ ಆತನನ್ನು ಮುಗಿಸಲು ತಂದು ಹೊಡುವರು. ವೀರಾವೇಶದಿಂದ ಹೋರಾಡುತ್ತಿರುವ ಕೌರವರು ಹಿಂದಿನ ಬಂದು ಅಭಿಮನ್ಯುವಿನ ಕೈ ಕತ್ತರಿಸುವರು. ಅಭಿಮನ್ಯು, ರಣೆ ಹೇಳಿಗಳೇ ತಾಯಿ, ಹಾಲುಂಡ, ಯಾವುದೇ ಶಕ್ತಿ ಈ ಕೆಲಸ ಮಾಡಲಾರ. ವೀರಾವೇಶದಿಂದ ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯ, ನಿಮಗೆ ಧಿಕ್ಕಾರವೇರಲಿ. ದುರ್ಯೋಧನ, ಸೈಂಧವರಾಜ ಬಿಡಬೇಡ. ಹೊಡೆ ಕರ್ಣ, ಜಯದೃತ, ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ ಬೀಳಿರಿ. ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರ ಮರಣ ಹೊಂದುವವನು.
1: ರಟ್ಟಾಡಿಯ ಸಾನ್ವಿ ಹೇಳಿದ ವೀರ ಅಭಿಮನ್ಯುವಿನ ಕಥೆ ಕೇಳ್ರಲ್ಲ, ಅತಿರಥ ಮಹಾರಥರೇ ತುಂಬಿರುವ ಕುರುಕ್ಷೇತ್ರದ ರಣರಂಗದಲ್ಲಿ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುಕ್ಕೆ ಹೋಗಿ ವೀರಾವೇಶದಿಂದ ಹೋರಾಡಿ ವೀರ ಮರಣವನ್ನಪ್ಪಿ ಜನಮಾನಸದಲ್ಲಿ ಅಜರಾಮರನಾದ ಅಭಿಮನ್ಯುವಿನ ವೀರತನದ ಒಂದು ಒಳ್ಳೆಯ ಸ್ಫೂರ್ತಿ ಕಥೆ ಹೇಳಿದ ರಟ್ಟಡಿಯ ಸಾನ್ವಿಗೆ ಧನ್ಯವಾದಗಳು. ನೀವು ಕೇಳ್ತಾ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಅಜ್ಜಿ ಕತೆ ಕಾರ್ಯಕ್ರಮಗೆ ಸತೀಶ್ ಶೆಟ್ಟಿ ಅಜ್ಜತ್ತಿ. ನಮ್ ಹಿರಿಯರು ಯಾವತ್ತೂ ಒಂದ್ ಮಾತ್ ಹೇಳ್ತಾ ಇರ್ತಾರೆ, ಅದೆಂತ ಅಂದ್ರೆ, ಯಾರಿಗೂ ಮೋಸ ಮಾಡಬೇಡಿ, ಪ್ರಾಮಾಣಿಕವಾಗಿರಿ, ಮೋಸ ಸಂಪಾದನೆ ಎಂಬುದು ವಿಷದ ಬಟ್ಲಿದ್ದಂಗೆ. ಇದು ಎಲ್ಲರಿಗೂ ಗೊತ್ತಿರಕು. ಮೋಸದಿಂದ ನಾವು ಏನನ್ನೇ ಸಂಪಾದಿಸಿದ್ರು ಅದು ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಆ ರೀತಿ ಸಂಪಾದಿಸಿದ ಸಂಪತ್ತೆಲ್ಲ ಕೆಲ ದಿವಸದಂಗೆ ಕರ್ಗಿ ನೀರಾಯಿ ಹೊತ್ತ, ಅಂದ್ರೆ ಕೈಗೆ ಬಂದ ತುತ್ತ ಬಾಯಿಗಿಲ್ಲ ಎಂಬ ಗಾದಿ ಇತ್ತಲ್ಲ ಹಾಗೆ. ನಾವು ಯಾವುದನ್ನ ಶ್ರದ್ಧೆ, ಪ್ರಾಮಾಣಿಕತೆ ಮತ್ತೆ ನಿಷ್ಠೆಯಿಂದ ಮಾಡುತ್ತೋ ಅದು ಮಾತ್ರ ನಮ್ ಕೈ ಹಿಡುವುದು. ಬುದ್ಧಿವಂತಿಕೆಯೇ ನಮ್ಮ ಶಕ್ತಿ ಹೊರತು ಮೋಸ ವಂಚನೆ ಯಾವತ್ತೂ ಶಕ್ತಿಯ ಸ್ಥಾನವನ್ನ ಆಕ್ರಮಿಸೋಕೆ ಸಾಧ್ಯವೇ ಇಲ್ಲ. ಈ ವಿಷಯ ಏನಂತ ನಿಮ್ಗೆ ಅರ್ಥ ಆಯ್ತಾದ್ರೆ, ಇಲ್ಲೊಂದು ಕುರಿ ಮರಿ ಮತ್ತೆ ತೋಳ ಎಂಬ ಚಂದದ ನೀತಿ ಕತೆ ಇತ್ತ ಕೇಳಿ. ಈ ಕತೆನ ಈಗ ನಿಮ್ಗೆ ಹೇಳುಕೆ ನಮ್ ಜೊತೆಗೆ ರೆಡಿ ಇಪ್ಪುದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿತ್ಕಲ್ಕಟ್ಟೆಯ 1ನೇ ತರಗತಿಯ ಪರ್ವ ಎಂ ಬೈರಿ. ಹಂಗಾರೆ ಕತಿ ಅಂತ ಅದ್ರ ನೀತಿ ಅಂತ ಅಂತ ಕೇಂದ್ರ ತಿಳ್ಕೊಂಬ ಬನ್ನಿ.
2: ಹಾಯ್, ಎಲ್ರಿಗೂ ನಮಸ್ಕಾರ. ನಾ ಬರ್ಲ ಅನ್ಕಾಂತಿದ್ಯ, ಇವತ್ ಬಂದಿದ್ದ ಕಾಣಿ. ನಾ ಪರ್ವ ಎಂಬ ಕೆಪಿಸ್ ಬಿತ್ಕಲ್ ಕಟ್ಟಿಲ್ಲ ಒಂದಿ ತರಗತಿ ಓದ್ತೀನಿ. ನಾನೊಂದಿಗ ಕುರಿಮರಿ ಮತ್ತು ತೋಳ ಕತೆ ಹೇಳಕ್ ಬಂದಿದ್ದ ಕಾಣಿ. ಒಂದು ಕಾಡಲ್ಲಿ ದುಷ್ಟ ತೋಳ ಇದ್ದಿತ್ತೆ. ಅದು ಕಸು ಆದಾಗ ಕುರಿ ಬಂದಿನ್ ಬಂದು ಹುಡ್ಕೊಂಡ್ ಬತ್ತಿದಿತ್ತ. ಒಂದು ಕುರಿನ ಹಂಗಾರು ಮಾಡಿ ಮೋಸ ಮಾಡಿ ಚಮತ್ಕಾರದಿಂದ ಮಾತಾಡಿಸ್ತಿದಿತ್ತ. ಒಂದು ಕುರಿನ ಕೈಗೆ ಸಿಕ್ಕೇ ಬಿಡ್ತು ಕಾಣಿ. ಆಮೇಲೆ ಕುರಿ ತೋಳದತ್ರ ಎಷ್ಟು ಬೇಡ್ಕೊಂಡು ತೋಳಂಕೆ ಕರುಣಿಯೇ ಬರ್ಲ ಕಾಣಿ. ಆಮೇಲೆ ಕುರಿ ಮರಿ ಒಂದು ಉಪಾಯ ಮಾಡುತ್ತ. ತೋಳಣ್ಣ ತೋಳಣ್ಣ, ನೀ ನನ್ನ ಸಾಯಿಸಿ ತಿಂತ ನಂಗ್ ಗೊತ್ತಿತ್ತ. ನನ್ ಕೊನೆ ಆಸೆನ ನೀ ಈಡೇರಿಸ್ತೀಯ ಅಂತ ಕೇಳ ಕುರಿ ಮರಿ ತೋಳದತ್ರ ಹೇಳುತ್ತ. ಆಮೇಲೆ ನಾ ಕುಣಿವಾಗ ನೀನ ಕೊಳನನ್ನ ಊತ್ಯ ಅಂತ ಕೇಳುತ್ತ. ಈ ದೊಡ್ಡ ತೋಳ ಆಯ್ತಂತ ಹೇಳುತ್ತ. ಆಮೇಲೆ ಕುರಿ ಮರಿ ಕುಣಿತಿತ್ತ, ತೋಳ ಕೊಳನನ್ನ ಊತಿತ್ತ. ಆ ಕೊಳನ ಓದದಕ್ಕೆ ಕಾಡ್ ಬೇಟೆ ನಾಯಿಗಳು ಓಡಿ ಬಂದು ಈ ತೋಳ ಓಡಿ ಬಂದದ ಕಂಡು ಬೇಟೆ ನಾಯಿ ಓಡಿ ಬಂದದ ಕಂಡು ಈ ತೋಳ ಅಲ್ಲಿಂದ ಎದ್ರಕಂಡು ಓಡಿ ಹೋಯ್ತು. ಆಮೇಲೆ ಈ ಕುರಿ ಹಬ್ಬ ನನ್ ಜೀವ ಉಳಿತಂತ ಕುರಿ ನನ್ ತನ್ ಮಂದಿಗೋಯ್ ಸೇರ್ಕಂತ. ಆಮೇಲೆ ತೋಳ ಕೈ ಸಿಕ್ಕಿದ ಹಾರನ್ನ ಕಡಿದುಕೊಂತ. ಈ ಕತಿ ನೀತಿ ಅಂತ ಗೊತ್ತಿದೆ, ಬುದ್ಧಿವಂತಿಕೆಯಿಂದ ವರ್ಷಿಸಬೇಕು.
1: ಕೆಪಿಎಸ್ ಬಿತ್ಕಲ್ಕಟ್ಟೆಯ ಪರ್ವ ಎಂ ಬೈರಿ ಹೇಳಿದ ಕುರಿ ಮರಿ ಮತ್ತು ತೋಳ ಎಂಬ ಈ ನೀತಿ ಕತೆ ಎಷ್ಟು ಚಂದ ಇತ್ತಲ್ದ. ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲ ಯಶಸ್ಸು ನಮ್ದಾಯ್ಕಾದ್ರೆ ನಮ್ಮ ಹತ್ರ ಬುದ್ಧಿವಂತಿಕೆ ಇರ್ಕ. ನಾವು ಯಾವತ್ತೂ ಬುದ್ಧಿವಂತಿಕೆಯಿಂದ ವರ್ತಿಸ್ಕ. ಒಂದು ಚಂದದ ಸ್ಫೂರ್ತಿಯುತ ಕತೆ ಹೇಳಿದ ಕೆಪಿಎಸ್ ಬಿತ್ಕಲ್ಕಟ್ಟೆಯ ಪರ್ವ ಎಂ ಬೈರಿಗೆ ಧನ್ಯವಾದಗಳು. ನೀವು ಕೇಂತಿದ್ದು 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ರೇಡಿಯೋ ಕುಂದಾಪುರ. ಅಜ್ಜಿ ಕತೆ ಕಾರ್ಯಕ್ರಮಕ್ಕೆ ನಿಮ್ ಜೊತೆ ನಾನು ಸತೀಶ್ ಶೆಟ್ಟಿಗಾರ್ ಜಪ್ತಿ. ನಾವು ಯಾವುದೇ ಕೆಲಸವನ್ನ ಮಾಡುವತ್ತಿಗೆ ಆ ಕೆಲಸ ಯಾವುದು ಎಂಬುದಕ್ಕಿಂತ ಮಾಡುವ ಕೆಲಸವನ್ನ ಹ್ಯಾಂಗ್ ಮಾಡುತ್ತ ಎಂಬುದೇ ಬಹಳ ಮುಖ್ಯ. ನಮ್ಗೆ ಯಾರು ಏನೇ ಕೆಲಸ ವಹಿಸಿದ್ರು ಅದನ್ನ ನಾವು ಶ್ರದ್ಧೆ ಮತ್ತೆ ಪ್ರಾಮಾಣಿಕತೆಯಿಂದ ಮಾಡ್ಕ. ನಾವು ಮಾಡುವ ಕೆಲಸದ ಬಗ್ಗೆ ನಮ್ಗೆ ಆತ್ಮತೃಪ್ತಿ ಇರ್ಕ. ಎಲ್ ಒಗ್ಗಟ್ಟಿನ ವಾತಾವರಣ ಇರುತ್ತೋ ಅಲ್ಲಿ ಯಾವುದೇ ಕೆಲಸ ಮಾಡ್ರು ಯಶಸ್ವಿ ಆತ. ಒಗ್ಗಟ್ಟಿರುವಲ್ಲ ಕೆಲಸ ಮಾಡೋಕೆ ಒಳ್ಳೆ ಮನಸ್ಸು ಇರತ್ತ. ಅದೇ ಒಗ್ಗಟ್ಟಿಲ್ಲ ಅಂತಂದ್ರೆ ಅಂತಹ ವಾತಾವರಣದಂಗೆ ಕೆಲಸ ಮಾಡುದೇ ಒಂಥರ ನರಕ ಯಾತನೆ ಆಗಿಬಿಡುತ್ತೆ. ಅದಕ್ಕೆ ನಮ್ ಹಿರಿಯರು ಹೇಳುದು, ಒಗ್ಗಟ್ಟಿಲ್ಲದ ಊರಂಗೆ ಒಪ್ಪತ್ತೂ ಇರಬೇಡ ಅಂತ ಹೇಳಿ. ನಮ್ಮ ಜೀವನದಂಗೆ ಒಗ್ಗಟ್ಟು ಎಷ್ಟು ಮುಖ್ಯ, ಒಗ್ಗಟ್ಟಿನ ಶಕ್ತಿ ಏನು ಎಂತ ಅಂತ ಗೊತ್ತಾಯ್ಕಾದ್ರೆ, ನಾವೀಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಟ್ಟಾಡಿಯ 3ನೇ ತರಗತಿಯ ಸ್ಫೂರ್ತಿ ಹೇಳುವ ರೈತ ಮತ್ತು ಅವನ ಮಗಳು ಎಂಬ ಈ ಕಥೆ ಕೇಳಿ. ಈ ಕಥೆಯ ನೀತಿ ಎಂತ ಅಂತ ಕೇಂದ್ರ ತಿಳ್ಕೊಂಬ ಬನ್ನಿ.
3: ನನ್ನ ಹೆಸರು ಸ್ಫೂರ್ತಿ. ನಾನು 3ನೇ ತರಗತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಟ್ಟಾಡಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವ ಕಥೆ ಹೆಸರು ರೈತ ಮತ್ತು ಅವನ ಮಗಳು. ಒಂದು ಊರಿನಲ್ಲಿ ಗೋಪಿ ಅಂತ ರೈತನಿದ್ದನು. ಆ ಗೋಪಿಗೆ ಲಕ್ಷ್ಮಿ ಎಂಬ ಮುದ್ದಾದ ಮಗಳಿದ್ದಳು. ಆ ಲಕ್ಷ್ಮಿಗೆ ಒಳ್ಳೆ ಇಬ್ಬರು ಸ್ನೇಹಿತರಿದ್ದರು. 3 ಜನ ಒಟ್ಟಿಗೆ ಶಾಲೆಗೆ ಹೋಗುತ್ತಿದ್ದರು. ಲಕ್ಷ್ಮಿ ತನ್ನ ತಂದೆಗೆ ಹೊಲದಲ್ಲಿ ಸಹಾಯವನ್ನು ಮಾಡುತ್ತಿದ್ದಳು. ಲಕ್ಷ್ಮಿಯ ತಂದೆಯು ಲಕ್ಷ್ಮಿಗೆ ಹಾಗೂ ಅವಳ ಸ್ನೇಹಿತರಿಗೆ ಒಂದು ಸವಾಲನ್ನು ಕೊಟ್ಟರು. ತನ್ನ ಹೊಲದಲ್ಲಿ ಇದ್ದ ಒಂದು ಕಲ್ಲನ್ನು ಎತ್ತಿದರೆ ನಿಮಗೆ ಒಂದು ಬಹುಮಾನ ಕೊಡುತ್ತೇನೆ ಎಂದರು. ಲಕ್ಷ್ಮಿ ಹಾಗೂ ಅವಳ ಸ್ನೇಹಿತರು ಒಬ್ಬೊಬ್ಬರಾಗಿ ಕಲ್ಲನ್ನು ಎತ್ತಲು ಪ್ರಯತ್ನಿಸಿದರು. ಆದರೆ ಯಾರಿಗೂ ಆಗಲಿಲ್ಲ. ಆದರೆ ಲಕ್ಷ್ಮಿ ಹಾಗೂ ಅವಳ ಸ್ನೇಹಿತರು 3 ಜನ ಒಟ್ಟಿಗೆ ಕಲ್ಲನ್ನು ಎತ್ತಿದರು. ಆಗ ಲಕ್ಷ್ಮಿಯ ತಂದೆಯು 3 ಜನರಿಗೆ ಹಣ್ಣನ್ನು ಕೊಟ್ಟು, ನೋಡಿ ಮಕ್ಕಳೇ, ಒಂದು ಭಾರವಾದ ವಸ್ತುವನ್ನು ಒಬ್ಬರಿಗೆ ಎತ್ತಲು ಸಾಧ್ಯವಾಗುವುದಿಲ್ಲ, ಹಾಗಾಗಿ ಕೆಲಸವನ್ನು ಒಟ್ಟಿಗೆ ಮಾಡಿದರೆ ಕಷ್ಟದ ಕೆಲಸಗಳು ಸುಲಭವಾಗುತ್ತದೆ ಎಂದರು. ಇದರ ನೀತಿ ಏನೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಧನ್ಯವಾದಗಳು.
1: ರಟ್ಟಾಡಿಯ ಸ್ಫೂರ್ತಿ ಹೇಳಿದ ಕತಿ ಹೆಂಗಿತ್ತು? ಒಗ್ಗಟ್ಟಿನ ಶಕ್ತಿಯಿಂದ ಎಂತ ಕಷ್ಟದ ಕೆಲಸವನ್ನು ಸಹ ಎಷ್ಟು ಸಲೀಸಾಯಿ ಮಾಡ್ಲಕ್ಕ ಎಂಬುದು ಗೊತ್ತಾಯ್ತಲ್ದ. ಒಂದೊಳ್ಳೆ ಚಿಂತನೆಯ ನೀತಿ ಕತೆ ಹೇಳಿದ ರಟ್ಟಾಡಿಯ ಸ್ಫೂರ್ತಿಗೆ ಧನ್ಯವಾದಗಳು. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗ ಜಪ್ತಿ. ಚಾತುರ್ಯ ಬಲ್ಲವಂಗೆ ಚಾಚೂ ಚಿಂತಿಲ್ಲ ಅಂತ ಒಂದು ಗಾದಿ ಇತ್ತು. ಚಾತುರ್ಯ ಅಂತ ಅಂದ್ರೆ ಜಾಣ್ಮೆ, ಜಾಣತನ ಅಥವಾ ಕೌಶಲ. ಮಾತಂಗೆ ಕೃತಿಯಂಗೆ ಎರಡರಂಗೂ ಜಾಣ್ಮೆ ಇದ್ದವಂಗೆ ಯಾವುದೇ ಚಿಂತೆ ಇಪ್ಪುದಿಲ್ಲ. ಯಾರ ಮಾತಂಗೆ ಜಾಣರಾಯಿರ್ತರೋ ಅವರಿಗೆ ಯಾರೊಟ್ಟಿಗೂ ಮಾತಾಡೋಕೆ ಹೆದರಿಕೆ ಎಂಬುದು ಇಪ್ಪುದಿಲ್ಲ. ಹಂಗೆ ಯಾರ ಕಾಯಕವೇ ಕೈಲಾಸ ಅನ್ಕೊಂಡ ಶ್ರದ್ಧೆಯಿಂದ ಕೆಲಸ ಮಾಡುದ್ರಂಗೆ ಜಾಣರಾಯಿರ್ತರೋ ಅವರಿಗೆ ಜೀವನದಂಗೆ ಸೋಲೆಂಬುದು ಇಪ್ಪುದಿಲ್ಲ. ಚತುರತೆ ಅಥವಾ ಬುದ್ಧಿವಂತಿಕೆ ಎಂಬುದು ನಾವು ಸಂದಿಗ್ಧ ಪರಿಸ್ಥಿತಿಯಂಗೆ ಅಪಾಯದಿಂದ ಪಾರಾಪಕ್ಕೆ ಇಪ್ಪು ಒಂದು ಅಸ್ತ್ರವೂ ಹೌದು. ಈ ವಿಷಯನ ಇನ್ನೂ ಸಮ ಅರ್ಥ ಮಾಡ್ಕೊಂಬಕೆ ನಾವೀಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಸ್ಕುತ್ತೂರ್ನ 5ನೇ ತರಗತಿಯ ವಂಶಿತ ಹೇಳುವ ಚತುರ ವ್ಯಾಪಾರಿ ಎಂಬ ಕಥೆಯನ್ನ ಈಗ ಕೇಂಬ.
4: ಚತುರ ವ್ಯಾಪಾರಿ. ಒಂದು ಊರಂಗೊಬ್ಬ ವ್ಯಾಪಾರಿ ಇದ್ದ. ಅದೇ ಊರಂಗೆ ಪಂಚಾಂಗ ಓದಿ ಹೇಳು ಒಬ್ಬ ಹೆಡ್ಡ ಜೋಯಿಸದಿದ. ಈ ವ್ಯಾಪಾರಿ ಎಂತ ಮಾಡುದಿದ್ರು ಆ ಜೋಯಿಸರ ಹತ್ರ ಕೇಂದ ಅವ್ರು ಹೇಳ್ದಂಗೆ ಮಾಡ್ತಿದ್ದ. ಆ ಊರಿನ ಆಚೆ ಊರಂಗೆ ಒಂದ್ ದೊಡ್ಡ ಹಬ್ಬ ಆತು. ಅದ್ಕೆ ದೇಶ ದೇಶದಿಂದ ಜನ ಬತ್ರು. ಈ ವ್ಯಾಪಾರಿ ನಾನಲ್ಲಿ ಹೊರೆ ದುಡ್ಡು ಸಂಪಾದನೆ ಮತ್ತೆ ದೇವರ ದರ್ಶನ ಎರಡೂ ಮಾಡ್ಕ ಬರ್ಲಕ್ಕಲ್ಲ ಹೇಳಿ ಅಲ್ಲಿಗೆ ಹೋಪ್ಕೆ ಮೂರ್ತ ಕೇಮ್ಕೆ ಆ ಜೋಯಿಸ್ರ ಮನೆಗೆ ಹೋದ. ಆ ಜೋಯಿಸ್ರಿಗೆ ಎಂತ ಹೇಳದ ನಾಳೆ ಗೊತ್ತಾಯ್ದೆ, ನಾಳೆ ಬೆಳಗತ್ತಿಗೆ ಹೋಗು ಅಂದ್ರೆ. ಈ ವ್ಯಾಪಾರಿ ಅದನ್ನೇ ನಮ್ಕ ಮರ್ದಿನ ಬೆಳಗತ್ ಸೂರ್ಯ ಹುಟ್ಟರು ಕೂಡ್ಲೇ ಹಬ್ಬಕ್ಕೆ ಹೊರಟ. ಇವ ಹೋಪು ದಾರ್ಯಂಗೆ ಒಂದ್ ದೊಡ್ಡ ಕಾಡಿತ್ತು. ಆ ಕಾಡೊಳಗೆ ಇವನ್ ಹೋಪತಿಗೆ ಒಂದ್ ದೊಡ್ಡ ಹುಲಿ ಎದುರ್ಸಿತ್ತು. ಇವನ್ ಅದನ್ ಕಣ್ಕ ಅಯ್ಯೋ ನಾನೇನ್ ಸತ್ತಿ, ನನ್ ಹೆಂಡತಿ ಮಕ್ಕಳಿಗೆ ಯಾರ ಗತಿ, ಎಂತ ಮಾಡುದು ನಾಳೆ ಎದುರ್ಕಂಡು, ಎಂಥದೇ ಆಯ್ಲಿ ಒಂದ್ ಪ್ರಯತ್ನ ಮಾಡಿ ಕಾಂತಿ ಅಂದಳಿ. ಆ ಹುಲ್ಲಿನ ಕಣ್ಕ ಬಾ ಮುಂದ್ ಬಾ ಅಂದಳಿ ಕೂಗ್ದ. ಆ ಹುಲಿ ಇವನ್ ಹತ್ರ ಎಲ್ಲಾ ಮನುಷ್ಯ ನನ್ ಕಣ್ಕ ಹೆದರ್ಕಂತ್ರು, ನಿಂಗ್ ಹೆದರಿಕೆ ಆತ್ಲಿಯಾ ಕೇಂತು. ಅಷ್ಟೊತ್ತಿಗೆ ಇವ ಹೆದರ್ಕಂಪ್ ನಾ ಮನುಷ್ಯ ಅಲ್ಲ, ದೇವೇಂದ್ರ ದೊಡ್ಡ ವ್ಯಾಘ್ರ ಯಜ್ಞ ಮಾಡ್ತಿದ್ದ. ಅದಕ್ಕೆ 5 ಜನ ಗಂಧರ್ವರನ್ನ ಮನುಷ್ಯ ರೂಪದಂಗೆ ಭೂಮಿಗೆ ಕಳಿಸಿದ. ಒಬ್ರೊಬ್ರ ಹತ್ರ 100 100 ಹುಲಿ ಹಿಡ್ಕ ಬನ್ನಿ ಅಂದಿದ. ನಾನು 94 ಹುಲಿ ಹಿಡ್ದಿದ್ದಿ. ನಿನ್ನೆ ಆಚೆ ಕಾಡಂಗೆ ನಿನ್ ತರದ್ದೇ ಒಂದು ದೊಡ್ಡ ಹುಲಿ ಸಿಕ್ತು. ಅದನ್ನ ಹಿಡ್ದಿ ಪೆಟ್ಕೆಯೊಳಗೆ ಇಟ್ಕೊಂಡಿದ್ದಿ. ಇವತ್ ನೀ ಸಿಕ್ದೆ, ಒಟ್ಟಿಗೆ 96 ಆಯ್ತು. ಇನ್ನಾಕು ಹುಲಿ ಹಿಡಿದ್ರೆ ನನ್ನ ಕೆಲಸ ಮುಗೀತ ಅನ್ನಳಿ ಸುಳ್ಳು ಹೇಳ್ದ. ಅದನ್ನ ಕೇಳ್ಕೊಂಡು ಹುಲಿ, ಹೌದಾ, ನಿನ್ನ ಪೆಟ್ಕೆಯೊಳಗಿದ್ದ ಹುಲಿ ತೋರಿಸ್ಕಾಂಬ ಅಂತ. ಅಷ್ಟೊತ್ತಿಗೆ ಇವ ಮಾರುಕ್ ತನ್ನ ಕನ್ನಡಿ ಪೆಟ್ಕೆಯೊಳಗಿನ ತೆಗ್ದು ತೋರಿಸ್ದ. ಆ ಹುಲಿ ಅದ್ರ ಪ್ರತಿಬಿಂಬ ಕಣ್ಕೊಂಡು ಇವನ್ ಗಂಧರ್ವ ಹೌದು ಅನ್ನಳಿ ಇವ ಹೇಳದ್ ಸುಳ್ಳು ನಂಬ್ದ. ಕಡಿಕ್ ಆ ಹುಲಿ, ನನ್ನನ್ ಬಿಡು, ಹಿಡ್ಕೊ ಹೊಯ್ ಬೇಡ ಅಂತ. ಅಷ್ಟೊತ್ತಿಗೆ ಈ ವ್ಯಾಪಾರಿ ಒಂದ್ಸೊಳಗೆ ಖುಷಿ ಪಡ್ತ. ಅದೆಲ್ಲ ಹತ್ಲ, ಹಿಡುದ್ ಹಿಡುದೆ ಅಂದ. ಅಷ್ಟೊತ್ತಿಗೆ ಆ ಹುಲಿ, ಬೇಡ, ಹಿಡ್ಕೊ ಹೊಯ್ಬೇಡ, ನಿಂಗ್ ನಾನ್ ಹಿಡದ್ ಮನುಷ್ಯರಿಂದ ಚಿನ್ನ ದುಡ್ಡೆಲ್ಲ ಒಟ್ಟು ಮಾಡಿ ಇಟ್ಟಿದಿ, ಅದ್ ಪೂರ ಕೊಡ್ತಿ ಅಂತ. ಇವ ಹೌದಾ, ತಕಬಾಕಾಂಬ ಅಂದ. ಆ ಹುಲಿ ಒಂದ್ ಚೀಲ ದುಡ್ಡು, ಒಂದ್ ಚೀಲ ಚಿನ್ನ ತಕ ಬಂತ. ಇವನ್ ಅದನ್ ಕಣ್ಕ, ಆಯ್ತ್, ನಾನ್ ನಿನ್ನ ಬಿಡ್ತಿ. ಇನ್ನೂ 4 ಜನ ಗಂಧರ್ವರು ಇದೇ ದಾರಿಯಂಗ್ ತಿರುಗ್ತಿದ್ರು, ಅವ್ರ ಕೈಗೆ ಸಿಕ್ಬೇಡ ಅಂದ. ಆ ಹುಲಿ, ಅಡ್ಡಿಲ್ಲ, ದೊಡ್ಡ ಉಪಕಾರ ಆಯ್ತು, ಅವ್ರ ಕೈಗೆ ಸಿಕ್ಕೋದಿಲ್ಲ, ಗುಹೆಯೊಳಗೆ ಆಯ್ಕಂತಿ, ನಾನಿನ್ ಹೋತಿ ಅಂದಳಿ ಓಡಿ ಹೋಯ್ ಗುಹೆಯೊಳಗ್ ಕೂಕಂತ. ಇವ ಆ ಹುಲಿನ ಕಣ್ಕನಾಗಾಡ್ತ, ಚಿನ್ನ ದುಡ್ಡೆಲ್ಲ ತಕೊಂಡು, ಅಬ್ಬ, ಜೋಯಿಸ್ರು ಹೇಳಿದ್ ಗೊಳಗಿ ಒಂದ್ ಒಳ್ಳೆ ಇದೆ, ನನ್ ಜೀವ ಉಳಿತ್, ಇನ್ ಈ ಬದಿಗ್ ಬತ್ಲ, ಇದ್ರಂಗೆ ಸ್ವಲ್ಪ ದುಡ್ಡು ಜೋಯಿಸ್ರಿ ಕೊಡ್ತೀಯ ನಳಿ ವಾಪಾಸೂರಿಗೆ ಹೋದ. ಈ ಕತಿದ್ ನೀತಿ ಎಂತ ಅಂದ್ರೆ, ಉಪಾಯ ಇದ್ದನಿಗೆ ಹೇಗಳಿಗೂ ಅಪಾಯ ಬತ್ತಲ್ಲ.
1: ಹೆಸ್ಕುತ್ತೂರಿನ ವಂಶಿತ ಹೇಳಿದ ಚತುರ ವ್ಯಾಪಾರಿ ಎಂಬ ಕತೆ ಕೇಳ್ರಲ್ಲ, ನಮ್ಮ ಹತ್ರ ಬುದ್ಧಿವಂತಿಕೆ ಇದ್ರೆ ಎಂತಹದೇ ಕಠಿಣ ಪರಿಸ್ಥಿತಿ ಎದುರಾದ್ರೂ ಎದೆಗೊಂದು ಅಗತ್ಯವೇ ಇಪ್ಪುದಿಲ್ಲ ಅಂಬುದು ಗೊತ್ತಾಯ್ತಲ್ದ. ಒಂದೊಳ್ಳೆ ಚಿಂತನೆಯ ನೀತಿ ಕತೆ ಹೇಳಿದ ಹೆಸ್ಕುತ್ತೂರಿನ ವಂಶಿತಾಳಿಗೆ ಧನ್ಯವಾದಗಳು. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗ ಜಪ್ತಿ. ನೀವೀಗ ಕೇಂತಿಪ್ಪುದು ಅಜ್ಜಿ ಕತೆ ಕಾರ್ಯಕ್ರಮ. ಇವತ್ತು ಶಕ್ತಿ ಯುಕ್ತಿ ಎಂಬ ಕತೆಯಿಂದ ಪ್ರಾರಂಭಿಸಿ ಚತುರ ವ್ಯಾಪಾರಿ ಎಂಬ ಕತೆವರೆಗೂ ಒಟ್ಟು 6 ಕತೆ ಕೇಳ್ರಿ ಅಲ್ಲ. ಈ ಎಲ್ಲ ಕತೆಯಂಗೆ ಇಪ್ಪು ನೀತಿನೆಲ್ಲ ಸೇರಿಸಿ ನಾವು ನೀವು ನಮ್ ನಮ್ ಬದುಕಂಗೆ ಅಳವಡಿಸ್ಕೊಂಬಾಕ. ಹಿಂಗ್ ಮಾಡೋದ್ರಿಂದ ನಮ್ಮೆಲ್ಲರ ಬದುಕು ಬಂಗಾರ ಆತ್, ಶಾಶ್ವತ ಸುಖ ನಮ್ದಾತ್. ಇದೇ ನಮ್ಮ ಅಜ್ಜಿ ಕತೆ ನಮ್ಗೆ ತಂದು ಕೊಡುವ ತಾಕತ್. ನಮ್ಮ ಅಜ್ಜಿ ಕತೆ ಎಲ್ಲರಿಗೂ ಒಂಥರ ಸ್ಫೂರ್ತಿ ಕೊಡುವಂತ ಕಾರ್ಯಕ್ರಮ, ಎಲ್ಲರ ಬದುಕಿಗೂ ಬೆಳಕಾಪು ಕಾರ್ಯಕ್ರಮ. ಅದಕ್ಕೆ ನಾವೆಲ್ಲರೂ ಅಜ್ಜಿ ಕತೆ ಕೇಂತ ಇಪ್ಪಾಕ. ಹಂಗೆ ನಮ್ಮನೆಂಗಿಪ್ಪ ಸಣ್ಣ ಸಣ್ಣ ಮಕ್ಕಳಿಗೂ ಪ್ರತಿ ವಾರ ಅಜ್ಜಿ ಕತೆ ಕೇಂಕೆ ಅವಕಾಶ ಮಾಡಿಕೊಡುವಾಕ. ನಮ್ಮ ಇವತ್ತಿನ 34ನೇ ಸಂಚಿಕೆಯಲ್ಲಿ ಒಳ್ಳೊಳ್ಳೆ ಕತೆಗಳನ್ನ ಹೇಳಿ ಈ ಅಜ್ಜಿ ಕತೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ಸಂಸ್ಕೃತಿ ರಟ್ಟಾಡಿ ಸನ್ನಿಧಿ ಅಮಾಸೆ ಬಯಲು, ಸಾನ್ವಿ ರಟ್ಟಾಡಿ, ಪರ್ವ ಎಂಬೈರಿ ಬಿತ್ಕಲ್ಕಟ್ಟೆ, ಸ್ಫೂರ್ತಿ ರಟ್ಟಾಡಿ, ವಂಶಿತ ಹೆಸ್ಕೂತೂರು ಇವರೆಲ್ಲರಿಗೂ ಧನ್ಯವಾದಗಳು. ಮಕ್ಕಳಿಗೆ ಅಜ್ಜಿ ಕತೆ ಹೇಳಿಕೆ ಪ್ರೇರಣೆ ನೀಡಿ ಕತೆ ಹೇಳಿಕೊಟ್ಟ ಸಹಕರಿಸಿದ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಪೋಷಕರಿಗೂ ಧನ್ಯವಾದಗಳು. ನಿರಂತರವಾಗಿ ಈ ಕಾರ್ಯಕ್ರಮ ಮೂಡಿಬಪ್ಪಗೆ ಪ್ರೇರಕ ಶಕ್ತಿಯಾಗಿರುವವರು ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ನಿರ್ವಾಹಕಿ ಶ್ರೀಮತಿ ಜ್ಯೋತಿ ಸಾಲಿಗ್ರಮ, ಇವರಿಗೂ ಧನ್ಯವಾದಗಳು. ಪ್ರತಿ ವಾರ ಬೇರೆ ಬೇರೆ ಶಾಲೆಯಿಂದ ಬಪ್ಪು ನಮ್ಮ ಮಕ್ಕಳ ಬಾಯಿಂದ ಇಷ್ಟೆಲ್ಲ ಕತೆ ಕೇಂಬತ್ತಿಗೆ ನನ್ನ ಮಗಿನತ್ರ ರೇಡಿಯೋ ಕುಂದಾಪುರದಂಗೆ ಒಂದು ಕತೆ ಹೇಳಿಸ್ಕೊ ಎಂಬ ಆಸೆ ಪ್ರತಿ ಅಪ್ಪ ಅಬ್ಬಿಗೂ ಆಯೇ ಆತ್. ಹಂಗೆ ಈ ಕಾರ್ಯಕ್ರಮಕ್ಕೆ ಎಂಬ ಮಕ್ಕಳಿಗೂ ನಾನೊಂದು ಕತೆ ಹೇಳ್ಕೊಂಬ ಆಸೆಯೂ ಮೂಡತ್ತೆ. ಈ ರೀತಿ ನಿಮಗೂ ಕತೆ ಹೇಳ್ಕೊಂಬ ಆಸೆ ಆದ್ರೆ ಹಿಂಗ್ ಮಾಡಿ, ನಿಮ್ ಮಗಿನ ಹತ್ರ ಕುಂದಾಪುರ ಕನ್ನಡದಂಗೆ ಒಂದು ನೀತಿ ಕತೆ ಹೇಳಿಸಿ ಆಡಿಯೋ ರೆಕಾರ್ಡ್ ಮಾಡಿ ರೇಡಿಯೋ ಕುಂದಾಪುರದ ಈ ಮೊಬೈಲ್ ನಂಬರ್ಗೆ ವಾಟ್ಸ್ಆಪ್ ಅನ್ನು ಕಳಿಸಿ. ಅಕ್ಕ ಮೊಬೈಲ್ ನಂಬರ್ ಹೇಳ್ತೆ ಕೇಳಿ, ಬರ್ದಿಟ್ಕೊಳ್ಳಿ, 8073829233. ಇನ್ನೊಂದ್ಸಲ ಹೇಳ್ತೆ ಕೇಳಿ, 8073 82 9233 ಸರಿ ಮಾಡಿ ಬರ್ಕಂಡ್ರಿ ಅಲ್ಲ ಈ ನಂಬರ್ಗೆ ನಿಮ್ ಮಗಿನ ಕತೆನ ಆಡಿಯೋ ರೆಕಾರ್ಡ್ ಮಾಡಿ ಕಳ್ಸುದ್ನ ಅಂತೂ ಮರಿಬೇಡಿ ಅಕ್ಕ. ಹಂಗೆ ಪ್ರತಿದಿನ ಬೆಳಗಾತಿಯಿಂದ ಬೈಸರಿವರೆಗೂ ನಮ್ ರೇಡಿಯೋ ಕುಂದಾಪದಂಗೆ ನಮ್ಮ ಹಿರಿಯ ತಲೆಮಾರಿನವರ ಆಚಾರ ವಿಚಾರ ಸಂಸ್ಕೃತಿಯನ್ನ ಬಿಂಬಿಸುವ ವೈವಿಧ್ಯಮಯ ಮಾಹಿತಿ ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ ಮನೋರಂಜನೆ ನೀಡುವಂತಹ ಬಗೆ ಬಗೆ ಕಾರ್ಯಕ್ರಮಗಳ ಪ್ರಸಾರ ಆಗ್ತಾ ಇರುತ್ತೆ. ಅದನ್ನೆಲ್ಲ ನೀವು ಮರೀದೇ ಕೇಂತ ಹಿರಿಯ ಅಕ್ಕ. ನೀವು ಕೇಂತಿಬ್ರು 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ಮ ಸತೀಶ್ ಶೆಟ್ಟಿಗ ಜತ್ತಿ ಮುಂದಿನ ವಾರ ಮತ್ತೊಂದಿಷ್ಟು ಕತೆ ಹೇಳುವ ಮಕ್ಕಳನ್ನ ಒಟ್ಟಾಯ್ಕೊಂಡು ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಮತ್ತೆ ನಾನು ಬರ್ತೆ. ಅಲ್ಲಿವರೆಗೆ ಮತ್ತೊಂದಿಷ್ಟು ಕತೆ ಕೆಂಕೆ ತುದಿಗಾಲಿಗೆ ನಿಂತ್ಕೊಂಡು ಕಾಯ್ತಾ ಇರಿ. ಈಗ ಹೋಗಿ ಮುಂದಿನ ವಾರ ಬತ್ತೆಯಕ್ಕ. ನಮಸ್ಕಾರ.

0: ನಮ್ಮ ಅಜ್ಜಿ ಕತೆ ಕಾರ್ಯಕ್ರಮಕ್ಕೆ ಚಂದದ ಶೀರ್ಷಿಕೆ ಗೀತೆ ಬರೆದುಕೊಟ್ಟು ರಾಗ ಸಂಯೋಜನೆ ಮಾಡಿದವರು ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್. ಸಂಗೀತ ನಿರ್ದೇಶನ ಮಾಡಿದವರು ಯಕ್ಷಶ್ರೀ ಶಂಕರನಾರಾಯಣ ಬಳಗದ ಯಕ್ಷಗುರುಗಳಾದ ಶ್ರೀ ಕಿಶೋರ್ ಕುಮಾರ್ ಆರೂರು. ತಬಲಾ ಸಾಥ್ ನೀಡಿದ ಬಾಲ ಪ್ರತಿಭೆ ಮದರ್ ತೆರೆಸಾ ಶಂಕರನಾರಾಯಣದ ವಿದ್ಯಾರ್ಥಿ ಪನ್ನಗ ಕೆ ಆರೂರು. ಹಾಡಿಗೆ ಧ್ವನಿ ಕೊಟ್ಟವರು ಕೆಪಿಎಸ್ ಬಿತ್ಕಲ್ಕಟ್ಟೆಯ ವಿದ್ಯಾರ್ಥಿಗಳಾದ ಕುಮಾರಿ ರೂಪಾ, ಕುಮಾರಿ ಪಂಚಮಿ ಹಾಗೂ ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮೀ ಜಿ ಐತಾಳ್ ಬಿತ್ಕಲ್ಕಟ್ಟೆ.
1: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1,200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964 17 7 4 7 4 ಅಥವಾ 9686 89 6 2 7 4. ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನು ನುಡಿಸಲಿಕ್ಕಿದ್ದಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಜಗದೋದ್ಧಾರಣ ಹಾಡು ಕೊಳಲ್ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಕೇಳುಗ್ರೆ, ಈಗ ಮುರುಳಿ ಗಾನವನ್ನ ಕೇಳುವ ಹೊತ್ತು. ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ ಇವರಿಂದ ಕೊಳಲು ವಾದನ, ಭೂಪಾಲಿ ರಾಗದಲ್ಲಿ ಸ್ವಾಗತಂ ಕೃಷ್ಣ.